ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಜುಲೈ ತಿಂಗಳ 2ನೇ ತಾರೀಕು ಗುರುವಾರ. ಈಗ ಸಮಯ 5:58:46. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ದೇವಿಕಾ ಡೋಂಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಕೇಳಿದಿರಿ. 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 7:15 ನಮ್ಮ ನಿಲಯದಿಂದ ವಿವಿಧ ಕಲಾವಿದರಿಂದ ಭಾವಗೀತೆಗಳು ಪ್ರಸಾರವಾಗಲಿವೆ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಮುಂಜಾನೆ 9:05 ಭಾವಗೀತೆಗಳು, 9:15 ಕಿರುನಾಟಕ ಕುಂಬಳಕಾಯಿ, ರಚನೆ ರಮೇಶ್ ದೇಶಪಾಂಡೆ, ನಿರ್ಮಾಣ ಚನ್ನಪ್ಪ ಬೆಂಡಿಗೇರಿ. 9:30 ಶಾಸ್ತ್ರೀಯ ಸಂಗೀತದಲ್ಲಿ ಸ್ಮಿತಾ ಎಸ್ ಹೆಗಡೆ ಅವರಿಂದ ಗಾಯನ ಕೇಳಲಿದ್ದೀರಿ. ಇಂದು ಮುಂಜಾನೆ 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕಿರಣ್ ಕುಮಾರ್ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ವಿಜಯಪುರದ ಶ್ರೀಮತಿ ಮೀನಾಕ್ಷಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರೊಯ್ನಾಡ್ ಅವರೊಂದಿಗೆ ಸಂದರ್ಶನ. ವಿಷಯ ಮಕ್ಕಳ ಕಿಡ್ನಿ ಆರೋಗ್ಯ. ಮಧ್ಯಾಹ್ನ 1:00 ಕರ್ನಾಟಕ ರೈತ ಸುರಕ್ಷಾ ಪಿಎಂ ಫಸಲ್ ಬಿಮಾ ಯೋಜನೆ. ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಮಧ್ಯಾಹ್ನ 1:20 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 2:40 ವಿವಿಧ ಭಾರತಿ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. ಇಂದು ಸಂಜೆ 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ಒಗಟುಗಳು ಮತ್ತು ಸಾರಾಂಶ ಪ್ರಸ್ತುತಪಡಿಸುತ್ತಾರೆ ಕಾರವಾರದ ನಾಗೇಶ್ ಅಣವೇಕರ್. ನಂತರ ಕೊಂಕಣಿ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 5:30 ಚಿತ್ರಗೀತೆಗಳು, 6:50 ಕಿಸಾನ್ ವಾಣಿಯಲ್ಲಿ ಮಹಿಳಾ ವಾಣಿ ಪಾಕ್ಷಿಕ ರೈತ ಮಹಿಳಾ ಕಾರ್ಯಕ್ರಮ, ನಿವೃತ್ತ ಶಿಕ್ಷಕಿಯ ಕೃಷಿ ಅನುಭವ ಕುರಿತು ಭಟ್ಕಳ ತಾಲೂಕಿನ ಕಂಚಿಕೇರಿಯ ನೀಲಮ್ಮ ಬಲೀಂದ್ರಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಆಹಾರದಿಂದ ಆರೋಗ್ಯ ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು ಪ್ರಸಾರವಾಗಲಿದೆ. ನಂತರ ಗಂಗೆ ನಿಮ್ಮ ಕುಣಬಿ ಅವರಿಂದ ಕುಣಬಿ ಸಮುದಾಯದ ಮದುವೆ ಹಾಡುಗಳು ಪ್ರಸಾರವಾಗಲಿವೆ. ರಾತ್ರಿ 7:45 ನಮ್ಮ ನಿಲಯದಿಂದ ಭಜನೆಗಳು ಪ್ರಸಾರ.

ಆಗಲಿವೆ. ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಶ್ರೀಗಂಧ, ರಾತ್ರಿ 8:30ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 9:15ಕ್ಕೆ ಸ್ಪಾಟ್ಲೈಟ್ನ ಕನ್ನಡ ಉತ್ತರಣಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10 ಗಂಟೆಗೆ ಕಣ್ಣಿನ ಶುಷ್ಕತೆಯ ಚಿಕಿತ್ಸೆ ಕುರಿತು ಡಾಕ್ಟರ್ ಕಿರಾಹಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಹಿರಿಯರಲ್ಲಿ ಮೂಳೆ ಸವಿತ, ಈ ಕುರಿತು ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರಾತ್ರಿ 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದೊಂದು ಸಣ್ಣ ಪುಟ್ಟ ಊರು, ಎಲ್ಲ ಊರಲ್ಲಿರೋ ಹಾಗೆ ಎಲ್ಲಾ ತರದಂತ ಎಲ್ಲಾ ಸ್ತರದ ಜನ ಅಲ್ಲಿದ್ರು. ಒಂದ್ ದಿವಸ ಆಕಾಶವಾಣಿ ಆಯ್ತಂತೆ, ಧ್ವನಿ ಆಕಾಶದಿಂದ ಕೇಳಿಸ್ತು. ನೋಡಿ, ನೀ ಹಳ್ಳಿ ಜನ ತುಂಬಾ ಚೆನ್ನಾಗಿದ್ದೀರಿ, ನಿಮ್ಮೆಲ್ಲರ ಮೇಲೆ ಭಗವಂತನ ಕೃಪೆಯಾಗಿದೆ. ನೀವೆಲ್ಲ ಸಂತೋಷವಾಗಿರೋದಕ್ಕೆ ಭಗವಂತ ನಿಮಗೇನ್ ಬೇಕು ಅಂತ ಕೊಡೋಕ್ ತೀರ್ಮಾನ ಮಾಡಿದ್ದಾನೆ. ನಿಮಗೇನ್ ಬೇಕು ಅಂತ ಕೇಳ್ಕೊಳ್ಳಿ, ಬಹಳ ಸುಲಭ. ನಿಮಗೇನ್ ಬೇಕು ಅನ್ನೋದನ್ನ ಒಂದು ಕಾಗದದಲ್ಲಿ ಬರೀರಿ, ವಸ್ತ್ರದಲ್ಲಿ ಗಂಟು ಕಟ್ಟಿ, ಮಧ್ಯರಾತ್ರಿ 12 ಗಂಟೆ ಆದ್ಮೇಲೆ ಊರ್ ಹೊರಗೊಂದು ಆಲದ ಮರ ಇದೆಯಲ್ಲ, ಅದ್ರ ಆಚೆಗೆ ಎಸೆದು ಬಂದ್ಬಿಡಿ. ಅಷ್ಟು ಮಾಡಿದ ಸಾಕು, ನೀವು ಕೇಳಿದ್ದೆಲ್ಲ ಸಿಗತ್ತೆ ಅಂತ. ಜನ ನಂಬ್ತಾರಿಯೇ, ನಕ್ಬಿಟ್ರು. ಕೇಳಿದ್ದೆಲ್ಲ ಸಿಗತ್ತಾ ಯಾವಾಗಾದ್ರು ಅಂತ. ಮತ್ತೊಂದ್ಸಲ ಬಂತು ಆಕಾಶವಾಣಿ, ನೋಡಿ ಹೇಳ್ತಾ ಇದ್ದೀನಿ ಮರಿಬೇಡಿ ಅಂತ. ಮತ್ತೊಂದ್ಸಲ ಆಕಾಶವಾಣಿ, ಇದು ಕಡೆಯ ಸಲ ಹೇಳ್ತಾ ಇದ್ದೀವಿ, ಹುಷಾರಾಗಿರಿ. ನಿಮಗೇನ್ ಬೇಕು, ಬಹಳ ಸುಲಭ ಇದೆ, ನಿಮಗೇನ್ ಬೇಕೋ ಬರೀಬೇಕು, ಪಟ್ಟಿ ಮಾಡಿ ಆಲದ ಮರದ ಆಚೆ ಹಾಕಿ ಬರ್ಬೇಕಷ್ಟೇನೆ. ಜನ ಅಂದ್ರು ನೋಡಿ ಬಿಡೋಣ, ಆಗ್ತಿದ್ರೆ ಯಾಕೆ ಬೇಡ, ಆಮೇಲೆ ದುಃಖ ಪಡ್ಬೇಕು. ಬರೆಯೋಕ್ ಶುರು ಮಾಡಿದ್ರು, ಕೆಲವು ಒಂದು ಪೇಜ್ ತಗೊಂಡು ಬರೆದ್ರು, ಕೆಲವರು ಕೆಲವು ಎರಡು ಪೇಜ್ ತಗೊಂಡ್ರು, ಕೆಲವು ನೋಟ್ ಬುಕ್ಕೇ ತಗೊಂಡ್ರು. ಅಂದು ತಮ್ಗೆ ಏನೇನ್ ಬೇಕು ಬರೀಬೇಕು ಅಂತ ಬರೆದು ಕಾಗದಲ್ಲಿ ಗಂಟು ಕಟ್ಟಿ ಮಧ್ಯರಾತ್ರಿ ಹೋದ್ರು. ಊರ್ ಬಂದು ಆಲದ ಮರ ಇತ್ತಲ್ಲ ಆ ಕಡೆ ಹಾಕೋಕ್ ಬಂದ್ರು. ಆ ಊರಲ್ಲ ಭಿಕ್ಷುಕ, ಅವ್ಗೆ ಅದು ನೋಡಯ್ಯ ಒಳ್ಳೆ ಅವಕಾಶ, ನಿನಗೇನ್ ಬೇಕೋ ಬೇಡ್ಕೋ, ದರಿದ್ರ ಹೋಗ್ಬಿಡುತ್ತಲ್ಲ, ಬರೀ ಬಡಬಡ, ಬರಿಯೋಗ್ ಬರ್ದಿದ್ ಹೇಳಿ ನಾವು ಬರೆದು ಕೊಡ್ತೀವಿ ನಿನಗೆ ಅಂದ್ರು. ಅವ್ನು ಸುಮ್ಮನೆ ನಕ್ಕ ಸುಮ್ಮನಾದ, ಬೇಡ ಬಿಡಿ ಸ್ವಾಮಿ ಅಂದ. ಇವ್ರು ಕಾಗದ ಹಾಕಿ ಬಂದ್ರಲ್ಲ ಈ ಕಡೆ, ನಿದ್ದೆ ಬರುತ್ತ ಅವ್ರಿಗೆ, ನಾವು ಕೇಳಿದ್ದೆಲ್ಲ ಸಿಕ್ಬಿಡುತ್ತೆ, ಯಾವಾಗ ಸಿಗುತ್ತೆ, ಎಷ್ಟೊತ್ತು ಸಿಗ್ತದೆ ನೋಡ್ಬೇಕು ಅಂತ ಕೂತ್ರು. ಅದ್ರದ್ದೇನ್ ದೇವ್ರ ಪ್ರಭಾವನೋ ಗೊತ್ತಿಲ್ಲ, ಪವಾಡ ಎಚ್ಚರ ಇಲ್ದಂಗ್ ಮಲ್ಕೊಂಡ್ಬಿಟ್ರು ಜನ ಎಲ್ಲ. ಬೆಳಗ್ಗೆ ಎದ್ದಾಗ ನೋಡ್ತಾರೆ, ಏನ್ ಆಶ್ಚರ್ಯ, ಏನ್ ಆಶ್ಚರ್ಯ ಅವ್ರಿಗೆ, ತಾವೇನ್ ಕೇಳಿದ್ರು ಎಲ್ಲ ಬಂದ್ಬಿಟ್ಟಿದೆ. ಮನೆಯಲ್ಲಿ ಏನೇನ್ ಸಾಮಾನು ಕೇಳಿದ್ರು ಬಂದ್ಬಿಟ್ಟಿದೆ, ಕಾರು, ಆಭರಣ, ಏನ್ ಕೇಳ್ತಾರೆಲ್ಲ ಬಂದ್ಬಿಟ್ಟಿದೆ. ಭಾರಿ ಖುಷಿ ಆಯ್ತಂತೆ. ಆದ್ರೆ ಸಂತೋಷ ಇದ್ದದ್ ಬರೀ 10 ನಿಮಿಷ ಮಾತ್ರ ಅಂತ. ಒಬ್ಬ ಮನೆ ಹೊರಗೋಡೋದ, ಮನೆ ಕೇಳಿದ್ದಲ್ಲ ಎಲಿವೇಶನ್ ಹೆಂಗಿರ್ಬೇಕು ಮನೆದು ಅಂತ, ಹೋಗಿ ನೋಡ್ತಾನೆ ಅದೇ ಎಲಿವೇಶನ್, ಏನ್ ಚೆನ್ನಾಗಿದೆ. ಮನೆ ಮುಂದೆ 2 ಕಾರು ಹೊಸ ಹೊಸ ಕಾರ್ ನಿಂತ್ಕೊಂಡಿದ್ದಾವೆ. ಆದ್ರೆ ಅವನ್ ಪಕ್ಕಕ್ಕೆ ತಿರುಗಿ ನೋಡ್ದ, ಎದೆ ಝಲ್ ಅಂದ್ಬಿಡ್ತು. ಸಣ್ಣ ಮನೆ ಇತ್ರಿ, ಮೊದ್ ಪಕ್ಕದಲ್ಲಿ ದೊಡ್ಡ ಬಂಗ್ಲೆ ಆಗ್ಬಿಟ್ಟಿದೆ. ಮನೆ ಮುಂದೆ ತೋಟ ಏನು, ಕಾರಂಜಿ ಏನು, ಇನ್ನೊಂದ ಏನ್ ದಡ್ಡ, ನಾನು ಕೇಳೋದು ಕೇಳಬಹುದು, ದೊಡ್ಡದ ಕೇಳಬಾರ್ದ ಅಂತ, ತೋಟ ಕೇಳಬಾರ್ದ ನಾನು, ಏನ್ ತಪ್ಪು ಮಾಡ್ಕೊಂಡ್ಬಿಟ್ಟೆ ನಾನು ಅಂದ. ಎದುರಿಗೆ ನೋಡ್ತಾನೆ ಖಾಲಿ ಜಾಗ, ಅಲ್ಲಂತೂ ಅರಮನೆ ಆಗ್ಬಿಟ್ಟಿದೆ. ಎಲ್ಲಾರು ಒದ್ದಾಡಿದ್ರತ್ತೆ, ಇವ್ರೊಬ್ಬನ ಕತೆ ಅಲ್ಲ, ಪ್ರತಿಯೊಬ್ಬರು ಇನ್ನೊಬ್ಬರು ನೋಡಿ ನೋಡಿ ಗೋಳಾಡ್ಕೊಂಡ್ರು. ಆ ಊರಲ್ಲಿ ಮೊದಲು ಮತ್ತು ಆಮೇಲೆ ಆರಾಮಾಗಿದ್ದವನು ಆ ಭಿಕ್ಷುಕ ಮಾತ್ರ. ಅವನು ಕೇಳಿದ್ರಂತ, ನೀನ್ ಯಾಕೆ ಕೇಳಿಲ್ಲೋ ಅಂತ. ಆತ ಹೇಳಿದಂತೆ, ಹುಚ್ಚಿಡ್ದಿದೆ ನಿಮಗೆ, ಕೇಳಿದ್ದೆಲ್ಲ ಸಿಗೋದಾದ್ರೆ ನಂದಾಗೋಲ್ಲ. ಅದು ಬಹಳ ಚೆನ್ನಾಗಿರೋ ಮಾತಿದ್ದು. ನಮಗೆ ಏನು ಕೊಟ್ರು ಕೂಡ ಕೊರತೆ ಕಾಣಿಸುತ್ತೆ. ಸಂತೋಷ ಅನ್ನುವಂಥದ್ದು ಮನಸ್ಸಿನ ಒಂದು ಸ್ಥಿತಿ, ಅದು ಹೊರಗಿಂದ ಬರುವಂತಹದ್ದಲ್ಲ. ಹೊಸ ವಸ್ತುಗಳನ್ನು ಪಡೆದು ಕೆಲವು ದಿವಸಕ್ಕೆ ಮಾತ್ರ ಅದ್ರ ಬಗ್ಗೆ ಪ್ರೀತಿ ಇರ್ತದೆ, ಆಮೇಲೆ ಅದು ಕಳೆದು ಹೋದ ಮೇಲೆ ಮತ್ತೆ ಹೊಸ ವಸ್ತು ಹುಡುಕಾಟ, ನಿರಂತರ ತಡಕಾಟ. ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು ಹೊಸ ಕಾರ್ ತಗೊಂಡ್ರೆ, ಸ್ಕೂಟರ್ ತಗೊಂಡ್ರೆ ನೋಡಿ ಏನ್ ಮಾಡ್ತೀರಿ? ದಿನಕ್ಕೆ 2 ಸಲ ತೊಳೆಯೋದು, ಒರೆಸೋದು, ಚಂದ ನೋಡ್ಕೊಂಡು. ಅವಾಗ ತೊಳೆದು ಬೇಕಾಗಿಲ್ಲ, ಚೆನ್ನಾಗಿ ಇರ್ತದೆ ಅದು. ಅದ್ರ ಮೇಲೆ ಮೊದಲನೇ ಗೀರ್ ಬಿದ್ದಾಗ ಎಷ್ಟು ನೋವಾಗುತ್ತೆ ಗೊತ್ತಾ? ಎದೆ ಮೇಲೆ ಬರೇ ಕೊಟ್ಟಂಗ ಅನ್ಸುತ್ತೆ, ಅಯ್ಯೋ ಕಾರಿ ಗೀರ್ ಬಿತ್ತು, ಕಾರಿ ಗೀರ್ ಬಿತ್ತು. 3 ವರ್ಷದ ಇನ್ನೊಂದು 50 ಗೀರ್ ಬಿದ್ದಿರ್ತವೆ. ಆಗಾಗಲೇ ಈ ಕಾರ್ ಕೊಟ್ಬಿಡೋಣ, ಬೇರೆ ಕಾರ್ ತಗೊಳ್ಳೋಣ. ಕೊಂಡ್ಕೊಂಡಾಗಿದ್ದಂತ ಸಂತೋಷ ಉಳಿದಿಲ್ಲ. ನೆನ್ಪ್ ಮಾಡ್ಕೊಳ್ಳಿ, ನಿಮ್ ಹೊಸ ಕೆಲಸ ಹತ್ತಿದ, ಊರು ತುಂಬಾ ಪೇಡೆ ಹಂಚಿದ್ರಿ, ಮುಂದೆ 6 ತಿಂಗಳಿಗೆ ಮರ್ತು ಹೋಯ್ತು, ಬೇರೆ ಕೆಲಸ ಹುಡ್ಕೋಣ ಅಂತ ಅನಿಸ್ತು. ಈ ಸಂತೋಷ ಹೊರಗಡೆ ಎಂದು ಬಂದದ್ದು ಬಹಳ ದಿವಸ ಇರುವಂತಹದ್ದಲ್ಲ. ಅದಕ್ಕೆ ನಾನು ಹೇಳುದು, ನಿಜವಾದ ಸಂತೋಷದ ಹೊರತೆ ಅಂತರಂಗದಿಂದಾನೇ ಬರಬೇಕು, ಒಳಗಿಂದ ಉಕ್ಕಬೇಕದು. ಹೊರಗಡೆ ತುಂಬಿದ್ದು 2 ದಿವಸ ಆದಿತ್ತು ಸ್ವಾಮಿ. ಆದ್ರಿಂದ ಸಂತೋಷವನ್ನ ಹೊರಗಡೆ ಹುಡುಕೋದಕ್ಕಿಂತ ಒಳಗಡೆ

0: ಹುಡುಕೋದು ವಾಸಿ. ನಮ್ಮ ಭಾರತೀಯ ಸಂಸ್ಕೃತಿಗೂ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಇರುವಂತಹ ವ್ಯತ್ಯಾಸ ಇದು, ಮೂಲಭೂತವಾದ ವ್ಯತ್ಯಾಸ. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಸಂತೋಷ ಹೊರಗಿದೆ ಅಂತೀವಿ. ದೊಡ್ಡ ಬಂಗ್ಲೆ ಬೇಕು, ದೊಡ್ಡ ಮನೆ ಬೇಕು, ಒಳ್ಳೆ ಹೆಂಡತಿ ಸಿಗಬೇಕು, ಒಳ್ಳೆ ಗಂಡ ಸಿಗಬೇಕು, ಹೊರಗಡೆದಿರ್ಬೇಕು. ಆದ್ರೆ ಭಾರತೀಯ ಸಂಸ್ಕೃತಿ ಹೇಳುತ್ತೆ ಸಂತೋಷ ಹೊರಗಿಲ್ಲ. ಕಲ್ಪನೆ ಮಾಡ್ಕೊಳ್ಳಿ, 3 ತಿಂಗಳ ಮಗು ತಾಯಿ ತೊಡೆ ಮೇಲೆ ಮಲ್ಕೊಂಡಿದೆ, ನಗತ್ತಲ್ಲ ಮಗು. ಅದೇನು ಅಪೇಕ್ಷೆ ಮಾಡಿತ್ತು? ಪ್ರಮೋಷನ್ ಬೇಕಾಗಿತ್ತ? ಇನ್ಕ್ರಿಮೆಂಟ್ ಬೇಕಾಗಿತ್ತ? ಏನ್ ಬೇಕಾಗಿತ್ತು ಅದಕ್ಕೆ? ಆ ಸಂತೋಷ ಬಂದದ್ದು ಎಲ್ಲಿಂದ? ಅದು ಒಳಗಡೆಯಿಂದ ಬಂದದ್ದು. ಆ ಸಂತೋಷ ಒಳಗಡೆ ಹುಡುಕುವಂತ ಪ್ರಯತ್ನ ನಮ್ಮಲ್ಲಿ ಆಗ್ಲಿ ಅಂತ ಆಸೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು, ಸಾಶಿ ಮರಳಯ್ಯ ವಿರಚಿತ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಮೊದಲಿಗೆ ಜಯಮಂಗಲಂ ವೃಂದಗಾನದಲ್ಲಿ ಕೇಳಿ.

ಡಾಕ್ಟರ್ ಸಾಶಿ ಮುರಳಯ್ಯ ವಿರಚಿತ ಭಕ್ತಿಗೀತೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಮುಂದೆ ಕೇಳಿ ಬಾಲಚಂದ್ರಮನ.

0: ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30, ಬೆಂಗಳೂರು ಕೇಂದ್ರದಿಂದ ಚಿಂತನ.
1: ಆಕಾಶವಾಣಿ ಚಿಂತನ ದಿವಾಕರ.

0: ಡೋಂಗ್ರಿ ಅವರಿಂದ.
1: ಕೂಸು ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರು ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಲಿ ತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸುವಿರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟ ಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ, ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ, ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
0: ಇದುವರೆಗೂ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
1: ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳಲ್ಲಿ ರಂಜಕವು ಸಾರಜನಕದ ನಂತರ ಒಂದು ಮುಖ್ಯವಾದ ಸ್ಥಾನವನ್ನು ಹೊಂದಿದೆ. ರಂಜಕ ಕರಗಿಸುವ ಪರಿಣಾಮಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ಅಳವಡಿಸಿ ತಯಾರಿಸಿದ ಗೊಬ್ಬರಗಳಿಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಎನ್ನುತ್ತಾರೆ. ಈ ಸೂಕ್ಷ್ಮಾಣು ಜೀವಿಗಳು ಕೆಲವೊಂದು ಆಮ್ಲಗಳನ್ನು ಉತ್ಪತ್ತಿ ಮಾಡಿ ಮಣ್ಣಿನಲ್ಲಿ ಬೆಳೆಗಳಿಗೆ ಸಿಗದೇ ಇರುವ ಅಥವಾ ಇನ್ನೂ ಕರಗದೇ ಇರುವ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಒದಗಿಸುವ ರೂಪಕ್ಕೆ ಪರಿವರ್ತನೆಯನ್ನು ಮಾಡುತ್ತೆ. ಸೂಪರ್ ಫಾಸ್ಫೇಟ್ ಮತ್ತು DAP ಇವುಗಳ ಬೆಲೆಯೂ ಹೆಚ್ಚಿರುವುದರಿಂದ ಇವುಗಳ ಬದಲು ನಮ್ಮ ದೇಶದಲ್ಲಿ ಹೇರಳವಾಗಿ ಹಾಗೂ ಕಡಿಮೆ ದರದಲ್ಲಿ ದೊರೆಯುವಂತಹ ಶಿಲಾರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರಗಳ ಜೊತೆ ಇದನ್ನು ಉಪಯೋಗಿಸಬಹುದು. ರಂಜಕ ಹೀರುವ ಜೈವಿಕ ಗೊಬ್ಬರವನ್ನು ಬೇರು ಶಿಲೀಂಧ್ರ ಅಥವಾ ಮೈಕೋರೈಜಾ ಎಂದು ಕರೆಯುತ್ತಾರೆ. ಈ ಶಿಲೀಂಧ್ರವು ಸಸ್ಯಗಳ ಮೇಲಿನ ಬೇರಿನ ಜೊತೆ ಸಹಜೀವನ ನಡೆಸುತ್ತೆ. ಈ ಸಹಜೀವನದಲ್ಲಿ ಶಿಲೀಂಧ್ರವು ಸಸ್ಯದ ಬೆಳವಣಿಗೆಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಂಡು

0: ಸಸ್ಯಗಳಿಗೆ ಪೂರೈಸುತ್ತೆ. ಅಂತೆಯೇ ಸಸ್ಯವೂ ಸಹ ಶಿಲೀಂಧ್ರದ ಬೆಳವಣಿಗೆಗೆ ಅಗತ್ಯವಿರುವ ಆಹಾರವನ್ನ ಪೂರೈಸುತ್ತೆ. ಹೀಗೆ ಬೇರು ಮತ್ತು ಶಿಲೀಂಧ್ರದ ಸಹಜೀವನದಲ್ಲಿ ಪರಸ್ಪರ ಪ್ರಯೋಜನಕಾರಿಯಾಗುತ್ತೆ. ಈ ಬೇರು ಶಿಲೀಂಧ್ರವು ಪೋಷಕಾಂಶಗಳಾದ ರಂಜಕ ಮತ್ತು ಲಘು ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ಮಣ್ಣಿನಲ್ಲಿರುವ ರೋಗಾಣುಗಳಿಂದ ರಕ್ಷಣೆಯನ್ನು ಕೊಡುತ್ತೆ ಮತ್ತು ರೋಗಾಣುಗಳಿಗೆ ಬೇರಿನೊಳಗೆ ಪ್ರವೇಶಿಸದಂತೆ ತಡೆಯುತ್ತೆ. ಈ ಜೈವಿಕ ಗೊಬ್ಬರವನ್ನು ತೋಟಗಾರಿಕೆ ಬೆಳೆಗಳಾದ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು ಮತ್ತು ಕೃಷಿ ಬೆಳೆಗಳಿಗೆ ಉಪಯೋಗಿಸುವುದರಿಂದ ಸರಾಸರಿ 20-25 ಕಿಲೋಗ್ರಾಂ ಅಷ್ಟು ರಂಜಕವನ್ನು ಉಳಿತಾಯ ಮಾಡಬಹುದು. ಈ ಮೈಕೋರೈಸಾ ಅಥವಾ ರಂಜಕ ಹೀರುವ ಜೈವಿಕ ಗೊಬ್ಬರವನ್ನು 2 ಕಿಲೋಗ್ರಾಂನಷ್ಟು ಸಸಿ ಮಡಿಗಳಿಗೆ ಬೆರೆಸಿ ಬೀಜಗಳನ್ನು ಹಾಕಬೇಕು. ಈ ಶಿಲೀಂಧ್ರವು ನಾಟಿ ಮಾಡುವ ಮೊದಲೇ ಬೇರಿನೊಳಗೆ ಪ್ರವೇಶಿಸಿ ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸುತ್ತೆ. ಸಸಿಗಳನ್ನು ಪಾಲಿ ಬ್ಯಾಗ್ಗಳಲ್ಲಿ ಬೆಳೆಯುವಾಗ 10-15 ಗ್ರಾಂನಷ್ಟು ಜೈವಿಕ ಗೊಬ್ಬರವನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕು. ಈ ರೀತಿ ಮಾಡಿದ ಮೇಲೆ ಶಿಲೀಂಧ್ರವು ಬೇರಿನೊಳಗೆ ಪ್ರವೇಶ ಮಾಡಿ ರಂಜಕ ಮತ್ತು ಲಘು ಪೋಷಕಾಂಶಗಳನ್ನು ಒದಗಿಸುತ್ತೆ. ಇನ್ನು ಕೃಷಿಯಲ್ಲಿ ಲಭ್ಯವಾಗುವಂತಹ ಅನೇಕ ರೀತಿಯ ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿ ಕಾಂಪೋಸ್ಟ್ ಅನ್ನು ಕೂಡ ತಯಾರಿಸಬಹುದು. ಇದು ಒಂದು ರೂಢಿಯಲ್ಲಿರುವಂತಹ ಪದ್ಧತಿ. ಈಗ ಸದ್ಯ ಇರುವ ಪದ್ಧತಿಯಲ್ಲಿ ಕಾಂಪೋಸ್ಟ್ ತಯಾರಾಗಲು ಸುಮಾರು 10-12 ವಾರ ಸಮಯ ಬೇಕಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆಸಿದ ಸಂಶೋಧನೆಯ ಪ್ರಕಾರ ಕಾಂಪೋಸ್ಟ್ ತಯಾರಿಸುವಾಗ ಸಾವಯವ ಪದಾರ್ಥಗಳನ್ನು ಕೊಳೆಯಿಸುವ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸಿದರೆ ಬಹಳ ಬೇಗ, ಅಂದರೆ 6-7 ವಾರಗಳಲ್ಲಿ ಒಳ್ಳೆಯ ಕಾಂಪೋಸ್ಟ್ ತಯಾರಿಸಬಹುದು. ಹಾಗಿದ್ರೆ ಈ ಜೈವಿಕ ಗೊಬ್ಬರಗಳನ್ನು ಹೇಗೆ ಉಪಯೋಗಿಸುವುದು? ಮೊದಲು ಕಡ್ಡಿ ಕೂಡಿ ಹಾಕಿ ಒಂದು ಅಂಗುಲ ಉದ್ದಕ್ಕೆ ಕತ್ತರಿಸಿ ಅದರ ಮೇಲೆ ಈ ಜೈವಿಕ ಗೊಬ್ಬರವನ್ನು 25-30 ಕಿಲೋಗ್ರಾಂನಷ್ಟು ಸಗಣಿಯನ್ನು 50-60 ಲೀಟರ್ ನೀರಿನೊಂದಿಗೆ ಬೆರೆಸಿ ಇದನ್ನು ತ್ಯಾಜ್ಯ ವಸ್ತುಗಳ ಮೇಲೆ ಹಂತ ಹಂತವಾಗಿ ಸಿಂಪಡಿಸಬೇಕು ಮತ್ತು ಅದಕ್ಕೆ ಬೇಕಾಗುವ ತೇವಾಂಶವನ್ನು ಒದಗಿಸಿದರೆ ಸಾವಯವ ಪದಾರ್ಥಗಳು ಬೇಗನೆ ಕೊಳೆತು ಒಂದು ಒಳ್ಳೆಯ ಪೋಷಕಾಂಶ ಭರಿತ ಕಾಂಪೋಸ್ಟ್ ಗೊಬ್ಬರವಾಗುತ್ತೆ. ಈ ರೈಸೋಬಿಯಂ, ಅಜೋಟೋಬ್ಯಾಕ್ಟರ್, ಅಜೋಸ್ಪಿರಿಲಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳನ್ನು ಬೀಜಗಳಿಗೆ ಲೇಪಿಸುವುದರ ಮೂಲಕ ಅಥವಾ ನೇರವಾಗಿ ಮಣ್ಣಿಗೆ ಹಾಕುವುದರ ಮೂಲಕ ಸಸ್ಯಗಳ ಬೇರುಗಳಿಗೆ ಉಪಚರಿಸುವುದರ ಮೂಲಕ ಇದನ್ನು ಉಪಯೋಗಿಸಬಹುದು. 1 ಲೀಟರ್ ನೀರಿನಲ್ಲಿ 150 ಗ್ರಾಂ ಪ್ರಮಾಣದಲ್ಲಿ ಬೆಲ್ಲ ಅಥವಾ ಸಕ್ಕರೆಯನ್ನು ಕರಗಿಸಿ ನಂತರ 5-10 ನಿಮಿಷ ಕುದಿಸಿ ಅಂಟು ದ್ರಾವಣವನ್ನು ತಯಾರಿಸಬೇಕು. 10 ಕಿಲೋಗ್ರಾಂ ಬೀಜಕ್ಕೆ 4 ಲೀಟರ್ ದ್ರಾವಣ ಬೇಕಾಗುತ್ತೆ. ಮತ್ತೆ ಅಂಟು ದ್ರಾವಣ ಪೂರ್ಣ ತಣ್ಣಗಾದ ಮೇಲೆ ಅದರಲ್ಲಿ 1 ಪ್ಯಾಕೆಟ್ ಜೈವಿಕ ಗೊಬ್ಬರ ಹಾಕಿ ಕಲಸಿ ಎಕರೆಗೆ ಬೇಕಾಗುವ ಬೀಜದ ಮೇಲೆ ಸುರಿದು ಬೀಜಗಳಿಗೆ ಸರಿಯಾಗಿ ಮತ್ತು ಸಮನಾಗಿ ಲೇಪಿಸಬೇಕು. ಇನ್ನು ಸಸಿಗಳನ್ನು ಮಡಿಗಳಿಂದ ಕಿತ್ತು ಹೊಲದಲ್ಲಿ ನಾಟಿ ಮಾಡುವಾಗ ಮೊದಲು ಸಸಿಗಳ ಬೇರುಗಳನ್ನು ನೀರಿನಲ್ಲಿ ತಯಾರಿಸಿದ ಜೈವಿಕ ಗೊಬ್ಬರದಲ್ಲಿ ಅದ್ದಿ ಕೂಡಲೇ ನಾಟಿಯನ್ನು ಮಾಡಬೇಕು. ಈ ಪದ್ಧತಿಯು ಕಾಯಿಪಲ್ಲೆ ಬೆಳೆ, ಭತ್ತ, ಮೆಣಸಿನಕಾಯಿ ಇತ್ಯಾದಿ ಬೆಳೆಗಳಲ್ಲಿ ಉಪಯೋಗಿಸುವುದು ಅನುಕೂಲ. ಜೈವಿಕ ಗೊಬ್ಬರದ ಪುಡಿಯನ್ನು ಕಾಂಪೋಸ್ಟ್, ಕೊಟ್ಟಿಗೆ ಗೊಬ್ಬರ ಅಥವಾ ಮಣ್ಣಿನ ಜೊತೆ ಮಿಶ್ರಣ ಮಾಡಿ ಬಿತ್ತುವ ಸಾಲುಗಳಲ್ಲಿ ನೇರವಾಗಿ ಹಾಕಬೇಕು. ಸಾಮಾನ್ಯವಾಗಿ ಕಬ್ಬಿನ ಬೆಳೆಗಳಲ್ಲಿ ಈ ವಿಧಾನವನ್ನು ಹೆಚ್ಚು ಅನುಸರಿಸುತ್ತಾರೆ. ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವಾಗ ಕೆಲವೊಂದು ಅಂಶವನ್ನು ಗಮನಿಸಬೇಕು. ಇದನ್ನು ತಂಪಾದ ಒಣಹವೆಯಲ್ಲಿ ಶೇಖರಿಸುವುದರ ಜೊತೆಗೆ ನೇರವಾಗಿ ಬಿಸಿಲು ಮತ್ತು ಶಾಖ ತಟ್ಟದಂತೆ ಎಚ್ಚರ ವಹಿಸಬೇಕು. ಪ್ಯಾಕೆಟ್ನ ಮೇಲೆ ನಮೂದಿಸಿದ ಅವಧಿ ಮುಗಿಯುವುದಕ್ಕೆ ಮೊದಲು ಮತ್ತು ನಮೂದಿಸಿದ ಬೆಳೆಗೆ ಮಾತ್ರ ಉಪಯೋಗಿಸಬೇಕು. ಅಂಟು ದ್ರಾವಣದಲ್ಲಿ ಜೈವಿಕ ಗೊಬ್ಬರವನ್ನು ಕಲಿಸುವಾಗ ಅಂಟು ದ್ರಾವಣ ಬಿಸಿಯಾಗಿರಬಾರದು ಹಾಗೂ ಬೀಜಗಳಿಗೆ ಲೇಪಿಸುವಾಗ ಬೀಜದ ಕವಚಕ್ಕೆ ಧಕ್ಕೆಯಾಗದಂತೆ ಜಾಗ್ರತೆಯನ್ನು ವಹಿಸಬೇಕು. ಜೈವಿಕ ಗೊಬ್ಬರಗಳು ನೇರವಾಗಿ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳೊಂದಿಗೆ ಸಂಪರ್ಕ ಬರದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪರಮೇಶ್ವರ ಹೆಗಡೆ ಹಾರಿದ ಅಲ್ಲಮಪ್ರಭು ಅವರ ವಚನ

ಇದುವರೆಗೆ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಕಾರವಾರ, ಸಮಯ 6:55. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ, ಸಮಯ 7:02. ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕನ್ನಡನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು. ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಂತೆ ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ ಬುನಾದಿ. ಯಾರು ಏನೇ ತಪ್ಪು ಮಾಡಿದರೂ ಅದನ್ನು ವಿಮರ್ಶೆ ಮಾಡಿ ಸಮಾಜವನ್ನು ಬದಲಾಯಿಸುವ ಮತ್ತು ತಪ್ಪುಗಳನ್ನು ಸರಿಪಡಿಸುವ ದೊಡ್ಡ ಅವಕಾಶ ಹಾಗೂ ಶಕ್ತಿ ಕೇವಲ ಪತ್ರಿಕಾ ರಂಗಕ್ಕೆ ಮಾತ್ರ ಇದೆ ಎಂದರು. ವೈಯಕ್ತಿಕ ಭಾವನೆಗಳಿಗೆ ಹೊರತಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಮಾಜಕ್ಕೆ ಒಳಿತಾಗುವಂತೆ ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಲಹೆ ನೀಡಿದರು. ಮುಂಗಾರು ಮಳೆ ಕೊರತೆ ಹಿನ್ನೆಲೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳ ಸಮರ್ಪಕ ನಿರ್ವಹಣೆಗೆ ಹಿರಿಯ ಅಧಿಕಾರಿಗಳಿಂದ ಕೂಡಿದ ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದುವರೆಗೆ ಕೇವಲ ಪ್ರತಿಶತ 25-30% ಮಳೆಯಾಗಿದ್ದು ಇದರಿಂದ ಕುಡಿಯುವ ನೀರಿನ ಕೊರತೆ, ಕೃಷಿ ಕಾರ್ಯ ಕುಂಠಿತ, ಅಂತರ್ಜಲ ಮಟ್ಟ ಇಳಿಕೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಲಿವೆ ಎಂದರು. ಕ್ರಿಯಾ ಯೋಜನೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು. ನೀರಿನ ಕೊರತೆ ಹೆಚ್ಚಾಗಿರುವುದರಿಂದ ಲಭ್ಯವಿರುವ ನೀರನ್ನು ಕುಡಿಯುವುದಕ್ಕೆ ಮಾತ್ರ ಬಳಸಲು ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರು ಪೂರೈಸಲು ಖಾಸಗಿ ಬಾವಿ, ಕೊಳವೆ ಬಾವಿಗಳಿಂದ ಖರೀದಿಸಿ ಪೂರೈಸಲಾಗುವುದು. ಇದಕ್ಕಾಗಿ ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ 5 ಕೋಟಿ ರೂಪಾಯಿ ಹಣ ಲಭ್ಯವಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಐದಳ್ ಕಾವಲ್ನಲ್ಲಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ನಂತರ ಮಾತನಾಡಿದ ಅವರು, 3 ಕಡೆಗಳಲ್ಲಿ ಸಮಸ್ಯೆಗಳಿತ್ತು, ಅವುಗಳನ್ನು ಪರಿಹರಿಸಲಾಗಿದೆ. ಈ ಯೋಜನೆಗೆ ಯಾವುದೇ ಅನುದಾನದ ಕೊರತೆ ಇಲ್ಲ ಎಂದರು. ಈ ಯೋಜನೆಯಿಂದ ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಯೋಜನ ದೊರಕಲಿದೆ ಎಂದ ಅವರು, ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇದ್ದ ಸಮಸ್ಯೆ ನಿವಾರಣೆಯಾಗಿದ್ದು ರೈತರೇ ಸ್ವ ಇಚ್ಛೆಯಿಂದ ಭೂಮಿ ಬಿಟ್ಟುಕೊಡಲು ಒಪ್ಪಿದ್ದಾರೆ. 1 ವಾರದೊಳಗೆ ಪರಿಹಾರ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮನ್ರೇಗಾದ ಹೊಸ ರೂಪವಾದ ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಭಾರೀ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಗುರುವಾರ, ಅಂದರೆ ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಒಪ್ಪಿಗೆ ಪಡೆದುಕೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಬಡವರು, ಹಿಂದುಳಿದವರು ಹಾಗೂ ದಲಿತರಿಗೆ ಉದ್ಯೋಗ ಖಾತ್ರಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಯೋಜನೆಯ ಲೆಕ್ಕಾಚಾರದಂತೆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ತೆಗೆದಿರಿಸಿದೆ. ಆದರೆ ಕೇಂದ್ರದ ಹೊಸ ನೀತಿಯಿಂದಾಗಿ ಈಗ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಡಿಯುವ ನೀರು ಜಾನುವಾರುಗಳ ಮೇವಿಗೆ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು, ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರದ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಜಿಲ್ಲೆಯ 27 ಗ್ರಾಮಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು 8 ಹಳ್ಳಿಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಸಭೆಗೆ ಮಾಹಿತಿ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.

0: ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯ ನಿನ್ನೆಯಿಂದ ಆರಂಭಗೊಂಡಿದ್ದು ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದಕ್ಕೆ ಪೂರಕವಾಗಿ ಮತದಾರರ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಜಾಗೃತಿ ಜಾಥಾ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು ಇದೇ 29ರವರೆಗೆ ಮನೆ ಮನೆ ಭೇಟಿ ನಡೆಯಲಿದೆ. 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತದಾರರು ತಮ್ಮ ವಿವರಗಳನ್ನು ನಮೂನೆಗಳಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು, ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ MR ರವಿ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾರತದ ಪ್ರಗತಿಗೆ ಪೂರಕವಾದ ನಿರ್ಧಾರ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಈ ಹೆಚ್ಚುವರಿ 25 ದಿನಗಳ ವೇತನ ಭದ್ರತೆಯು ಗ್ರಾಮೀಣ ಕುಟುಂಬಗಳಿಗೆ ಸಕಾಲಿಕ ಬೆಂಬಲ ನೀಡಲಿದ್ದು ಅವರ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಹಾಗೆಯೇ ಹಳ್ಳಿಗಳಲ್ಲಿ ಸುಸ್ಥಿರ ಸಮುದಾಯ ಆಸ್ತಿಗಳನ್ನು ಸೃಷ್ಟಿಸಲು ನೆರವಾಗುವ ಮೂಲಕ ಇದು ಹೆಚ್ಚು ಬಲಿಷ್ಠ ಗ್ರಾಮೀಣ ಆರ್ಥಿಕತೆಯನ್ನು ನಿರ್ಮಿಸಲಿದೆ ಎಂದಿದ್ದಾರೆ. ಈ ಯೋಜನೆಯ ಹೊಸ ಕಾಯ್ದೆ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಸಬಲೀಕರಿಸಿ ವಿಕಸಿತ ಭಾರತ್ 2047ರ ಗುರಿಯತ್ತ ಸಾಗಲು ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಪುನರ್ ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಖರೀಫ್ ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು 15ರವರೆಗೆ ವಿಸ್ತರಿಸುವಂತೆ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಸಚಿವರಿಗೆ ಪತ್ರ ಬರೆದಿರುವ ಅವರು ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ವಿತರಣೆಗಾಗಿ ಬಂದ ಆಹಾರ ಧಾನ್ಯವನ್ನು ಅನಧಿಕೃತವಾಗಿ ದಾಸ್ತಾನು ಮಾಡುವುದು, ಹೆಚ್ಚುವರಿ ದರದಲ್ಲಿ ಮಾರಾಟ ಮಾಡುವವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಳಸಂತೆ ಮಾರಾಟ ತಡೆಗಟ್ಟುವಲ್ಲಿ ಆಹಾರ ಇಲಾಖೆ, ಪೊಲೀಸ್ ಇಲಾಖೆ, ತೂಕ ಮತ್ತು ಅಳತೆ ಇಲಾಖೆ ಹಾಗೂ ಇತರೆ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಸಂಶಯಾಸ್ಪದ ಸಂಗ್ರಹಣೆ, ಅಕ್ರಮ ಸಾಗಾಣೆ ಮತ್ತು ನಕಲಿ ಬಿಲ್ಲುಗಳ ಮೂಲಕ ನಡೆಯುವ ವಹಿವಾಟಿನ ಮೇಲೆ ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದರು. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ IIPBMB 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನವನ್ನು 3 ಮತ್ತು 4 ಅಂದರೆ ನಾಳೆ ಮತ್ತು ನಾಡಿದ್ದು IIPMB ಆವರಣದಲ್ಲಿ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ

ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಕುವೆಂಪು ಅವರ ರಚನೆ ಬಾಗಿಲೋಳು ಕೈ ಮುಗಿದು.

ಭಾವಗೀತೆಗಳು. ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಕುವೆಂಪು ಅವರ ರಚನೆ ಬಾಗಿಲೋಳು ಕೈ ಮುಗಿದು.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 7:30. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರ.

ಇಂದು ಮುಂಜಾನೆ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಮಂಜುಳಾ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು ಪ್ರಸಾರವಾಗುವವು. 9:15 ನಮ್ಮ ನಿಲಯದಿಂದ ಕಿರುನಾಟಕ ಕುಂಬಳಕಾಯಿ, ರಚನೆ ರಮೇಶ್ ದೇಶಪಾಂಡೆ, ನಿರ್ಮಾಣ ಚನ್ನಪ್ಪ ಬೆಂಗೇರಿ. 9:30 ಶಾಸ್ತ್ರೀಯ ಸಂಗೀತದಲ್ಲಿ ಸ್ಮಿತಾ ಹೆಗಡೆ ಅವರಿಂದ ಗಾಯನ ಕೇಳಲಿದ್ದೀರಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವಿಜಯಪುರದ ಶ್ರೀಮತಿ ಮೀನಾಕ್ಷಿ ಕಿರಣ್ ಕುಮಾರ್. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಸಂಗಮೇಶ್ ಮಕ್ಕಳ ಕಿಡ್ನಿ ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರೋಯನಾಡ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸಂಗಮೇಶ್. ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಕೊಂಕಣಿ ಕಾರ್ಯಕ್ರಮ ಕೇಳಲಿದ್ದೀರಿ. ಇದರಲ್ಲಿ ಒಗಟುಗಳು ಮತ್ತು ಅದರ ಸಾರಾಂಶ ಪ್ರಸ್ತುತಪಡಿಸುತ್ತಾರೆ ಕಾರವಾರದ ನಾಗೇಶ್ ಅಣ್ವೇಕರ್. ನಂತರ ಕೊಂಕಣಿ ಗೀತೆಗಳು ಪ್ರಸಾರವಾಗುವವು. ಸಂಜೆ 5:30 ಚಿತ್ರಗೀತೆಗಳು, 6:50 ಕಿಸಾನ್ ವಾಣಿಯಲ್ಲಿ ಮಹಿಳಾ ವಾಣಿ ಪಾಕ್ಷಿಕ ರೈತ ಮಹಿಳಾ ಕಾರ್ಯಕ್ರಮ. ಇದರಲ್ಲಿ ನಿವೃತ್ತ ಶಿಕ್ಷಕಿಯ ಕೃಷಿಯನುಭವ, ಈ ಕುರಿತು ಭಟ್ಕಳ ತಾಲೂಕಿನ ಕಂಚಿಕೇರಿಯ ನೀಲಮ್ಮ ಬಲೀಂದ್ರ ಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಗಂಗೆ ನೆಮ್ಮ ಕುಣಬಿ ಮತ್ತು ಸಂಗಡಿಗರಿಂದ ಕುಣಬಿ ಸಮುದಾಯದ ಮದುವೆ ಹಾಡುಗಳನ್ನು ಕೇಳಲಿದ್ದೀರಿ. ರಾತ್ರಿ 7:45 ನಮ್ಮ ನಿಲಯದಿಂದ ಭಜನೆಗಳು ಪ್ರಸಾರವಾಗಲಿವೆ. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ. 8:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. ರಾತ್ರಿ 10:00 ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ಹಿರಿಯರಲ್ಲಿ ಮೂಳೆ ಸವಿತ, ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 7:34, ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ

0: ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಂತಿಮ 16 ಘಟ್ಟಕ್ಕೆ ಬೆಲ್ಜಿಯಂ ಇಂಗ್ಲೆಂಡ್ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ತೈಕೈಚಿ ನಡುವಿನ ಮಾತುಕತೆಯ ನಂತರ ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತೈಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಭಾರತ ಜಪಾನ್ ವಿಶೇಷ ವ್ಯೂಹಾತ್ಮಕ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಆಳಗೊಳಿಸುವ ವ್ಯಾಪಕ ಶ್ರೇಣಿಯ ಚರ್ಚೆಯನ್ನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಪಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ, ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವಾಗ ಜಪಾನ್ ಪ್ರಧಾನಿಗೆ ಆತಿಥ್ಯ ನೀಡಲು ಸಂತೋಷವಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಜಪಾನ್ ತಮ್ಮ ಜಂಟಿ ಪ್ರಯತ್ನಗಳ ಮೂಲಕ ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮವು ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದರು. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ಸನ್ನದ್ದತೆ ಕುರಿತು ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಸಚಿವರು, ರಾಜ್ಯ ಮತ್ತು ಪುರಸಭೆ ಸಂಸ್ಥೆಗಳು ತಮ್ಮ ಸಿದ್ದತೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವ ಮೂಲಕ ಯಾವುದೇ ಸಂಭಾವ್ಯ ಉಲ್ಬಣವನ್ನು ಪೂರ್ವಭಾವಿಯಾಗಿ ತಡೆಗಟ್ಟಲು ಸಿದ್ದರಾಗಿರುವಂತೆ ಸೂಚನೆ ನೀಡಿದರು. ಜಾಗೃತಿ ಮತ್ತು ತಡೆಗಟ್ಟುವ ಪ್ರಯತ್ನಗಳಲ್ಲಿ ವಾರ್ಡ್ ಆಯುಕ್ತರು, ಚುನಾಯಿತ ಪ್ರತಿನಿಧಿಗಳು ಮತ್ತು ನಿವಾಸಿ ಕಲ್ಯಾಣ ಸಂಘಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರು ರಾಜ್ಯಗಳಿಗೆ ಕರೆ ನೀಡಿದರು. ಇದೇ ವೇಳೆ ರಾಷ್ಟೀಯ ಡೆಂಗ್ಯೂ ಸನ್ನಿವೇಶ ಮತ್ತು ರಾಷ್ಟ ರಾಜಧಾನಿಗೆ ವಿಶೇಷ ಒತ್ತು ನೀಡಿ ದೇಶದಾದ್ಯಂತ ಕೈಗೊಂಡ ಸನ್ನದ್ದತೆ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವರಿಗೆ ವಿವರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ತಂಡದ ಯಾತ್ರಾರ್ಥಿಗಳ

0: ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಬಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು, ಯಾತ್ರೆ ಪ್ರಾರಂಭವಾಗುವ ಮೊದಲು ಸುಮಾರು 400,000 ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಮುಂಬರುವ ಆಗಸ್ಟ್ 15 ನಡೆಯಲಿರುವ ಡಿಜಿ ರೋವರ್ ಜಿಎನ್ಎಸ್ಎಸ್ ವಿಶೇಷ ಭೂಮಾಪನ ಅಭಿಯಾನವನ್ನು ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಾದ್ಯಂತ ಪ್ರಾರಂಭಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹರಾನ್ಪುರದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಅಭಿಯಾನದ ಸಮಯದಲ್ಲಿ ಪ್ರತಿ ತಹಸೀಲ್ನಲ್ಲಿ ಭೂಗಡಿ ಗುರುತಿಸುವಿಕೆ ಮತ್ತು ಅಳತೆಗೆ ಸಂಬಂಧಿಸಿದ ಎಲ್ಲ ಬಾಕಿ ಇರುವ ಪ್ರಕರಣಗಳನ್ನು ಸುಧಾರಿತ ಡಿಜಿ ರೋವರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪರಿಹರಿಸುವುದು ಅಭಿಯಾನದ ಪ್ರಮುಖ ಗುರಿಯಾಗಿದೆ. ವಾಟ್ಸ್ಆಪ್ನಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡುವ ಕುರಿತು ಕೇಂದ್ರ ಸರ್ಕಾರ ಮೆಟಾಗೆ ನೋಟಿಸ್ ನೀಡಿದೆ. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು 3 ದಿನಗಳಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯದ ಕುರಿತು ವಿವರವಾದ ವಿವರಣೆಯನ್ನು ನೀಡುವಂತೆ ಮೆಟಾಗೆ ನಿರ್ದೇಶಿಸಿದೆ ಎಂದು ಮೂಲಗಳು ತಿಳಿಸಿವೆ. ಈ ವಿಷಯದ ಕುರಿತು ಸಮಾಲೋಚನೆ ಮುಗಿಯುವವರೆಗೆ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡದಂತೆ ಸಚಿವಾಲಯವು ಮೆಟಾಗೆ ನಿರ್ದೇಶನ ನೀಡಿದೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16 ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲೆಮೆನ್ಸ್ 125 ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ಪಂದ್ಯದ ವಿಜೇತರನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಸಹ ಆತಿಥೇಯ ಯುಎಸ್ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ನಡುವೆ ಮತ್ತೊಂದು ಸುತ್ತಿನ 32 ಪಂದ್ಯ ನಡೆಯಲಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32 ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರೂವಾರಿ ಎನಿಸಿದರು. ಜುಲೈ 6 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. ಚೆಸ್ಟರ್ ಲೇ ಸ್ಟ್ರೀಟ್ನಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯವು ಮಳೆಯಿಂದಾಗಿ ರದ್ದಾಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 189 ರನ್ ಗಳಿಸಿತ್ತು. ಟಿ20 ಸರಣಿಯ ನಂತರದ ಪಂದ್ಯ ಇದೇ ಶನಿವಾರ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಅಂತಿಮ 16 ಘಟ್ಟಕ್ಕೆ ಬೆಲ್ಜಿಯಂ, ಇಂಗ್ಲೆಂಡ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12.
1: ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ.
2: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಅಭಿಜಿತ್ ಸಾವಂತ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿದ ಮಂದಾಕಿನಿ ಚಿತ್ರದ ಗೀತೆ. ಸಂಗೀತ ಮತ್ತು ಸಾಹಿತ್ಯ ಕೆ ಕಲ್ಯಾಣ್ ಅವರದು.

0: ಅಶಿ ಸಾಯಿ ಬಾಲ್.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಮನಸ್ಸುಗಳ ಮಾತು ಮಧುರ ಚಿತ್ರದ ಗೀತೆ. ಗೀತೆಗೆ ಕೆ ಕಲ್ಯಾಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲ.

ಮನಮೆಚ್ಚಿದ ಸೊಸೆ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗೀತ ಕಟ್ಟಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆ, ಹಿಂದಿಯಲ್ಲಿ 8 ಗಂಟೆ 15 ನಿಮಿಷಕ್ಕೆ, ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಪಕ್ಕಾ ಕಳ್ಳ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸತ್ಯಂ.

ಜಗತ್ ಕಿಲಾಡಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ. ಎಂ ಎನ್ ಬಾಬು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಇಳಯರಾಜಾ.

ಇದುವರೆಗೆ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪಕ್ಕಾಕಳ್ಳ, ಜಗತ್ ಕಿಲಾಡಿ, ಜನ್ಮ ಜನ್ಮದ ಅನುಬಂಧ ಹಾಗೂ ಕಳ್ಳಾಕೊಳ್ಳೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತನುವ ತಣಿಸುವ ತುತ್ತು ಮನಕೆ ನಂಜಾದೀತು, ಮನಮೋಹ ಜೀವಕ್ಕೆ ಗಾಳವಾದೀತು. ತನುವ ತಣಿಸುವ ತುತ್ತು ಮನಕೆ ನಂಜಾದೀತು, ಮನಮೋಹ ಜೀವಕ್ಕೆ ಗಾಳವಾದೀತು. ಅನುಭವದ ಪರಿಣಾಮ ಒಂದರಿಂದೊಂದಕ್ಕೆ ಗಣಿಸಾತ್ಮ ಲಾಭವನು ಮಂಕುತಿಮ್ಮ. ಅನುಭವದ ಪರಿಣಾಮ ಒಂದರಿಂದೊಂದ

ನಮ್ಮ ಬದುಕಿನ ವಿರೋಧಾಭಾಸವನ್ನು ಗಮನಿಸಿ ಸುಮ್ಮನೆ ಕುತೂಹಲಕ್ಕೆ, ನಾಲಿಗೆಗೆ ಯಾವ್ಯಾವ್ದು ರುಚಿಯಾಗುತ್ತೋ ಆ ತಿಂಡಿಗಳೆಲ್ಲ ಅನೇಕ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ಎಣ್ಣೆ ಪದಾರ್ಥ ಇರ್ಬೋದು, ಮಸಾಲೆ ಇರ್ಬೋದು, ಖಾರ ಇರ್ಬೋದು, ಇವೆಲ್ಲ ನಮ್ಮ ರಸನ ಗ್ರಂಥಿಗಳನ್ನು, ಪೂತಿನ ಚೆನ್ನಾಗಿ ಹೇಳ್ತಾರೆ, ನಮ್ಮ ನಾಲಿಗೆಯ ಗ್ರಂಥಿಗಳನ್ನು ಉದ್ದೀಪಿಸಿ ಇವೆಲ್ಲ ರುಚಿ ನೀಡೋ ಶಕ್ತಿ ಇರುವಂಥವು. ಆದರೆ ಖಂಡಿತ ಆರೋಗ್ಯಕ್ಕೆ ಇವೆಲ್ಲ ಅಪಾಯಕಾರಿ. ಡಾಕ್ಟರ್ ಹತ್ರ ಹೋಗಿ ಖಾರ ತಿನ್ನಬೇಡಿ ಅಂತಾರೆ, ಮಸಾಲೆ ತಿನ್ನಬೇಡಿ ಅಂತಾರೆ, ಎಣ್ಣೆ ತಿನ್ನಬೇಡಿ ಅಂತಾರೆ. ಹಾಗಂತ ಆರೋಗ್ಯಕ್ಕೆ ಯಾವುದು ಒಳ್ಳೆಯದೋ ಅದು ಅನೇಕ ಸಂದರ್ಭಗಳಲ್ಲಿ ರುಚಿಹೀನವಾದದ್ದು, ನಾಲ್ಗೆಗೆ ಹಿತವಾಗುವಂಥದ್ದಲ್ಲ. ಉಪ್ಪು ಖಾರ ಇಲ್ಲದೇ ಇರೋ ಬೇಯಿಸಿದ ಸೊಪ್ಪಿದೆಯಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೇಗ್ರಿ ತಿನ್ನೋದು ಅದನ್ನು? ತಿನ್ನೋಕ್ಕಾಗತ್ತಾ? ನಾವೇನು ಮೇಕೆನ ಬರೀ ಸೊಪ್ಪು ತಿನ್ನಕ್ಕೆ? ಹಾಗೆಯೇ ಮನಸ್ಸಿನಲ್ಲೂ ಅಷ್ಟೇ. ಮನಸ್ಸನ್ನು ಆಕರ್ಷಿಸೋ ಸಂಗತಿಗಳಿರುತ್ತಲ್ಲ, ಅವು ಕೆಲವೊಮ್ಮೆ ಜೀವಕ್ಕೇ ಅಪಾಯ ತಂದುಬಿಡಬಹುದು. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ನೋಡಿ. ವಾಹನದಲ್ಲಿ ಹೋಗುವಾಗ ನಿಧಾನದಲ್ಲಿ ಹೋದರೆ ಏನಿದು ಜಟಕ ಗಾಡಿ ಅಂತ ಹಂಗಿಸ್ತಾರೆ. ಆದರೆ ವೇಗನೆ ಅನೇಕ ಸಲ ಅಪಘಾತಕ್ಕೆ ಕಾರಣವಾಗಿ ಸಾವನ್ನೂ ತಂದುಬಿಡಬಹುದು. ನಮ್ಮ ಅನುಭವಗಳಿಂದ ನಾವು ಎಲ್ಲದರ ಪರಿಣಾಮವನ್ನು, ಪಾಠನ ಕಲಿಬೇಕು. ಯಾವ್ದು ಹಿತ ಯಾವ್ದು ಅಹಿತ ಅನ್ನೋ ಪರಿಜ್ಞಾನ ಬೆಳೆಸ್ಕೋಬೇಕು. DVG ಈ ಪದ್ಯದಲ್ಲಿ ನಮ್ಮ ಅನುಭವ ಜಗತ್ತು ನಮ್ಮ ಆತ್ಮೋನ್ನತಿಗೆ ಕಾರಣ ಆಗಬೇಕು. ಅನುಭವದಿಂದ ಕಲಿಯೋ ಪಾಠ ಇರುತ್ತಲ್ಲ, ಇದು ಬಹಳ ದೊಡ್ಡದು. ಇದು ಆತ್ಮೋನ್ನತಿಗೆ ದಾರಿಯೂ ಹೌದು ಅಂತ ತುಂಬ ಸೊಗಸಾಗಿ ಆತ್ಮ ದೇಹದ ಸಂಬಂಧವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ.

ಆರು ಸರಕುಗಳು ಜೀವಿತದ ಸಂತೆಯಲ್ಲಿ, ಊರಿನವು ಕೇರಿಯವು ಮನೆಯವಾತ್ಮದವು. ನೂರಾರು ಸರಕುಗಳು ಜೀವಿತದ ಸಂತೆಯಲ್ಲಿ, ಊರಿನವು ಕೇರಿಯವು ಮನೆಯವಾತ್ಮದವು. ಬೇರೆ ಬೇರೆ ಪುರುಳ್ಗೆ ಬೇರೆ ನೆಲೆ ಬೇರೆ ಬೆಲೆ, ತಾರತಮ್ಮವೇ ತತ್ವ ಮಂಕುತಿಮ್ಮ. ಬೇರೆ ಬೇರೆ ಪುರುಳ್ಗೆ ಬೇರೆ ನೆಲೆ ಬೇರೆ ಬೆಲೆ, ತಾರತಮ್ಮವೇ ತತ್ವ ಮಂಕುತಿಮ್ಮ.

ಈ ಪದ್ಯ ಅದ್ಭುತವಾದ ಒಂದು ಜೀವನ ತತ್ವವನ್ನ, ಲೋಕ ದರ್ಶನವನ್ನ ನಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ಡಿ ವಿ ಜಿ ಅವರ ಪ್ರತಿಭಾಶಕ್ತಿಯೇ ಅಂಥದ್ದು ಅಂತ ಅನ್ಸುತ್ತೆ. ಜೀವನದ ಸರಳವಾದ ಸಾಧಾರಣವಾದ ಸಂಗತಿಗಳನ್ನು ಹೇಳ್ತಾ ಹೇಳ್ತಾನೆ ತಾತ್ವಿಕವಾದ ಮಹತ್ವದ ಸಂಗತಿಗಳನ್ನು ಅವರು ನಮ್ಮ ಮನಸ್ಸಿಗೆ ಹಿತವಾಗುವ ಹಾಗೆ, ಆಪ್ತವಾಗುವ ಹಾಗೆ ಹೇಳ್ಬಿಡ್ತಾರೆ. ಇದು ಮಂಕುತಿಮ್ಮ.

0: ಕಗ್ಗದ ಶಕ್ತಿ ಅಂತ ನನಗನ್ಸುತ್ತೆ. ಈ ಜಗತ್ತು ತುಂಬಾ ವೈವಿಧ್ಯಮಯವಾದದ್ದು. ಅನೇಕ ರೀತಿಯ ಜೀವಿಗಳು, ಅನೇಕ ಬಗೆಯ ಸಸ್ಯಗಳು, ಅನೇಕ ಬಗೆಯ ವಸ್ತುಗಳು. ಒಂದಿದ್ದಾಗ ಮತ್ತೊಂದಿಲ್ಲ, ಒಂದೆಲೆ ಬಣ್ಣ ವಾಸನೆ ಮತ್ತೊಂದಕ್ಕಿಲ್ಲ, ಒಂದು ಹಣ್ಣಿನ ರುಚಿ ಇನ್ನೊಂದಕ್ಕಿಲ್ಲ, ಒಂದು ಕೀಟದ ಹಾಗೆ ಮತ್ತೊಂದಿಲ್ಲ. ಪ್ರತಿಯೊಂದು ಹಕ್ಕಿಗೂ ಅದರದೇ ಆದ ದನಿ. ಅಷ್ಟೇ ಯಾಕೆ, ನನ್ನ ಹೆಬ್ಬೆಟ್ಟಿನ ಗುರುತು ಮತ್ತಾರದೂ ಅಲ್ಲ, ಅಷ್ಟು ಅನನ್ಯವಾದದ್ದು. ಇಷ್ಟಗಲದಲ್ಲಿ ಎಷ್ಟೊಂದು ವ್ಯತ್ಯಾಸ ನೋಡಿ. ನಮ್ಮ ಬದುಕಿನಲ್ಲೂ ಹಾಗೇನೆ, ನಮ್ಮ ಅಗತ್ಯಗಳು ಬೇರೆ ಬೇರೆ ರೀತಿ ಇರುತ್ತೆ. ಯಾವುದೋ ಒಂದು ಸಂಗತಿ, ಒಂದು ವಸ್ತು, ಒಂದು ವಿಚಾರ ನಮ್ಮ ಬದುಕನ್ನು ಅರ್ಥಪೂರ್ಣ ಮಾಡೋದಿಲ್ಲ. ಅನೇಕ ಸಂಗತಿಗಳು, ಅನೇಕ ವಿಚಾರಗಳು ನಮ್ಮ ಬದುಕಿಗೆ ಬೇಕು. ವೈವಿಧ್ಯ ಇದೆಯಲ್ಲ, ಅದೇ ಬದುಕಿಗೆ ಚೆಲುವನ್ನು, ಸೌಂದರ್ಯವನ್ನು, ರುಚಿಯನ್ನು ತಂದುಕೊಡುವಂಥದ್ದು. ಏಕತಾನತೆ ಇದೆಯಲ್ಲ, ಮಹಾಬೋರದು, ಬೇಸರನ ಉಂಟು ಮಾಡುವಂಥದ್ದು. ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಸ್ವರೂಪ ಇದೆ, ಅದರದೇ ಆದ ಚೆಲುವೆ ಇದೆ, ಅದರದೇ ಆದ ಮಹತ್ವ ಇದೆ. ಆನೆ ಇರಬಹುದು, ಇರುವೆ ಇರಬಹುದು, ಅವೆರಡೂ ಆನೆ ಶ್ರೇಷ್ಠ, ಇರುವೆ ಕನಿಷ್ಠ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದ ಮಹತ್ವ ಇದೆ. ಈ ತಾರತಮ್ಯ ಇದೆಯಲ್ಲ, ವೈವಿಧ್ಯ ಇದೆಯಲ್ಲ, ಇದೇ ಜೀವನದ ತತ್ವ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅಂದರೆ ಜಗತ್ತಿನಲ್ಲಿರುವ ಪ್ರತಿಯೊಂದೂ ಚೆಲುವಾದದ್ದು, ಅದಕ್ಕೆ ಅದರದೇ ಆದ ಮಹತ್ವ ಇದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಬದುಕು ಎಷ್ಟು ಚೆಂದ ಇರುತ್ತೆ. ಡಿ ವಿ ಜಿ ಈ ಪದ್ಯದಲ್ಲಿ ಈ ದೊಡ್ಡ ತತ್ವವೊಂದನ್ನು ತುಂಬ ಸರಳವಾಗಿ ನಮಗೆ ಹೇಳ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ.

0: ಮುಳುಕಟ್ಟಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಸುಮಾ ಎಸ್ ಭಟ್, ಸಂಗೀತ ಶ್ರೀಕಂಠ್ ಸೋಮಯಾಜಿ. ಅಕ್ಕಿ ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ

0: ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕಾರವಾರ.

0: ಕಿರುನಾಟಕ ಕುಂಬಳಕಾಯಿ, ಬರೆದವರು ರಮೇಶ್ ದೇಶಪಾಂಡೆ. ಕೇಳಿ ಕಿರುನಾಟಕ ಕುಂಬಳಕಾಯಿ.
1: ಹಲೋ, ಹಲೋ, ಪೊಲೀಸ್ ಸ್ಟೇಷನ್ ಏನ್ರಿ?
2: ಅಲ್ಲ ಇವ್ರೆ. ಅಲ್ರಿ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಅಂತ ಕೇಳ್ತಿರಲ್ರಿ,
1: ನಾನ್ ಸೆನ್ಸ್. ಹಂಗಲ್ರಿ ಸರ, ಮೊನ್ನೆ ಯಾವ್ದೋ ಕೆಲ್ಸಕ್ಕಂತ ಕಿವಿಗೆ ಫೋನ್ ಮಾಡಿದ್ರೆ, ಆದ್ರೆ ಆ ಫೋನ್ ಮೆಂಟಲ್ ಆಸ್ಪತ್ರೆ ಹೋಗಿದ್ರಿ, ಅದಕ್ಕೆ ಕೇಳಿದ್ರಿ?
2: ಆತ ಬಿಡ್ರಿ, ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿರಲ್ಲ.
1: ಹ್ಞೂನ್ರಿ, ಹೌದ್ರಿಪ್ಪ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೆ.
2: ಹೆಂಗ್ರ, ಹಂಗಾರ ನಿಮ್ ಫೋನು ಪೊಲೀಸ್ ಸ್ಟೇಷನ್ಗೆ ಬಂದದ?
1: ಹೌನ್ರಿ.
2: ಮುಂದಿಂದ ಏನ್ ಹೇಳ್ರಿ, ನಿಮ್ ಹೆಸರು?
1: ನಾನು
2: ನಿಮ್ಮದೊಳೆ ಆತ್ರಿಪ್ಪ. ನಾನು ಅಂದ್ರೇನ್ರಿ, ನಿಮಗ ನಿಮ್ಮ ಅವ್ವ ನಿಮ್ಮ ಅಪ್ಪ ನಾನು ಅಂತ ಹೆಸರಿಟ್ಟಾರು ಹೆಂಗ?
1: ಸಾರಿ ಸರ್, ಐ ಆಮ್ ವೆರಿ ಸಾರಿ. ನನ್ನ ಹೆಸರು ಪದ್ದಣ್ಣ ಅಂತ.
2: ನಿಮ್ಮ ಮನೆ?
1: ನನ್ನ ಮನೆ ಅದರಿ.
2: ಮನೆ ಅದ ಅಲ್ಲ, ಆ ಮನೆಯೊಳಗೆ

0: ಇರಲ್ಲ.
1: ಹ್ಞೂ ರೀ, ಹೌದ್ರಿ.
0: ಆ ಮನಿ ವಿಳಾಸ ಒಂದಿಷ್ಟು ಹೇಳ್ರಿ.
1: ಹಿಂಗಂದ್ರೆ ನನ್ನ ಮನಿ ಗಾಂಧಿನಗರ್ ರೀ, 10th class ರೀ, 3rd number ಮನಿ ರೀ. ಅದ್ರ ಮುಂದೆ ಒಂದು ಹುಣಸಿ ಗಿಡ ಐತ್ ನೋಡ್ರಿ.
0: ಹುಣಸಿ ಗಿಡ ರೇ?
1: ಹ್ಞೂ ರೀ.
0: ಆತ್, ಅದ್ರ ಮಂಗ್ಯ ಕೂತಾವೇನ್ರಿ?
1: ಮಂಗ್ಯ ರೇ.
0: ನಿಮ್ಮ ನಿಮ್ಮ ಒಂದು 5 ಅಲ್ರಿ. ಫೋನ್ ಯಾಕಾರ ಮಾಡಿರಿ ಹೇಳ್ರಿಪ್ಪ.
1: ನನಗ ಭಯ ಆಗ್ಲಿಕ್ಕತ್ತೈತಿ ರೀ ಸಾಹೇಬ್ರೆ.
0: ಭಯನ? ಭಯ ಅಂದ್ರೆ ಅಲ್ಲೇ ಯಾರು ಘಟ್ಟ ಹಿಡ್ಕೊಳ್ರಿ. ಪೊಲೀಸ್ ಸ್ಟೇಷನ್ಗೆ ಫೋನ್ ಯಾಕೆ ಮಾಡಿದ್ರಿ ಹೇಳ್ರಿ ಮೊದ್ಲು.

0: ಮನಿಯೊಳಗ್ರಿ?
1: ಹ್ಮ್ ಹೇಳ್ರಿ, ನಿಮ್ ಪಕ್ಕದ ಮನಿ?
0: ಹೌದ್ರಿ, ನಮ್ಮ ಪಕ್ಕದ ಮನಿನರಿ.
1: ಪಕ್ಕದ ಮನಿಗೆ ಏನಾತು ಮುಂದಿನ ಹೇಳ್ರಿ.
0: ಪಕ್ಕದ ಮನಿಗೇನ್ ಆಗಿಲ್ರಿ ಸಾಹೇಬ್ರ, ಪಕ್ಕದ ಮನಿ ಕಟ್ಟಿ ಮ್ಯಾಲ.
1: ಪಕ್ಕದ ಮನಿ ಕಟ್ಟಿ ಮ್ಯಾಲೆ ಏನಾಗೈತ್ರಿ?
0: ಏನ್ ಆಗಿಲ್ರಿ ಸಾಹೇಬ್ರ.
1: ಮತ್ತ ಏನು ಆಗಿಲ್ಲ ಅಂದ್ರೆ ಫೋನ್ ಯಾಕೆ ಮಾಡಿದ್ರಿ?
0: ಅಲ್ಲೇ ಅಲ್ಲೇ ಒಂದು ಕುಂಬಳಕಾಯಿ ಅದರಿಪ್ಪ. ಯಾಕ್ರಿ ಸಾಹೇಬ್ರ ನಗ್ತಾ ಇದ್ದೀರಲ್ರಿ ಸಾಹೇಬ್ರ?
1: ಅಲ್ರಿ ಮತ್ತೇನ್ರಿ ಪದ್ದಣ್ಣ, ಅಲ್ರಿ ಕುಂಬಳಕಾಯಿಗೆ ಇಷ್ಟು ಹೆದರ್ತೀರಲ್ರಿ? ಒಂದ್ ಕೆಲಸ ಮಾಡ್ರಿ ಪದ್ದಣ್ಣ.
0: ಏನ್ರಿ?
1: ಆ ಕುಂಬಳಕಾಯಿ ಮನಿಗೆ ಒಯ್ದು ಹೆಂಡತಿ ಕೈಯಿಂದ ಕುಂಬಳಕಾಯಿ ಗೊಜ್ಜು ಮಾಡಿಸಿಕೊಂಡು ಇಲ್ಲಿ ಗಾರಿ ಮಾಡಿಸಿಕೊಂಡು ಪಟ್ಟಾಗಿ ಊಟ ಜಡದ ಚಲೋ ನಿದ್ದೆ ಮಾಡ್ರಿ, ನಿಮಗ ಭಯ ಎಲ್ಲ ತಾನ ದೂರ ಆಗ್ತದೆ.
0: ಆದ್ರೆ ಅದು ಕುಂಬಳಕಾಯಿ ಅಲ್ರಿ ಸರ.
1: ಅಲ್ಲೇ ಒಮ್ಮೆ ಕುಂಬಳಕಾಯಿ ಅಂತೀರಿ, ಇನ್ನೊಮ್ಮೆ ಕುಂಬಳಕಾಯಿ ಅಲ್ಲ ಅಂತೀರಿ. ಅಂದಂಗ ಪದಣ್ಣ, ನೀವು ಹಿಂದೆ ಯಾವಾಗಲಾದರೂ ಕುಂಬಳಕಾಯಿ ನೋಡಿರೋ ಇಲ್ಲೋ? ಏನ ಮೆಂಟಲ್ ಆಸ್ಪತ್ರೆಯೊಳಗಿದ್ದೀರೋ?
0: ದಯವಿಟ್ಟು ತಮಾಷೆ ಮಾಡಬೇಡ್ರಿ ಸರ, ನೂರಾರು ಜನರ ಪ್ರಾಣ ನಿಮ್ಮ ಕೈಯಾಗ ಅದರಿ ಸರ.
1: ಏನು ನೂರಾರು ಜನರ ಪ್ರಾಣ ನನ್ನ ಕೈಯೊಳಗದನ?
0: ಹ್ಞೂ ರೀ ಸರ.
1: ಏನು ಹೇಳ್ತಾ ಇದ್ದೀರಿ ಪದಣ್ಣ ನೀವು?
0: ಹೌದ್ರಿ ಸರ, ನಮ್ಮ ಪಕ್ಕದ ಮನೆ ಮುಂದೆ ಇಟ್ಟಿರೋದು ಕುಂಬಳಕಾಯಿ ಅಲ್ರಿ ಸರ.
1: ಮತ್ತೆ
0: ಕುಂಬಳಕಾಯಿ ತರ ಇರೋ ಬಾಂಬ್ ರೀ.
1: ಬಾಂಬ್? ವಾಟ್ ಸ್ಪೀಕಿಂಗ್ ನಾನ್ಸೆನ್ಸ್. ಅದು ಬಾಂಬ್ ಅಂತ ನಿಮಗೆ ಹೆಂಗ್ರಿ ಗೊತ್ತಾತು?
0: ಕುಂಬಳಕಾಯಿ ತುದಿಗೆ ಒಂದು ಇಲೆಕ್ಟ್ರಿಕ್ ವೈರ್ ಹರಿ ಬಿಟ್ಟಾರ್ರಿ ಸರ, ಹಿಂಗಾಗಿ ಅದು ಬಾಂಬ್.
1: ಏನೋ ರೀಪ್ಪ, ಬರೋಬ್ಬರಿ ನೋಡಿ ಹೇಳ್ರಿ, ನೀವು ಹೇಳೋದು ನೋಡಿದ್ರೆ ನಂಬಲಿಕ್ಕೆ ಆಗುದಿಲ್ಲ.
0: ಇಲ್ರಿ ಸರ, ನನಗೂ ಭಯ ಆಗಿದ್ದಕ್ಕ ನಿಮಗ ಹೇಳಾಕತ್ತೇನಿ.
1: ನಿಮಗ್ ಭಯ ಆಗ್ಯದ ಅನ್ನೋದು ನಿಮ್ ಧನಿ ಕೇಳಿದ್ರೆ ಗೊತ್ತಾಗ್ತದ್ರಿ.
0: ಹ್ಞೂ ರೀ.
1: ಆತು ನಾನ ಬರ್ತೇನೆ. ಇದು ನೋಡ್ರಿ, ಅಲ್ಲೇ ಯಾರಿಗೂ ಅದನ್ನು ಮುಟ್ಟಬೇಡ್ರಿ ಅಂತ ಹೇಳ್ರಿ.
0: ಆಯ್ತು ಸಭೆ, ಹೇಳೇ ಬಿಟ್ಟೇನ್ರಿ. ಆಗ್ಲೇ
1: ಹೇಳೇ ಬಿಟ್ಟಿರಿ.
0: ನಮಸ್ಕಾರ ರೀ ಸಾಹೇಬ್ರ.
2: ನಮಸ್ಕಾರ, ಬರ್ರಿ ಸರ್. ನಮಸ್ಕಾರ.
1: ಪದ್ಯನ ಅಂದ್ರೆ ನೀವ ಏನ್ರಿ? ಆಗಲೇ ಫೋನ್ ಮಾಡಿದ್ದು.
2: ಹೌದ್ ಸರ್.
1: ನೀವ?
2: ನಾನ ಸರ್. ನಾನ
1: ಎಲ್ರಿ? ಕುಂಬಳಕಾಯಿ ಬಾಂಬು?
2: ಕುಂಬಳಕಾಯಿ ಈ ಕಡೆ ಬರ್ರಿ. ಇಲ್ಲಿ ಇಲ್ಲಿ ಇಲ್ಲಿ ಬರ್ರಿ, ಈ ಕಡೆ ಬರ್ರಿ. ಇಲ್ಲಿ ಇಲ್ಲಿ ಕಳಗಿ ಸರಿ, ಹೋಗಿ ಕಳಗಿ ಸರಿ. ಆ ಕಡೆ ಈ ಕಡೆ ಬರ್ರಿ ಸರ್.
1: ಅಲ್ಲಿ
2: ನೋಡ್ರಿ ಸರ್, ಅಲ್ಲಿ ಅಲ್ಲಿ ಕಾಣಿಸ್ತೈತೆ ನೋಡ್ರಿ. ಅಲ್ಲಿ ಅದರಿ.
1: ಹ್ಮ್, ಕಾಣಿಸ್ತು ಬಿಡ್ರಿಪ್ಪ. ಅಲ್ರಿ, ಇದು ಬಾಂಬ್ ಅಂತ ಹೆಂಗ ತೀರ್ಮಾನ ಮಾಡಿದ್ರಿ ನೀವು?
2: ಬಾಂಬ ಅದು, ನಾ ಒಬ್ರೆ ಯಾಕ? ಮಂದಿ ಎಷ್ಟು ಕೂಡ್ಯಾರ ನೋಡ್ರಿ ಅಲ್ಲಿ.
1: ನೀವಿದ್ದೀರಿ ಅಂದ ಮೇಲೆ ಮಂದಿ ಕೂಡ್ದೇ ಇರ್ತಾರ. ಅಂದಂಗ ಈ ಮನಿ ಯಾರ್ದು?
2: ಇದ್ರೆ ಇದು ನಮ್ಮ ರಾಮಣ್ಣಂದ್ರಿ.
1: ನಿಮ್ ರಾಮಣ್ಣ ಅಂದ್ರೆ ನಿಮ್ಗೇನಾಗ್ಬೇಕು?
2: ನನಗೇನಾಗ್ಬೇಕಿಲ್ ಬಿಡ್ರಿ, ಅವ ಬಿಸ್ನೆಸ್ ಮಾಡ್ತಾನ್ರಿ. ಗಂಡ ಹೆಂಡತಿ ಇಬ್ರ ಇರ್ತಾರ ಮನ್ಯಾಗ. ಅವ ಹೆಂಡತಿನ ಊರಿಗೆ ಕಳ್ಸಾಕ ಬಸ್ ಸ್ಟ್ಯಾಂಡ್ ಹೋಗ್ಯಾನ್ರಿ.
1: ಹ್ಮ್, ನಿಮಗ್ ಹೇಳೇ ಹೋಗ್ಯಾರ?
2: ಹೌದ್ರಿ.
1: ಮತ್ ಈ ಕುಂಬಳಕಾಯಿ ಇಲ್ಲಾಕೆ ಇಟ್ಟು?
2: ಅಲ್ಲ ಅಲ್ಲ, ಅವ ಯಾಕಿಟ್ಟು ಹೋಗ್ತಾನ್ರಿ ಸಾಹೇಬ್ರ? ಅವ ಹೋದ ಮ್ಯಾಲೆ ಯಾರೋ ತಂದಿಟ್ಟು ಹೋಗ್ಯಾರ್ರಿ.
1: ಅಂದ್ರೆ ನೀವು ಕುಂಬಳಕಾಯಿ ತಂದಿಟ್ಟು ವ್ಯಕ್ತಿನ ನೋಡಿರಿ? ಅವ ಹೆಂಗಿದ್ದ?
2: ಅವರೇ ಅಲ್ರಿ, ನಾ ಬೆಳಗ್ಗೆ ಸ್ನಾನ ಮಾಡಿ ತಲೆ ಒರೆಸ್ಕೊಂತ ಕಟ್ಟಿ ಮ್ಯಾಲೆ ನಿಂತಿದ್ದಿರಪ್ಪ. ಅವ ಬಂದು ಕುಂಬಳಕಾಯಿ ಇಟ್ಟವನು ಹೋಗಿ ಬಿಟ್ಲರಿ.
1: ಅಂದ ನೋಡ್ಲಿಕ್ಕೆ ಹೆಂಗಿದ್ದ?
2: ಕಣ್ಣು ಕೆಂಪಗಿದ್ದಂಗ ಇದ್ದು ನೋಡ್ರಿ.
1: ಕೆಂಪಗ ಇದ್ದಂಗ ಇದ್ದು
2: ಮೀಸಿ ವೀರಪ್ಪನ ಮೀಸಿ ಇದ್ದಂಗಿದ್ದು ರೀ.
1: ಹ್ಮ್, ವೀರಪ್ಪನ ಮೀಸಿ ಇದ್ದಂಗಿದ್ದು
2: ಮೂಗ ಗಜ್ರಿ ಇದ್ದಂಗ್ರಿ.
1: ಎಲ್ಲ ಇದ್ದಂಗ ಇದ್ದಂಗ ಇದ್ದಂಗ ಆತು ಬಿಡ್ರಿ. ಅಲ್ರಿ, ನಿಮ್ಮ ರಾಮಣ್ಣ ಹೆಂಗಿದ್ದಾರ?
2: ನಮ್ ರಾಮಣ್ರೆ, ಅವ ಅಗದಿ ಚಂದ ಇದ್ದಾನ ಬಿಡ್ರಿ ಸಾಹೇಬ್ರ. ಕೆಂಪ ಇದ್ದಾನ ಯರೋಪಿನ ರಂಗ.
1: ನನ್ನ ತಲೆ ನಾನ ಜಚ್ಕೋಬೇಕು. ಅಲ್ರಿ, ಮನುಷ್ಯ ಹ್ಯಾಂಗ ಅಂದ್ರ?
2: ರಾಮಣ್ಣ ಬಾಳ ಒಳ್ಳೆ ಮನುಷ್ಯ ರೀ ಸಾಹೇಬ್ರ.
1: ಹಂಗಾರ ನಿಮ್ಮ ಜೋಡಿ ಚಲೋ ಇದ್ದಾರ ಅಂದಂಗ ಆತ.
2: ನನ್ನ ಜೋಡಿ ಅಷ್ಟ ಯಾಕ್ರಿ ಸಾಹೇಬ್ರ, ಎಲ್ಲಾರ ಜೋಡಿನೂ ಚಲೋನ ಇದ್ದಾನ್ರಿ ಅವ.
1: ಅಲ್ರಿ, ಆ ಕುಂಬಳಕಾಯಿ ನೀವ ಏನಾರ
2: ಸಾಹೇಬ್ರ? ಇಲ್ರಿಪ್ಪ. ಏನ್ರಿ ಸಾಹೇಬ್ರ ನೀವು?

0: ಮೇಲೆ ಏನ್ರಿ ಸಾಹೇಬ್ರ? ಅಕ್ಕ ನೋಡ್ರಿ, ಅಲ್ಲೇ ರಾಮಣ್ಣ ಬಂದು ನೋಡ್ರಿ ಅಲ್ಲೇ.
1: ನಮಸ್ಕಾರ ಸರ್.
2: ರಾಮಣ್ಣ ಅಂದ್ರೆ ನೀವ ಏನು?
1: ಹೌದ್ರಿ, ನಾನೇ ರಾಮಣ್ಣ. ಇದೆಲ್ಲ ಏನು, ಇಷ್ಟು ಯಾಕೆ ಮುಂದೆ ಕೂಡ್ಯಾರ?
0: ರಾಮಣ್ಣ, ನೀ ಬಸ್ ಸ್ಟ್ಯಾಂಡ್ಗೆ ಹೋದ ಮ್ಯಾಲೆ
2: ನೀವು ಸುಮ್ಮನೆ ರೀ. ರಾಮಣ್ಣ, ನೀವು ಮನೆ ಎಷ್ಟೊತ್ತಿಗೆ ಬಿಟ್ರಿ?
1: ನಾನು ಮುಂಜಾನೆ 6:00 ಬಿಟ್ಟೇನ್ರಿ.
2: ಅವಾಗ ಈ ಕುಂಬಳಕಾಯಿ ನಿಮ್ ಕಟ್ಟಿ ಮ್ಯಾಲೆ ಇದ್ದಿದ್ದಿಲ್ಲ.
1: ಕುಂಬಳಕಾಯಿ ರೀ?
2: ಅದ ರೀ, ಎದುರಿಗೆ ಅದ ಅಲ್ಲ, ಕಾಣಿಸೋದಿಲ್ಲ. ಕೇಳಿದ ಕಷ್ಟ ಉತ್ತರ ಕೊಡ್ರಿ. ನೀವು ಮುಂಜಾನೆ ಮರಿ ಬಿಟ್ಟ ಕುಂಬಳಕಾಯಿ ಇದ್ದಿದ್ದಿಲ್ಲ.
1: ಇಲ್ಲ ಬಿಡ್ರಿ.
2: ಹಿಂದಕ್ಕೆ ಯಾವಾಗಾರ ಹಿಂಗ್ ಕುಂಬಳಕಾಯಿ ನಿಮ್ಮ ಮನಿ ಮುಂದೆ ಯಾರ ಇಟ್ಟು ಹೋಗಿದ್ದು?
1: ಅಲ್ರಿ ಸಾಹೇಬ್,
2: ಆ ಕೇಳಿದ ಪ್ರಶ್ನೆ ಉತ್ತರ ಕೊಡ್ರಿ.
1: ಇಲ್ರಿ.
2: ಕೃಪಾ, ಒಮ್ಮೆ ಹೂ ಅಂತೀರಿ, ಒಮ್ಮೆ ಇಲ್ಲ ಅಂತೀರಿ.
1: ಅದು ಅದು
2: ನೋಡ್ರಿ, ಈಗ ನಮ್ಮ ಸ್ಕ್ವಾಡ್ನವ್ರು ಬರ್ತಾರೆ, ಎಲ್ಲ ಚೆಕ್ ಮಾಡ್ತಾರ. ಈಗಂತೂ ನೀವ್ ಇಲ್ಲೇ ರೀ, ಎಲ್ಲೂ ಹೋಗ್ಬೇಡ್ರಿ, ಬಾಗ್ಲಾ ತೆಗಿಲಿಕ್ ಹೋಗ್ಬೇಡ್ರ.
1: ಅಲ್ರಿ ಸಾಹೇಬ್ರ.
2: ಅಲ್ಲಲ್ಲ ಬೆಲ್ಲಲ್ಲ, ಹೇಳ್ದಷ್ಟು ಕೇಳ್ಬೇಕು.
0: ರಮಣ, ಹೌದು, ಯಾಕೆ ಇಲ್ಲದ ಪರೀಕ್ಷೆ ಮಾಡ್ತೀನ? ಅವ್ರು ಪರೀಕ್ಷೆ ಮಾಡ್ತಾರ ಬಿಡು.
1: ಹಗಾನಿನ ಇದೆಲ್ಲ ನಿಂದ ಕಾರಬಾರ ಅಂತ ಕಾಣಿಸ್ತತಿ.
0: ಅಲ್ಲೋ, ನಾ ಏನೋ ಯಾರಿಗೂ ಏನೂ ಆಗ್ಬಾರ್ದು. ಅದ್ರೊಳಗ ಆ ಕುಂಬಳಕಾಯಿ ನಿಮ್ ಮನಿ ಕಟ್ಟಿ ಮ್ಯಾಲೆ ಇತ್ತು ನೋಡು.
1: ಆ ಕುಂಬಳಕಾಯಿ ಮನಿ ಒಳಗೆ ಇದ್ದಿದ್ರ ಚಲೋ ಆಕ್ಕಿತ್ತು.
0: ಆ ತಗೋಪ, ಕೆದರ್ ಕೇರಿ ಹಾಕ್ಸ್ಕೊಂಡು ಎದುರು ಅಂತ ಅದೇನೋ ಅಂತಾರಲ್ಲ ಮರ.
1: ಅಲ್ಲೋ, ಆ ಕುಂಬಳಕಾಯಿ ನನ್ನ ಹಳೆ ಪರಿಮೆ ಇಟ್ಟು ಹೋಗಿರ್ತಾನ.
0: ಹೌದ?
1: ಅವ ಯಾವಾಗ್ಲೂ ಹಿಂಗ.
0: ಹೌದನ?
1: ಊರ್ ಕಡೆ ಬಣ್ಣ ಅಂದ್ರ ಮನ್ಯಾಗ ಹುಯ್ ಅಂತ ಕುಂಬಳಕಾಯಿ ಹಾಕಾವ್ ನೋಡು.
0: ಹೌದ?
1: ಹೊತ್ಕೊಂಡು ಬಂದೇ ಬಿಡ್ತಾನ. ಮನ್ಯಾಗ ಇದ್ವಿ ಚಲೋ ಆತು, ಇರ್ಲಿಲ್ಲ ಅಂದ್ರ ಕಿಡಿಕ್ಯಾಗ ಇಟ್ನೆ, ಕಟ್ಟಿ ಮ್ಯಾಲ ಇಟ್ನೆ, ಟೆರೇಸಿನ ಮ್ಯಾಲ ಇಟ್ನೆ ಅಂತ ಎಲ್ಲೆಲ್ಲಿ ಇಟ್ಟು ಹೊಕ್ಕನ ತಿರ್ತಿ.
0: ಅಲ್ಲೋ, ಮತ್ತ ಅದ್ರ ಹತ್ರ ಇದೈತಲ್ಲೋ ಮರಯ್ಯ, ವಯರ್ ಐತಲ್ಲೋ ಮರಯ್ಯ.
1: ಇಲ್ಲದಿದ್ರ ಅದನ್ನ ಅಲ್ಲಿ ಇಡ್ಲಿಕ್ಕೆ ನೀ ಬಿಡ್ತಿದ್ದೇನ? ಎಷ್ಟು ಒಳಗ ಅದ ಪಲ್ಯ ಆಗಿ ನಿನ್ ಹೊಟ್ಟಿ ಒಳಗೆ ಇಳಿತಿತ್ತು. ನೀ ಇಲ್ದಿದ್ರ ಮತ್ ಯಾರ ಮಾಡ್ತಿದ್ರು?
0: ಹಂಗಾರ ಆ ವಯರ್ ಪರಿಮೇಲೆ ಇಟ್ಟ ನೀನ?
1: ನೀನು ಇಂತಾವೆಲ್ಲ ಅವಂದ ಕರಬಾರಿದ. ಒಮ್ಮೆಮ್ಮೆ ಅದ್ರ ಮ್ಯಾಲ ರಾಕ್ಷಸನ್ ಮಾರಿ ಬರ್ದಿಟ್ಟಿರ್ತಾನ.
0: ಅಂತೂ ಭಾರಿ ಇದ್ರಿ ಬಿಡಪ್ಪ, ನಿನ್ನ ಅಳ್ಯ ನೀನು. ಅಲ್ಲ, ಒಮ್ಮೆ ಇದ್ರ ಗುಟ್ಟ ಬಿಟ್ಟು ಕೊಟ್ಟಿಲ್ಲಲ್ಲ ನೀ ನನಗ.
1: ಕುಂಬಳಕಾಯಿ ಮಹಿಮಾ ಅದು ಸಾಮಾನ್ಯನ.
0: ಆದ್ ಬಿಡಪ್ಪ ಮರಯ್ಯ, ನಿನ್ನ ಕುಂಬಳಕಾಯಿ ಮಹಿಮಾ. ಅಲ್ಲೋ, ಈಗೇನು ಮಾಡೋದು? ಮತ್ತ ಇವ್ರನ್ನ ಕರ್ಸಿ ಬಿಟ್ಟೇವಲ್ಲ, ಮಂದಿ ಬೇರೆ ಕೂಡ್ಯಾರ.
1: ಅದಕ್ಕೆ ಹೇಳಿಬಿಡ್ಲಿನು ಅಂತ ನೋಡಿದ್ಯ. ಆದ್ರ ಪಿ ಎಸ್ ಐ ಅದಕ್ಕೆ ಅವಕಾಶನ ಕೊಡ್ದು ಏನೂ ಕೇಳಿ ಕತ್ಬಿಟ್ರಪ್ಪ.
0: ಹೌದಾ?
1: ನನಗೂ ಹೆದರ್ಕಿನ ಆತು ಬಿಡು.
0: ಹೇಳಬೇಡು ಮಾರಾಯ, ನನ್ನ ಮಾನ ಕಾಸಿಗೆ ಪಂಚರ್ ಮಾಡಬೇಡ. ಹ್ಯಾಂಗೋ ಅವರು ಎಲ್ಲ ಚೆಕ್ ಮಾಡಾಕಸ್ತಾರ, ತಾನೇ ಗೊತ್ತಾಗ್ತದೆ.
1: ಅಂತೂ ನೀವು ಉಳ್ಕೊಳ್ಳ ಮಣ್ಣು.
0: ಹೌದು,
1: ಆದರೂ ಅವ್ರಿಗೆಲ್ಲ ಎಷ್ಟು ತ್ರಾಸಲ್ಲು.
0: ಏನು ಮಾಡಲು ಮಾರಾಯ, ನಾನಾರು ಏನು ಮಾಡಲಿ? ದೇವ್ರ ನಿನ್ನ ಕಾಪಾಡಪ್ಪ ದೇವ.
1: ಹೌದೌದಪ್ಪ, ಮಂಗೆ ಹತ್ರ ಬಂತು ನೋಡ್ರು ಅಲ್ಲಿ.
0: ಅರೆ ಹೌದು, ಹೌದು ಹೌದು
1: ದೋಸರಿ, ಎಲ್ಲರು ಸರಿ ಸರಿ ಸರಿ. ಆ ಕಡೆ ದೋಸರಿ ಮಂಗೆ ಕುಂಬಕ್ಕೆ ಉಳಿಸಿ ಬಿಡ್ತಾನ.
2: ಏನ್ರಿ ಬದಣ್ಣ, ಬರೀ ಕುಂಬಳಕಾಯಿ ರೀ ಇದು? ಬಾಂಬಿಲ್ಲ ಏನಿಲ್ಲ. ಏನ್ರಿ ಸುಮ್ಮನೆ ನಮ್ಮ ತಿರುಗಡಿಸಿರಿ, ನಮ್ಮ ವೇಳೆ ಹಾಳು ಮಾಡಿರಿ. ಏ ಪಿ ಸಿ ಅಡಿಯೋ.
3: ಎಸ್ ಸರ್.
0: ಅಬ್ಬ ಗೆದ್ದಪ್ಪ, ದೇವ್ರ ಅಂತೂ ಯಾವುದೋ ರೂಪದಾಗ ಬಂದು ನಮ್ಮನ್ನ ಕಾಪಾಡಿದ ಪಾದೇವ.
1: ಅಂತೂ ಉಳ್ಕೊಂಡಿ ಪದಣ್ಣ, ಆದ್ರ ನಾನು ಕುಂಬಳಕಾಯಿ.
0: ಕುಂಬಳಕಾಯ? ಕುಂಬಳಕಾಯಿ ಗೋವಿದ.
4: ಕುಂಬಳಕಾಯಿ ಕಿರುನಾಟಕ ಕೇಳಿದಿರಿ. ಬರೆದವರು ರಮೇಶ್ ದೇಶಪಾಂಡೆ. ಭಾಗವಹಿಸಿದ ಕಲಾವಿದರು ವೀರಣ್ಣ ಕುರ್ಲಿ ಮತ್ತು ರಾಜು ಕುಲಕರ್ಣಿ. ಪ್ರಸ್ತುತಪಡಿಸಿದವರು ಚನ್ನಪ್ಪ ಬೆಂಗೇರಿ.

ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಕೊಂಕಣಿ ಕಾರ್ಯಕ್ರಮದಲ್ಲಿ ಒಗಟುಗಳು ಮತ್ತು ಅದರ ಸಾರಾಂಶ ಪ್ರಸ್ತುತಪಡಿಸುತ್ತಾರೆ ಕಾರವಾರದ ಅಶೋಕ್ ಅಣ್ವೇಕರ್. ನಂತರ ಕೊಂಕಣಿ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 6:50 ಕಿಸಾನವಾಣಿಯಲ್ಲಿ ಮಹಿಳಾ ವಾಣಿ ಪಾಕ್ಷಿಕ ರೈತ ಮಹಿಳಾ ಕಾರ್ಯಕ್ರಮ. ಇದರಲ್ಲಿ ನಿವೃತ್ತ ಶಿಕ್ಷಕಿಯ ಕೃಷಿ ಅನುಭವ ಈ ಕುರಿತು ಮಾತನಾಡುತ್ತಾರೆ ಭಟ್ಕಳದ ಕಂಚಿಕೇರಿಯ ನೀಲಮ್ಮ ಬಲೀಂದ್ರ ಗೌಡ. ನಂತರ ಆಹಾರದಿಂದ ಆರೋಗ್ಯ ಸಮಸ್ಯೆ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು ಕೇಳಲಿದ್ದೀರಿ. ಕುಣಬಿ ಮದುವೆ ಪದಗಳು ಗಂಗೆ ನಿಮ್ಮ ಕುಣಬಿ ಮತ್ತು ಸಂಗಡಿಗರಿಂದ. ರಾತ್ರಿ 7:45 ನಮ್ಮ ನಿಲಯದಿಂದ ಹಿಂದಿ ಭಜನೆಗಳನ್ನು ಕೇಳಲಿದ್ದೀರಿ. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಪ್ರಸಾರವಾಗಲಿದೆ. 8:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಸ್ಮಿತಾ ಹೆಗಡೆ ಅವರಿಂದ ಗಾಯನ, ರಾಗ್ ಭೈರವಿ, ವಿಲಂಬಿತ್ ಏಕತಾಲ್, ಧೃತ್ ಏಕತಾಲ್, ಶಂಕರಾ.

ಇದುವರೆಗೆ ಸ್ಮಿತಾ ಎಸ್ ಹೆಗಡೆ ಅವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯನ ಕೇಳಿದಿರಿ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಸದ್ದು. ಈ ಸದ್ದಿನಿಂದ ತಲೆಯೆಲ್ಲ ಧಿಮ್ ಆಗಿ ಏನೋ ಆಗ್ತಾ ಇದೆ.
1: ಇದು ಶಬ್ದ ಮಾಲಿನ್ಯದಿಂದ ಉಂಟಾದ ಸದ್ದು.
0: ಶಬ್ದ ಮಾಲಿನ್ಯ ಎಂದರೇನು?
1: ನಮ್ಮ ಕಿವಿಗಳಿಗೆ ಅಹಿತವಾದ ಮತ್ತು ಕರ್ಕಶವಾಗಿ ಕೇಳಲ್ಪಡುವ, ನಮ್ಮ ಶ್ರವಣ ಶಕ್ತಿಗೆ ತೊಂದರೆ ಕೊಡುವ ಸದ್ದಿಗೆ ನಾವು ಶಬ್ದ ಮಾಲಿನ್ಯ ಅಂತೀವಿ.
0: ಶಬ್ದ ಮಾಲಿನ್ಯ ಹೇಗೆ ಉಂಟಾಗುತ್ತದೆ?
1: ಕೈಗಾರಿಕೆಗಳಿಂದ, ಸಾರಿಗೆ ವ್ಯವಸ್ಥೆಗಳಿಂದ, ಧ್ವನಿವರ್ಧಕಗಳ ಬಳಕೆಗಳಿಂದ, ಸಿಡಿಮದ್ದುಗಳ ಸಿಡಿಸುವಿಕೆಯಿಂದಾಗಿ, ಹೀಗೆ ಹತ್ತು ಹಲವು ಕಾರಣಗಳಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ.
0: ಶಬ್ದ ಮಾಲಿನ್ಯ ಮನುಷ್ಯನ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ?
1: ಅತೀವ ಸದ್ದಿನಿಂದ ಮನುಷ್ಯನ ರಕ್ತದೊತ್ತಡದಲ್ಲಿ ಹಾಗೂ ಹೃದಯದ ಬಡಿತದಲ್ಲಿ ಏರುಪೇರಾಗಿ, ಕೊನೆಗೆ ಮೆದುಳಿನ ನರಗಳ ಮೇಲೆ ಒತ್ತಡ ಬಿದ್ದು ಕೋಮಾಗೆ ಹೋಗುವ ಸಾಧ್ಯತೆ ಹೆಚ್ಚಾಗುವುದು, ಶ್ರವಣ ಶಕ್ತಿಯು ಕಡಿಮೆಯಾಗಿ ಕಿವುಡುತನ ಬರಬಹುದು.
0: ಇದನ್ನು ತಡೆಯುವ ಮಾರ್ಗಗಳು:
1: ಸೈಲೆನ್ಸರ್ಗಳಿದ್ದ ದ್ವಿಚಕ್ರ ವಾಹನಗಳ ಬಳಕೆ, ಬ್ಯಾಟರಿ ಸಿಎನ್ಜಿ ಅಳವಡಿಕೆಯ ವಾಹನಗಳನ್ನು ಉಪಯೋಗಿಸುವುದು, ಆಸ್ಪತ್ರೆ, ಶಾಲೆ ಮುಂತಾದ ಸೂಕ್ಷ್ಮ ಪ್ರದೇಶಗಳಲ್ಲಿ ಶಬ್ದಕ್ಕೆ ಕಡಿವಾಣ ಹಾಕಿದ ಟ್ರಾಫಿಕ್ ಸಿಗ್ನಲ್ಗಳ ಫಲಕಗಳನ್ನು ಅಳವಡಿಸುವುದು, ಧ್ವನಿವರ್ಧಕಗಳನ್ನು ಮಿತವಾದ ಶಬ್ದಗಳೊಂದಿಗೆ ಬಳಸುವುದು, ಸಿಡಿಮದ್ದುಗಳನ್ನು ಸಿಡಿಸುವುದನ್ನು ಸರ್ಕಾರ ಮತ್ತು ಸಾರ್ವಜನಿಕರು ವಿರೋಧಿಸುವುದು.
0: ಗಿಡಮರಗಳು ಶಬ್ದಗಳನ್ನು ಹೀರಿಕೊಳ್ಳುವ ಗುಣ ಹೊಂದಿರುವುದರಿಂದ ಮನೆಯ ರಸ್ತೆಯ ಅಕ್ಕಪಕ್ಕದಲ್ಲಿ ಗಿಡಮರಗಳನ್ನು ಬೆಳೆಸುವುದು, ಮನೆಯಲ್ಲಿ ಕರ್ಟನ್ ಹಾಗೂ ಕಾರ್ಪೆಟ್ಗಳನ್ನು ಹಾಕುವುದರಿಂದ ಶಬ್ದ ಮಾಲಿನ್ಯವನ್ನು ತಡೆಗಟ್ಟಬಹುದು.
2: ಶಬ್ದ ಮಾಲಿನ್ಯವನ್ನು ತಡೆಯೋಣ, ಪರಿಸರದಲ್ಲಿ ಶಾಂತತೆಯನ್ನು ಕಾಪಾಡೋಣ.
3: ಆಕಾಶವಾಣಿ ಕಾರವಾರ, ಸಮಯ 10:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹತ್ತು ಗಂಟೆ ಮೂರು ನಿಮಿಷ ಹದಿಮೂರು ಸೆಕೆಂಡುಗಳು. ಆತ್ಮೀಯ ಕೆಲವರೆಲ್ಲರಿಗೂ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಹನ್ನೊಂದು ಗಂಟೆಯವರೆಗೂ ಸುಮಧುರವಾದ ಹಳೆಯ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ ಮೂಡಿಬರುತ್ತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಆರಂಭದ ಗೀತೆ ದೊಡ್ಡೇ ದೊಡ್ಡಪ್ಪ ಚಿತ್ರದಿಂದ ಮೂಡಿಬಂತು. ಎಸ್ ಜಾನಕಿಯವರ ಇಂಪಾದ ಕಂಠಸಿರಿಯಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸ್ವರ ಸಂಯೋಜನೆ ಇತ್ತು. ಮುಂದಿನ ಗೀತೆ ಒಲವು ಮೂಡಿದಾಗ ಚಿತ್ರದ್ದು, ಮತ್ತೊಮ್ಮೆ ಎಸ್ ಜಾನಕಿಯವರದೇ ಧ್ವನಿಯಲ್ಲಿ ರಾಜನ್ ನಾಗೇಂದ್ರ ಅವರ

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಸಾಗ್ತಾ ಇದೆ. 10:11:20 ಈ ಸಮಯದಲ್ಲಿ ಎರಡು ಹಾಡನ್ನಂತೂ ಕೇಳಿದ್ರಿ. ಮೊದಲನೇದು ಮತಿ ಬೇಕು ಅಂತ ಹೇಳಿ, ಎರಡನೇದು ಬುದ್ಧಿ ಮಾತ ಕೇಳಿ ಅಂತ ಹೇಳಿ ಇನ್ನೂ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಈ ದಿನದ ಥೀಮ್ ಏನಿರಬಹುದು ಅಂತ ಹೇಳಿ ನಿಮಗೆ ಅರ್ಥ ಆಗಬಹುದು, ಗೊತ್ತಾಗ

0: ಹೇಳಬಹುದು. ಏನು ಅಂತ ಹೇಳಿ ನಿಮ್ಗೆ ಏನಾದರೂ ಗೊತ್ತಾದರೆ ಸುಮ್ಮನೆ ಇರೋದು ಬೇಡ, ಒಂದು ಪುಟ್ಟದಾದಂತಹ ಸಂದೇಶವನ್ನು ನಮಗೆ ಕಳಿಸ್ಕೊಡಿ. 9483091029 ನಮ್ಮ ವಾಟ್ಸಪ್ ಸಂಖ್ಯೆ. ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಮಣ್ಣಿನ ಮಗ ಚಿತ್ರದಿಂದ ಗೀತಪ್ರಿಯ ಅವರ ಸಾಹಿತ್ಯ ಇದೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ, ಪಿ ವಿ ಶ್ರೀನಿವಾಸ್ ಅವರ ಸ್ವರ ಈ ಹಾಡಿಗಿದೆ.
1: ಭಗವಂತ ಕೈ ಕೊಟ್ಟ, ಭಗವಂತ

ಧರ್ಮ ದಾರಿ ತಪ್ಪಿತು ಚಿತ್ರದ ಹಾಡು. ಸುಶ್ರಾವ್ಯವಾಗಿ ಹಾಡಿದಂತಹ ದನಿ ಎಸ್ ಪಿ ಸುಶೀಲ ಅವರದು. ನರೇಂದ್ರ ಬಾಬು ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತವಿತ್ತು. ಹತ್ತು ಗಂಟೆ 20:20 ಸಮಯ ಅಲಿಸ್ತಾ ಇದ್ದೀರಿ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಇನ್ನು ಈ ದಿನದ ವಿಷಯ ಏನಿರಬಹುದು ಅಂತ ಹೇಳಿ ನಮ್ಮ ಕೇಳುಗರೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಬಹುತೇಕ ಎಲ್ಲರ ಒಂದು ಊಹೆಯೂ ಕೂಡ ಸರಿಯಾಗಿದೆ. ಜಗದಾಂಬಿಕಾ ಹಂಸವೇಣಿಯವರು ಹೇಳ್ತಾ ಇದ್ದಾರೆ, ಅಹಂಕಾರದಿಂದಲೋ ಅಥವಾ ಅಜ್ಞಾನದಿಂದಲೋ ತಪ್ಪು ಹಾದಿ ಹಿಡಿದಿರುವವರನ್ನು ಕಂಡು ಬುದ್ಧಿ ಮಾತನ್ನು ಹೇಳುವಂತಹ ಗೀತೆಗಳು ಅಂತ ಹೇಳಿ, ಹಾಗೆಯೇ ತಾಳ್ಮೆ ಸಹನೆ ಶಾಂತಿ ಒಳ್ಳೆಯ ಮಾತು ಎಲ್ರಿಗೂ ಇರಬೇಕು ಅನ್ನುವಂಥದ್ದು ಇಂದಿನ ಹಾಡುಗಳಲ್ಲಿ ಇರುವಂತಹ ಅರ್ಥ ಅಂತ ಹೇಳಿ ನಾಗರತ್ನ ಅವರು ಹೇಳ್ತಾ ಇದ್ದಾರೆ. ಹಿತವಚನದ ಗೀತೆಗಳು ಅಂತ ಹೇಳಿ ರಘು ಅವರು ಚೆನ್ನೈನಿಂದ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೀತಿ ಬಗ್ಗೆ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ ವಿಶಾಲ ಮೋಹನ್ ತಾವರೆಕೆರೆಯಿಂದ. ಮತ್ತು ರೇಖಾ ಯಲಹಂಕ ಇಲ್ಲಿಂದ ಬದುಕಿನ ನೀತಿ ಮತ್ತು ಬುದ್ಧಿ ಮಾತುಗಳ ಹಾಡುಗಳು ಇರಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಹೌದು. ಹಾಗೆ ನೀತೋಪದೇಶ ಹಾಡುಗಳು ಅಂತ ಹೇಳಿ ಗೀತಾ ಶ್ರೀನಿವಾಸ್ ಜೆ ಪಿ ನಗರ ಮೈಸೂರು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಬಹುಶಃ ಮನುಷ್ಯರು ಒಳ್ಳೆಯ ವಿಚಾರ ಅಥವಾ ಒಳ್ಳೆಯ ಬುದ್ಧಿಯಿಂದ ಜೀವಿಸಬೇಕು ಎನ್ನುವಂತಹ ಸಂದೇಶ ಇರಬಹುದು ಹಾಡುಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಒಳ್ಳೆಯವರಾಗಿ ಮಾದರಿಯವರಾಗಿ ಇರಬೇಕು ಅನ್ನುವಂತಹ ಸಂದೇಶ ಹೇಳುವಂತಹ ಗೀತೆಗಳು ಅಂತ ಹೇಳಿ ನಿರ್ಮಲಾ ಅವರು ತಿಳಿಸಿದ್ದಾರೆ. ಬುದ್ಧಿವಾದ ಹೇಳುವಂತಹ ಹಾಡುಗಳು ಅಂತ ಹೇಳಿ ಇಳಕಲ್ ತಾಲೂಕು ಕಂದಗಲ್ ಗ್ರಾಮದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಶಯಮೂರ್ತಿಯವರು. ಹಾಗೆಯೇ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ

ಅಡ್ವೈಸ್ ಅಂದರೆ ಉಪದೇಶ ಇರುವಂತಹ ಹಾಡುಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀತಿ ಪಾಠ ಬುದ್ಧಿವಾದ ಹೇಳುವಂತಹ ಗೀತೆಗಳು ಇಂದಿನ ಥೀಮ್ ಅನ್ಸುತ್ತೆ ಅಂತ ಹೇಳಿ ರಮೇಶ್ ಮಠ ಕೋರಮಂಗಲದಿಂದ ಹೇಳಿದ್ದಾರೆ. ನಿರುಪಮಾ ನಾಗದೇವನಹಳ್ಳಿಯಿಂದ ಬುದ್ಧಿವಾದ ಹೇಳುವ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿಕ್ಕ ಮಕ್ಕಳಿಗೆ ಮುಂದೆ ಹೇಗೆ ಬೆಳೀಬೇಕು ಅಂತ ಹೇಳಿ ನೀತಿ ಹೇಳುವ ಗೀತೆಗಳು ಅಂತ ಹೇಳಿ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ತಿಳಿಸ್ಕೊಟ್ಟಿದ್ದಾರೆ. ಮತ್ತಿನ್ಯಾರು ತ್ರಿವೇಣಿ ಹೊಯ್ಸಳ ಇವರೆಲ್ಲರೂ ಹಿತವಚನದ ಹಾಡುಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ತಿಳುವಳಿಕೆಯ ಹಾಡುಗಳು ಅಂತ ಹೇಳಿ ಸುಜಾತ ಆರ್ ಗಣೇಶ್ ಅವರು ತಿಳಿಸಿದ್ದಾರೆ. ಬುದ್ಧಿ ಮಾತಿನ ಹಾಡುಗಳು ಅಂತ ಹೇಳಿ ಸಮನ್ ಸವಿತಾ ಗಿರಿ ಸುಂದರ ಕುಪ್ಪೆಯಿಂದ ಸಂದೇಶ ಕಳಿಸಿದರೆ ಎಲ್ಲರ ಒಂದು ಸಂದೇಶಗಳು ಸರಿಯಾಗೇನೆ ಹೇಳ್ತಾ ಇದೆ. ಹೌದು, ಬುದ್ಧಿ ಮಾತನ್ನು ಹಿತವಚನವನ್ನು ಹೇಳುವಂತಹ ಗೀತೆಗಳು ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ಆಯ್ಕೆಯ ಗೀತೆಗಳು ಅಂತ ಹೇಳ್ತಾ ಮುಂದೆ ಬರ್ತಾ ಇದೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಇರುವಂತಹ ಪರೋಪಕಾರಿ ಚಿತ್ರದ ಹಾಡು, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸ್ವರ ಕಲ್ಪನೆ ಈ ಹಾಡಿಗೆ.

10:32 ಓಲ್ಡೀಸ್ ಗೋಲ್ಡ್ನಲ್ಲಿ ನಾವು ಸಾಕ್ತಾ ಇದ್ದೇವೆ ಸುಮಧುರವಾದ ಚಿತ್ರಗೀತೆಗಳನ್ನು ಕೇಳ್ತಾ ಹೌದು, ಬುದ್ಧಿವಾದ ಹಿತವಚನ ಹಾಗೆ ನೀತಿಯನ್ನು ಹೇಳುವಂತಹ ಗೀತೆಗಳು ಇಂದು ನಮ್ಮ ಪ್ಲೇಲಿಸ್ಟ್ನಲ್ಲಿ ಇದೆ. ಮುಂದಿನ ಗೀತೆ ಮೂಡಿ ಬರುತ್ತೆ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ. ಈ ಚಿತ್ರ ಆಕಸ್ಮಿಕ. ಹಂಸಲೇಖ ಅವರು ಗೀತೆಯನ್ನು ಬರೆದು ರಾಗ ನಿರ್ದೇಶನವನ್ನು ಮಾಡಿದ್ದಾರೆ.

ಮಣ್ಣಿನ ಮಗ ಚಿತ್ರದ ಹಾಡಾಗಿತ್ತು ಇದು. ಹಾಡಿದ ಗಾಯಕಿ ಪಿ ಸುಶೀಲಾ ಅವರು. ಗೀತಪ್ರಿಯ ಅವರ ಸಾಹಿತ್ಯ ಇತ್ತು. ವಿಜಯಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದಿನ ಗೀತೆ ಹುಲಿ ಹೆಜ್ಜೆ ಚಿತ್ರದ್ದು. ಹಾಡಿದ್ದಾರೆ ವಿಷ್ಣುವರ್ಧನ್ ಅವರು. ದೊಡ್ಡರಂಗೇಗೌಡ ಅವರ ರಚನೆಗೆ ವಿಜಯಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ.

ಅರ್ಧೈತೆ ಪ್ರಾಯ ಮುಂದಾಗಿ, ಕೆಡ್ತೈತೆ ಜ್ಞಾನ ಮಂಗಾಗಿ, ಇದ್ದತ್ತ ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎಷ್ಟೊಂದು ಎದೆಗೆ ಒದಿಬೇಡಿ, ಯಾವ್ದಾವುದೋ ದಾರಿಗೆ

ಹೆಸರಾಗಿ ಹುಟ್ಟಿನು ಏನಾಯ್ತು? ಎಲ್ಲಾರು ಸರಿಯಾಗಿ ನಡಿಬೇಕು, ನಡಿದೋರ ಸೊಂಟಾವ ಮುರಿಬೇಕು. ಎಲ್ಲಾರು ಸರಿಯಾಗಿ ನಡಿಬೇಕು, ನಡಿದೋರ ಸೊಂಟಾವ ಮುರಿಬೇಕು. ಕಂಡದ್ದ ಕಂಡಂಗೆ ಹೇಳಿದ್ರ ನೀವೆಲ್ಲ ಕೆಂದಂತ ಕೋಪ ಮಾಡಬೇಡಿ. ಇದ್ದಂಗೆ ಹೇಳಿದ್ರ ನೀವೆಲ್ಲ ಎದ್ಬಂದು ಎದಗೆ ಒದಿಬೇಡಿ.

Papa, don't believe.

ಘಂಟಸಾಲ ಅವರ ಧ್ವನಿಯಲ್ಲಿ ಸಾಕು ಮಗಳು ಚಿತ್ರದ ಹಾಡು ಕೇಳಿಬಂತು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ರಚನೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಈಗಿದೆ ಕೌರವ ಚಿತ್ರದ್ದು ವಿಜಯಶ್ರೀ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿದೆ.

ಲಕ್ಷ್ಮೀ ಸರಸ್ವತಿ ಚಿತ್ರದ ಈ ಒಂದು ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಪಿ ಸುಶೀಲ ಅವರ ಧನಿ ಇತ್ತು, ಚಿ ಉದಯಶಂಕರ್ ಅವರ ಸಾಹಿತ್ಯ ಇತ್ತು, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿತ್ತು. ಹಾಗೆ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಮುತ್ತಿನಂಥ ಹಾಡುಗಳು ಅಂತ ಹೇಳಿ ಬೀದರ್ನ ಸಾವಿತ್ರಿಯವರು ಹೇಳ್ತಾ ಇದ್ದಾರೆ. ಹಾಗೆ ಗಿಡಗಳಿಗೆ ನೀರನ್ನು ಹಾಕ್ತಾ ನಾನು ಹಾಡುಗಳನ್ನು ಕೇಳಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ, ತುಂಬ ಸಂತೋಷ ಆಯಿತು ಇಂದಿನ ಹಾಡುಗಳನ್ನು ಕೇಳಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರು? ರಾಧಾ ಕೃಷ್ಣ ಅವರು ಕಲಬುರಗಿಯಿಂದ. ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಅರುಣ ಮೈತ್ರಿ ಅವರು ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದಾರೆ. ಹಾಗೆ ಚಿದಾನಂದ ಅವರು ಟಿ ಬಿ ಸರ್ಕಲ್ನ ನಮ್ಮ ಕೇಳುಗರು, ಶುಕ್ರ ಮೂಡಲಪಾಳ್ಯದ ನಮ್ಮ ಕೇಳುಗರು, ಹಾಗೆ ಮೈಸೂರಿನ ಮಂಗಳಾ ಅವರು, ರೋಹಿಣಿ ಮೋಹನ್ ಓಲ್ಡ್ ಹುಬ್ಳಿ ಇಲ್ಲಿಂದ, ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ಹಾಗೆ ಶ್ರೀನಿವಾಸ್ ರಾಜ್ ಅವರು ಚಿಕ್ಕಬಳ್ಳಾಪುರದ ನಮ್ಮ ಕೇಳುಗರು, ಮತ್ತು ತ್ರಿವೇಣಿ ಸುದರ್ಶನ್ ರಾಜು ಹೊಯ್ಸಳ, ಜಿ ಪಿ ನಗರದ ನಮ್ಮ ಆತ್ಮೀಯ ಶ್ರೋತೃಗಳು, ಮತ್ತು ನಿರ್ಮಲಾ ಅವರು ಗುರುಗುಂಟೆ ಪಾಳ್ಯದಿಂದ, ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಚೇತನ್ ರಾಮನಗರದಿಂದ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಳಗಿನಿಂದಲೂ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಎಲ್ಲ ಕೇಳುಗರು ಕೂಡ ಸಂದೇಶಗಳನ್ನು ರವಾನೆ ಮಾಡಿದ್ದೀರಿ. ನಾದೋಪಾಸನೆ ಕಾರ್ಯಕ್ರಮ, ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು, ದಿನವಿಶೇಷ, ಹಾಗೆಯೇ ಈಗ ಪ್ರಸಾರವಾದ ಓಲ್ಡ್ ಈಸ್ ಗೋಲ್ಡ್ ಎಲ್ಲವನ್ನೂ ಕೂಡ ಮೆಚ್ಚಿ ಆಗಿಂದಾಗೆ ಸಂದೇಶಗಳನ್ನು ಕಳಿಸಿದಿರಿ. ಆದರೆ ಸಮಯದ ಅಭಾವದಿಂದ ಎಲ್ಲರ ಸಂದೇಶಗಳನ್ನು ಓದೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನಿಮ್ಮ ಹೆಸರು ಸದಾ ವಿವಿಧ ಭಾರತೀಯ ಮನದಲ್ಲಿ ಇರುತ್ತೆ. ನೀವು ಪ್ರೀತಿಯಿಂದ ಕೇಳ್ತಾ ಇರಿ, ನಾವು ಕೂಡ ಅಷ್ಟೇ ಪ್ರೀತಿಯಿಂದ ನಿಮಗಾಗಿ ಚಂದದ ಕಾರ್ಯಕ್ರಮಗಳನ್ನು ಹೊತ್ತು ತರ್ತೀವಿ ಅಂತ ಹೇಳ್ತಾ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದೊಂದಿಗೆ ಬೆಳಗಿನ ಪ್ರಸಾರದಲ್ಲಿ ಜೊತೆ ಇದ್ದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಸಮಯ 11 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನ ಅಳವಡಿಸಿಕೊಂಡಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 11,000ಕ್ಕೂ ಹೆಚ್ಚು ಟವರ್ಗಳ ತಪಾಸಣೆ ನಡೆಸಿದೆ ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದ್ದಾರೆ. ಪುನರ್ ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಖಾರೀಫ್ ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಜುಲೈ 15ರವರೆಗೆ ವಿಸ್ತರಿಸುವಂತೆ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ ಐಐಪಿಎಂಬಿ 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನವನ್ನು ನಾಳೆ ಮತ್ತು ನಾಡಿದ್ದು ಐಐಪಿಎಂಬಿ ಆವರಣದಲ್ಲಿ ಆಯೋಜಿಸಿದೆ. ಭಾರತ ಜಪಾನ್ ವಿಶೇಷ ವ್ಯೂಹಾತ್ಮಕ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಆಳಗೊಳಿಸುವ ವ್ಯಾಪಕ ಶ್ರೇಣಿಯ ಚರ್ಚೆಯನ್ನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಾಟ್ಸಾಪ್ನಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡುವ ಕುರಿತು ಕೇಂದ್ರ ಸರ್ಕಾರ ಮೆಟಾಗೆ ನೋಟಿಸ್ ಜಾರಿ ಮಾಡಿದೆ. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ 3 ದಿನಗಳಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯದ ಕುರಿತು ವಿವರವಾದ ವಿವರಣೆಯನ್ನು ನೀಡುವಂತೆ ಮೆಟಾಗೆ ನಿರ್ದೇಶಿಸಿದೆ ಎಂದು ಮೂಲಗಳು ತಿಳಿಸಿವೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 377 ಅಂಕಗಳ ಏರಿಕೆಯೊಂದಿಗೆ 77,269ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 107 ಅಂಕ ಏರಿಕೆಯ ನಂತರ 24,000

113ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 26 ಪೈಸೆ ಇಳಿಕೆಯೊಂದಿಗೆ 94 ರೂಪಾಯಿ 90 ಪೈಸೆಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 11:04 ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ ಮಧ್ಯಾಹ್ನದ ಪ್ರಸಾರದಲ್ಲಿ. ನಿಮ್ಮ ಜೊತೆ ನಾನು ಅನುಪಮಾ ಕೆಎನ್.

ದನಕಾಯನು ಚಿತ್ರದ ಹಾಡನ್ನ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಯೋಗರಾಜ್ ಭಟ್ ಅವರು ಈ ಗೀತೆಯನ್ನ ಬರೆದಿದ್ದು ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ.

90.9 FM ಟ್ಯೂನ್ ಮಾಡಿದ್ರ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ಅಂದ್ರೆ ನಿಮ್ಮ ಮನಸೂರೆಗೊಳಿಸುವಂತಹ ಹಾಡುಗಳನ್ನ, ಅದರಲ್ಲೂ ಹೊಸ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಮಾನ್ಸೂನ್ ರಾಗ ಚಿತ್ರದ ಹಾಡು ವಾಸುಕಿ ವೈಭವ್ ಹಾಗೂ ಸಂಗಡಿಕರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರು ಈ ಗೀತೆಯನ್ನ ಬರೆದಿದ್ದಾರೆ. ಅನೂಪ್ ಸಿಳಿನ್ ಅವರ ಸಂಗೀತ.

0: अरे मोहन भाई, काफी बिजी लग रहे हो।
1: मैं सोच रहा हूँ कि बिजनेस शुरू करूँ। एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी। पेमेंट लिंक भी भेजा है।
0: अरे मोहन भाई, प्रधानमंत्री मुद्रा योजना में कोई एजेंट नहीं होता है। धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं।
1: सच?
0: सीधा बैंक या वित्त संस्था में जाओ या सरकारी वेबसाइट से लोन अप्लाई करो। सतर्क रहें और ऑनलाइन ठगों से बचें।
1: समझ गया।
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 11:30. ಇನ್ನೀಗ ಕಲಾಭಾರತಿ ಕಾರ್ಯಕ್ರಮ. ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂತಹ ಸೆಲೆಬ್ರಿಟಿ ಯಾರು ಅನ್ನೋ ಕುತೂಹಲ ಇದೆ ಅಲ್ವಾ? ಕೆಲವರೇ ಕನ್ನಡ ಚಿತ್ರರಂಗದ ಪ್ರೇಕ್ಷಕರ ಮನದಲ್ಲಿ ವಿಶಿಷ್ಟವಾದ ಸ್ಥಾನವನ್ನ ಪಡೆದಿರುವವರು. ಹಾಗೆ ಇವರ ನಗೂ ಸರಳ ಅಭಿನಯದಿಂದ ಅಪಾರ ಅಭಿಮಾನಿಗಳನ್ನ ಗಳಿಸಿರುವಂತಹ ನಟರೊಬ್ಬರ ಕುರಿತು ಇವತ್ತು ಮಾತನಾಡೋಣ. ಅವರು ಬೇರೆ ಯಾರು ಅಲ್ಲ, ನಮ್ಮ ಕನ್ನಡದ ಪ್ರೀತಿಯ ನಟರು, ಗೋಲ್ಡನ್ ಸ್ಟಾರ್ ಗಣೇಶ್. ಕೆಳಗರೆ ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇದ್ದಾರೆ. ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಸಿನಿ ಜರ್ನಿಯ ಕುರಿತಾಗಿ ಸ್ವಲ್ಪ ಮಾತು, ಅವರದೇ ಅಭಿನಯದ ಹಾಡುಗಳು ನಿಮಗಾಗಿ.

2006ರಲ್ಲಿ ಬಿಡುಗಡೆಯಾದಂತಹ ಮುಂಗಾರು ಮಳೆ ಸಿನಿಮಾ ಗಣೇಶ್ ಅವರ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವನ್ನ ತಂದಿತ್ತು. ಈ ಚಿತ್ರದ ಯಶಸ್ಸು ಅವರನ್ನ ಕನ್ನಡ ಸಿನಿರಂಗದ ಜನಪ್ರಿಯ ನಟರ ಸಾಲಿನಲ್ಲಿ ನಿಲ್ಲಿಸಿತು. ನಂತರ ಅವರು ಗಾಳಿಪಟ, ಚೆಲುವಿನ ಚಿತ್ತಾರ, ಕೃಷ್ಣ, ಮುಗುಳು ನಗೆ ಹೀಗೆ ಅನೇಕ ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸುತ್ತಾರೆ. ಗಣೇಶ್ ಅವರ ವಿಶೇಷತೆ ಏನಪ್ಪ ಅಂದ್ರೆ ಅವರ ಸಹಜ ಅಭಿನಯ, ಹಾಸ್ಯ ಪ್ರಜ್ಞೆ ಮತ್ತೆ ಭಾವನಾತ್ಮಕ ಪಾತ್ರಗಳನ್ನ ಜೀವಂತಗೊಳಿಸುವಂತಹ ಶಕ್ತಿ. ಆಮೇಲೆ ಅವರು ಪ್ರೇಮ ಕಥೆ ಇರ್ಬೋದು, ಕುಟುಂಬದ ಕಥೆ, ಮನೋರಂಜನಾ ಕಥೆಗಳು ಅಂದ್ರೆ ಹಾಸ್ಯ ಚಿತ್ರಗಳಿರ್ಬೋದು, ಎಲ್ಲಾ ಚಿತ್ರಗಳಲ್ಲಿಯೂ ಅಂದ್ರೆ ವಿಭಿನ್ನವಾದ ಪಾತ್ರಗಳನ್ನ ಅವರು ನಿಭಾಯಿಸ್ತಾರೆ, ನಿರ್ವಹಿಸ್ತಾರೆ.

ಮಾಡಿದಿರ 102.9 ಎಫ್ಎಂ 11:40. ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬ, ಹಾಗಾಗಿ ಅವರ ನಟನೆಯ ಹಾಡುಗಳನ್ನ ಕೇಳ್ತಾ ನಾವು ಅವರ ಕುರಿತಾಗಿ ಒಂದಷ್ಟು ಮಾತನಾಡ್ತಾ ಇದ್ದೇವೆ.

ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯದ ಹಾಡುಗಳನ್ನ ಕೇಳ್ತಾ ಇದ್ದೀರಿ ಅಲ್ವಾ? ಇದು ಕಲಾ ಭಾರತಿ ಕಾರ್ಯಕ್ರಮ 102.9 FM. ಕೆಳಗರೆ ನಟನೆಯ ಜೊತೆಗೆ ಗಣೇಶ್ ಅವರು ನಿರೂಪಕರಾಗಿಯೂ ತಮ್ಮ ಪ್ರತಿಭೆಯನ್ನ ತೋರಿಸ್ತವರು. ತಮ್ಮ ಸರಳ ವ್ಯಕ್ತಿತ್ವ ಹಾಗೆ ಪ್ರೇಕ್ಷಕರ ಜೊತೆಗೆ ಬೆರೆಯುವ ಗುಣವೇ ಅವರನ್ನ ಗೋಲ್ಡನ್ ಸ್ಟಾರ್ ಅನ್ನೋ ಪ್ರೀತಿಯ ಬಿರುದಿಗೆ ಪಾತ್ರರನ್ನಾಗಿ ಮಾಡಿದ್ದು. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಗಣೇಶ್ ಅವರು. ಹೊಸ ಹೊಸ ಪ್ರಯತ್ನಗಳ ಮೂಲಕ ಸಿನಿಪ್ರಿಯರನ್ನ ರಂಜಿಸ್ತಾ ಬರ್ತಾ ಇದ್ದಾರೆ.

ತಮ್ಮ ನಗುವಿನ ಮೂಲಕ ಮನಗೆದ್ದಂತಹ, ತಮ್ಮ ಪ್ರತಿಭೆಯಿಂದ ಕನ್ನಡಿಗರ ಪ್ರೀತಿಯನ್ನ ಪಡೆದಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಯಣ ಇದೆಯಲ್ಲ, ಅದು ನಿಜಕ್ಕೂ ಸ್ಫೂರ್ತಿದಾಯಕ. ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ದಕ್ಷಿಣ ತಾಲೂಕು ಮಾದಪಟ್ಟಣದ ಕ್ರಷರ್ ಒಂದರಲ್ಲಿ ಇಂದು ಬೆಳಗ್ಗೆ 7:30ಕ್ಕೆ ಬಂಡೆ ಕುಸಿದ ಪರಿಣಾಮ ಅಸ್ಸಾಂ ಹಾಗೂ ಬಿಹಾರ ಮೂಲದ 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದು 5ವರಿಗೆ ಗಂಭೀರ ಗಾಯಗಳಾಗಿವೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಪರಿಹಾರ ಕಾರ್ಯಾಚರಣೆಯೊಂದಿಗೆ ತನಿಖೆ ಆರಂಭಿಸಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆರ್ಆರ್ ಮೆಡಿಕಲ್ ಕಾಲೇಜ್ಗೆ ಶವಗಳನ್ನು ರವಾನಿಸಿದ್ದಾರೆ. ಮಂಗಳೂರಿನ ನಾಗೂರಿಯಲ್ಲಿ ಆವರಣಗೋಡೆ ಮನೆ ಮೇಲೆ ಕುಸಿದ ಪರಿಣಾಮ 2 ಮಕ್ಕಳು ಸೇರಿದಂತೆ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಪಣಿಯೂರಿನ ಶಾಂತ, ಬಿಹಾರ್ ರಾಜ್ಯದ ಗೋಪಾಲ್ಗಂಜ್ ಜಿಲ್ಲೆಯ ಕಟಿಯಾ ತಾಲೂಕಿನ ರುದ್ರಪುರ ಗ್ರಾಮದ ಬಾಲಕಿಯರಾದ ಅನಾಮಿಕಾ ಹಾಗೂ ತನು ಚೌರಾಸಿಯಾ ಮೃತಪಟ್ಟಿದ್ದು ಕೆಲವರಿಗೆ ಗಾಯಗಳಾಗಿವೆ ಎಂದು ವರದಿ ತಿಳಿಸಿದೆ. ಕಾಡು ಔಡಲ ಬೀಜ ಸೇವಿಸಿ 25 ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ಸಂಭವಿಸಿದೆ. 2, 3 ಹಾಗೂ 4ನೇ ತರಗತಿಯ 18 ಬಾಲಕಿಯರು 9 ಬಾಲಕರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಮಕ್ಕಳನ್ನು ಗದಗ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಡಿಪಿಐ ಪರಿಶೀಲಿಸಿದ್ದಾರೆ. ವಚನ ಪಿತಾಮಹ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರ ಜನ್ಮದಿನವೆಂದು ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಫಗು ಹಳಕಟ್ಟಿ ಅವರ ಜಯಂತಿಯಂದು ಗೌರವ ನಮನ ಸಲ್ಲಿಸಿದ್ದಾರೆ. ವಚನಗಳು ಕೇವಲ ಸಾಹಿತ್ಯವಲ್ಲ, ಅವು ಬದುಕಿನ ದಾರಿದೀಪಗಳು. ಅಂತಹ ದಾರಿದೀಪಗಳನ್ನು ನಮಗೆ ದಕ್ಕಿಸಿಕೊಟ್ಟ ಫಗು ಹಳಕಟ್ಟಿ ಅವರ ಬದುಕು ನಮಗೆಲ್ಲರಿಗೂ ಆದರ್ಶಪ್ರಾಯ ಎಂದಿದ್ದಾರೆ. ಆಕಾಶವಾಣಿ ತನ್ನ ಬ್ರಾಡ್ಕಾಸ್ಟಿಂಗ್ ಹೌಸ್ ಫೋಟೋ ಗ್ಯಾಲರಿ ಸ್ವರ ಪ್ರೇರಣಾ ವೀಥಿಕಾವನ್ನು ಹೊಸದಿಲ್ಲಿಯ ಆಕಾಶವಾಣಿ ಭವನದ ರಂಗಭವನ ಸಭಾಂಗಣದಲ್ಲಿ ಅನಾವರಣಗೊಳಿಸಿದೆ. ಛಾಯಾಚಿತ್ರ ಗ್ಯಾಲರಿಯನ್ನು ಬಾನ್ಸುರಿ ಕಲಾವಿದ ಪದ್ಮವಿಭೂಷಣ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಉದ್ಘಾಟಿಸಿದರು. ಫೋಟೋ ಗ್ಯಾಲರಿಯಲ್ಲಿ ಭಾರತರತ್ನ ಪುರಸ್ಕೃತ ವಿದುಷಿ ಎಂಎಸ್ ಸುಬ್ಬುಲಕ್ಷ್ಮಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ರವಿಶಂಕರ್, ಲತಾ ಮಂಗೇಶ್ಕರ್ ಹಾಗೂ ಪಂಡಿತ್ ಭೂಪೇನ್ ಹಜಾರಿಕಾ ಅವರ ಅಪರೂಪದ ಚಿತ್ರಗಳಿವೆ. ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುವ ವನ ಮಹೋತ್ಸವ ಮರಗಳ ಮಹತ್ವ ಮತ್ತು ಹಸಿರು ಭೂಗ್ರಹಕ್ಕಾಗಿ ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸುತ್ತದೆ. ಸಸಿಗಳನ್ನು ನೆಟ್ಟು ಸಂರಕ್ಷಿಸುವ ಮೂಲಕ ಆರೋಗ್ಯಕರ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭೂಮಿಯಲ್ಲಿ ಭವಿಷ್ಯಕ್ಕಾಗಿ ಹೂಡಿಕೆ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಿದೆ. ಕೇಂದ್ರ ಪುರಸ್ಕೃತ ನೂತನ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಕಾಯ್ದೆ 2025 ನಿನ್ನೆಯಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ. ಅರ್ಹ ಗ್ರಾಮೀಣ ಕುಟುಂಬಗಳಿಗೆ 100 ದಿನಗಳ ಬದಲಾಗಿ 125 ದಿನಗಳ ಕೂಲಿ ನೂತನ ಕಾಯ್ದೆ ಅಡಿ ದೊರೆಯಲಿದೆ. ಹೊಸ ಯೋಜನೆ ಅಡಿ ರಾಷ್ಟೀಯ ಸರಾಸರಿ ಕೂಲಿ 327 ರೂಪಾಯಿ

0: 40 ಪೈಸೆಗೆ ಏರಿಕೆಯಾಗಿದೆ. ನಿನ್ನೆ ಜುಲೈ 1ರಿಂದ ಈ ದರ ಅನ್ವಯವಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ದಾವಣಗೆರೆಯಲ್ಲಿ ಮಾತನಾಡಿ, ವಿಬಿ ಜಿರಾಮ್ಜಿ ಯೋಜನೆ ಜಾರಿಗೆ ಕೆಲ ಬದಲಾವಣೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ಸಮ್ಮತಿಸಿದೆ ಎಂದರು.
1: ಜಿರಾಮ್ಜಿ ಬಗ್ಗೆ ನಾನು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40%ರಷ್ಟು ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ ಅನ್ನುವಂತಹ ಒಂದು ನಿಯಮ ರೂಪಿಸಿದ್ದಿದೆ. ಮತ್ತು ಹಿಂದೆ 90-10 ಅನುಪಾತದ ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲಾ ತೊಂದರೆಗಳಿದ್ರು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಇವತ್ತೇನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಶಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ, ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ವಿರೋಧದ ನಡುವೆಯೂ ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ತಿಳಿಸಿದ್ದೇವೆ. ಜಾರಿಗೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತು ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
0: ರಾಜ್ಯದ ಕರಾವಳಿ ಭಾಗಕ್ಕೆ ಇಂದು ರೆಡ್ ಅಲರ್ಟ್ ಘೋಷಿಸಿರುವ ಹವಾಮಾನ ಇಲಾಖೆ ಭಾರೀ ಗಾಳಿಯೊಂದಿಗೆ ರಭಸದ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ವಿಜಯಪುರ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರು. ಇವರು ವಿಜಯಪುರದ ನಿವೃತ್ತ ಗ್ರಾಹಕರ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಿದವು. ಇವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಕನ್ನಡದಿಂದ ಮರಾಠಿಗೆ ಸುಮಾರು 23 ಪುಸ್ತಕಗಳನ್ನ ಭಾಷಾಂತರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಮಾಧವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೂಡ ಪ್ರಕಟಗೊಳಿಸಿದ್ದಾರೆ. ಅದರ ಜೊತೆಗೆ ತಮ್ಮನ್ನು ತಾವು ಸಾಮಾಜಿಕ ಕಾರ್ಯಗಳಲ್ಲಿ, ಉದಾಹರಣೆಗೆ ಶಾಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನ ಎಲೆಮರೆಕಾಯಿಯಾಗಿ ಮಾಡ್ತಾ ಇದ್ದಾರೆ. ಅವರ ಒಂದು ಸಮಾಜ ಸೇವೆ ಯಾವ ರೀತಿ ಇದೆ, ಅವರ ಅನುಭವ ಅವರಿಂದಲೇ ನಾವು ಕೇಳಿ ತಿಳಿದ್ರೋಣಂತೆ. ನಮಸ್ಕಾರ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ.
2: ನಮಸ್ಕಾರ.
1: ತಾವು ಮೂಲತಃ ಎಲ್ಲಿಯವರು?
2: ಮೂಲತಃ ನಾವು ಕರ್ನಾಟಕದವ್ರೆ, ಆದರೆ ನಮ್ ತಂದೆಯವರು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಡಿಫೆನ್ಸ್ ನಾಗ ಇದ್ದಿದ್ರಿಂದ ಟ್ರಾನ್ಸ್ಫರೇಬಲ್ ಜಾಬ್ ಇತ್ತು ಅವ್ರದ್ದು. ನಾವು ಪ್ರೈಮರಿ ಎಜುಕೇಶನ್ ನಮ್ದು ಮಧ್ಯಪ್ರದೇಶನಾಗ ಜಬಲ್ಪುರ್ನಾಗ ಆಗಿದೆ, ಎಲ್ಲ ಮಹಾರಾಷ್ಟ್ರನಾಗ ನಮ್ಮ ಎಜುಕೇಶನ್.
1: ಮತ್ತೆ ಇಲ್ಲಿ ನೀವು ವಿಜಯಪುರಕ್ಕೆ ಹೇಗೆ ಬಂದ್ರಿ? ಇಲ್ಲಿ
2: ನನ್ನ ಮದುವೆ ಇಲ್ಲೇ ವಿಜಯಪುರ್ನಾಗ ಡಾಕ್ಟರ್ ಸಾವಳಗಿ ಅಂತ ಅನೆಸ್ಥೀಶಿಯಾಲಜಿಸ್ಟ್ ಇದ್ದಾರೆ, ನಮ್ಮ ಮಾವನವರು ಡಾಕ್ಟರ್ ಇದ್ರು. ಅವ್ರ ರಾಘವೇಂದ್ರ ಸಾವಳಗಿ ಅವ್ರ ಜೋಡಿ ನಂದು 1982 ಮದುವೆ ಆದಾಗ ನಾ ಇಲ್ಲಿ ಬಂದೆ.
1: ಮತ್ತೆ ತಮ್ಮ ವೃತ್ತಿ ಎಲ್ಲಿ, ಮಹಾರಾಷ್ಟ್ರ ಪುಣೆದಿಂದನೇ ಪ್ರಾರಂಭವಾಯ್ತಾ ಅಥವಾ ಇಲ್ಲಿ ಬಂದ್ಮೇಲೆ ತಾವು ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು?
2: ನಂದು ನಾ ಪೇಪರ್ ಕೊಟ್ಟರೆ ಆಮೇಲೆ ಮದುವೆನೇ ಆಗಿ ಹೋಗ್ಬಿಟ್ಟು ಅಂತ ನನ್ನ ಕರಿಯರ್ ಶುರು ಆಗಿದ್ದು ವಿಜಯಪುರ್ನಾಗೆ ಶುರು ಆಗಿ. ನಾ ಬಾರ್ ಕೌನ್ಸಿಲ್ ಮೆಂಬರು, ರಿಜಿಸ್ಟ್ರೇಷನ್ ನನ್ನ ಸನದ ಅದು ನಾ ಕರ್ನಾಟಕನಾಗೆ ತಗೊಂಡೀನಿ.
1: ಓಹೋಹೋ. ಮತ್ತೆ ಇಲ್ಲಿ ಯಾವ ವರ್ಷ ನೀವು ವೃತ್ತಿಯನ್ನ ಪ್ರಾರಂಭಿಸಿದ್ರಿ ತಮ್ದು?
2: ವೃತ್ತಿ 1982 ಮದ್ವೆ ಆದ್ಮೇಲೆ 92 ನಾನು ಸನತ್ ತಗೊಂಡೇನಿ. 2001 ದಿಂದ 2011 ನಾವು ವಿಜಯಪುರ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂ ನಾಗ ಆಸ್ ಅ ಲೇಡಿ ಮೆಂಬರ್

0: ಅಂತ ಕೆಲಸ ಮಾಡಿದ್ದೇನೆ.
1: ಎಷ್ಟು ವರ್ಷಗಳವರೆಗೆ ತಾವು ಸೇವೆಯನ್ನ ಮಾಡಿದ್ರಿ ಇಲ್ಲಿ?
0: 2001 to 2011 ಏಪ್ರಿಲ್ ವರೆಗೆ.
1: ಮತ್ತೆ ವೃತ್ತಿಯನ್ನ ತಾವು VRS ತಗೊಂಡ್ರಿ ಅಂತ ಕೇಳ್ಪಟ್ಟೆ ನಾನು, ಇದು ಯಾಕೆ ತಗೊಂಡ್ರಿ ಅಂತ ಕೇಳ್ಬೋದಲ್ಲ.
0: VRS ಅಂತ ಇದು ಜಾಬ್, ಎವ್ರಿ ಕಾಂಟ್ರಾಕ್ಟ್ ಜಾಬ್ ಇರ್ತದೆ. ಎವ್ರಿ 5 years ಇದ್ರು ನೀವು ಹ್ಯಾವ್ ಟು ಅಗೇನ್ ಗಿವ್ ಎನ್ ಎಕ್ಸಾಮ್ ಇಂಟರ್ವ್ಯೂ, ಅಗೇನ್ ಸೆಲೆಕ್ಷನ್ ಬೋರ್ಡ್ ನಾಗ್ ಹೋಗ್ಬೇಕು. ಹಿಂಗ ಇಟ್ ಈಸ್ ಅ ಪ್ರೊಸೀಜರ್. ಥರ್ಡ್ ಟೈಮ್ ಐ ಡಿಂಟ್ ವೆಂಚರ್ ಇನ್ ಟು ಇಟ್ ಬಿಕಾಸ್ ಮೈ ಫ್ಯಾಮಿಲಿ ನೀಡೆಡ್.
1: ಮತ್ತೆ ತಾವು ವಕೀಲ ವೃತ್ತಿಯನ್ನ ಪ್ರಾರಂಭಿಸಲಿಲ್ವಾ?
0: ಇಲ್ಲ, ಆಮೇಲೆ ನಾನು ಟೋಟಲಿ ಅಧ್ಯಾತ್ಮ ಫೀಲ್ಡ್ ಮತ್ತು ಸಾಮಾಜಿಕ ಸೇವಾ ಮಾಡ್ಲಿಕ್ಕಂತ.
1: ಯಾವ ವರ್ಷದಿಂದ ತಾವು ಈ ಅಧ್ಯಾತ್ಮ ಮತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರಿ?
0: 2008 ನಾಗ ನಂದು ಫಸ್ಟ್ ಪುಸ್ತಕ ಅಂತ ಹರಿಕಥಾಮೃತ ಸಾರ್ ಅಂತ ಜಗನ್ನಾಥ ದಾಸರದು, ದಟ್ ವಾಸ್ ಮೈ ಫಸ್ಟ್ ಬುಕ್. ಈಗ ಲಾಸ್ಟ್ ಇಯರ್ 23rd ಬುಕ್ ವಾಸ್ ಭಾಗ್ಯನಗರ್ನಾಗ ಸ್ವಾಮಿಗಳದ್ದು ಚಾತುರ್ಮಾಸ ಆತು, ಅವಾಗ ನಂದಲ್ಲ 23rd ಬುಕ್
1: ಇದೇನಾ ತಮ್ಗೆ
0: ಇಚ್ಛಾ ಇದೆ, ಭಗವಂತ ಅದ್ ನೆರವೇರಿಸ್ಬೇಕಿಷ್ಟೇ.
1: ಮತ್ತೆ ಇನ್ನೊಂದು ಆಗ್ಲೇ ತಾವು ಹೇಳ್ತಾ ಇದ್ರಿ ಮೇಡಮ್, ಈಗ ಅಖಿಲ ಭಾರತ ಬ್ರಾಹ್ಮಣ ಸಮಾಜದ ಮಹಿಳಾ ಸಂಘದ ವಿಜಯಪುರ ಜಿಲ್ಲೆಗೆ ತಾವು ಅಧ್ಯಕ್ಷರಾಗಿನೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳಿ, ಇಲ್ಲಿ ತಮ್ಮ ಕಾರ್ಯವ್ಯಾಪ್ತಿ ತಾವು ಮಾಡುವಂತ ಕಾರ್ಯಗಳು ಏನು ಅನ್ನೋದು ಸ್ವಲ್ಪ ತಿಳಿಸಿಕೊಡ್ತೀರಾ?
0: ಮಹಿಳೆಯರಿಗೆ ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಇನ್ಕಮ್ ಬೇಕಾಗ್ತದೆ. ಈಗ ಬಹಳ ತುಟ್ಟಿ ಇನ್ಫ್ಲೇಷನ್ ಭಯಂಕರ ಇದ್ರಿಂದ ಬರೇ ಗಂಡ್ಸ್ ಒಬ್ಬನ ಗಳಿಕೆ ಮೇಲೆ ಮನಿ ನಡೆಯೋದಿಲ್ಲ,
1: ಕುಟುಂಬ ನಡೆಯೋದಿಲ್ಲ.
0: ಕುಟುಂಬ ವ್ಯವಸ್ಥಾಕ ಮಹಿಳೆಯರು ಮನ್ಯಾಗ ಕೂತಿ ಹೆಂಗ್ ಅರ್ನ್ ಮಾಡ್ಬೇಕು, ಅದ್ರ ಸಲುವಾಗ ಅವ್ರಿಗೆ ಹೊಲ್ ಮಷಿನ್ ಪ್ಯೂರ್ಲಿ ಲೋ ಅಂದ್ರೆ ಎಕಾನಮಿಕಲಿ ಬ್ಯಾಕ್ವರ್ಡ್ ಹೆಂಗಸರಿಗೆ ಸ್ವಿಂಗ್ ಮಷಿನ್ಸ್ ಕೊಡೋದು, ಅವ್ರಿಗೆ ಎಂಬ್ರಾಯ್ಡರಿ ಕಲ್ಸೋದು, ಈಗ ಅಲ್ಲಿ ಕಡೆ ಬ್ಲೌಸ್ ಮೇಲೆ ಎಲ್ಲಾ ಕಡೆ
1: ಹರಿವರ್ಕ್
0: ಅದನ್ನ ಕಲ್ಸೋದು, ಆಮೇಲೆ ಅವ್ರಿಗೆ ಏನಾರೇ ಅವ್ರ ಗರ್ಭವತಿ ಮಸಾಲೆ ಮಾಡೋದು, ಚಟ್ನಿ ಪುಡಿ ಅದು, ಅವ್ರಿಗೆ ಆರ್ಥಿಕ ದಹನ ಸಹ, ಅವ್ರದ್ದು ಎಕನಾಮಿಕಲ್ ಬ್ಯಾಕ್ವರ್ಡ್ ಅಂತ ಇದು ಕಾರ್ಡನು ಮಾಡ್ಕೊಡ್ಸೋದು, ಆಮೇಲೆ ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನಾದ ಕಾರ್ಡ್ ಮಾಡ್ಕೊಡೋದು, ಆಮೇಲೆ ಪ್ಯಾನ್ ಕಾರ್ಡ್ ಇದು ಕಂಪಲ್ಸರಿ ಮಾಡ್ಯ, ಇಂಥವೆಲ್ಲ ಹಲವಾರು ಕೆಲಸ ನಾವು ಮಾಡ್ತೀವಿ.
1: ಈಗ ಆಗ್ಲೇ ತಾವು ಹೇಳಿದ್ರಿ ಮೇಡಮ್, ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ಕೊಡ್ತೇನೆ ಅಂತ ಹೇಳಿ, ಮಹಿಳೆಯರಿಗೆ ಏನೇನು ಸವಲತ್ತುಗಳ ತಿಳಿಸಿಕೊಡ್ತೀರಾ? ಒಂದಿಷ್ಟು
0: 5 lakh ತನ ಅವ್ರಿಗೆ ಬೇಕಾದ ನಿಮಗ ಒಂದ್ ವರ್ಷಕ್ಕ, ಲೈಫ್ ಲಾಂಗ್ ಅಲ್ಲ, ಈ ಒಂದ್ ವರ್ಷನಾಗ ನಿಮಗ ಏನೇ 5 lakh ತನ ನಿಮಗ ಏನೇ ನಿಮಗ ಜಡ್ ಆದ್ರೂ ಸಹಿತ ಅದು ಗೌರ್ಮೆಂಟ್ ಅದಕ್ಕೆ ಪೇ ಬ್ಯಾಕ್ ಮಾಡ್ತದ. ಎಲ್ಲೇ ಯಾವ ಹಾಸ್ಪಿಟಲ್ ನಾಗ ಆಯುಷ್ಮಾನ್ ಕಾರ್ಡ್ ನಡೀತದ ಅಲ್ಲಿ ಹೋದ್ರಂತ ಕ್ಯಾಶ್ಲೆಸ್ ಅನ್ನೇ,
1: ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
0: ನಿಮ್ದು ನೀವು ಕಾರ್ಡ್ ತೋರಿಸಿದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್
1: ಸಿಗುತ್ತೆ ಅಂತ.
0: ಪ್ರೈವೇಟ್ ಹಾಸ್ಪಿಟಲ್ ನಾಗ ಕೆಲವೊಬ್ರು ಅದನ್ನು ಅದರ ಜೋಡಿ ಟೈಪ್ ಮಾಡ್ಕೊಂಡಾರೆ, ಅಲ್ಲೂ ನೀವು ಹೋದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗ್ತದೆ.
1: ಈಗ ತಾವು ಸುಮಾರು ಜನರಿಗೆ ಮಾಡಿಸ್ಕೊಟ್ಟಿದ್ದೀರಿ ಕಾರ್ಡ್ ಅನ್ನೋದ?
0: ಸಾಕಷ್ಟು ಜನ ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ.
1: ಎಲ್ಲಿ ಮಾಡ್ತೀರಿ ಫ್ರೀ ಮೆಡಿಕಲ್?
0: ಸಾಲಿ ಆ ವೇಳೆ ಸೂಟಿ ಇರ್ತದಲ್ಲ, ಸ್ಯಾಟರ್ಡೆ ಸಂಡೆ ಸಾಲಿ ಸೂಟಿ ಇದ್ದಾಗ ಇವನ್ ಫ್ರೀ ಮೆಡಿಕಲ್ ಕ್ಯಾಂಪ್ಸ್. ವಿಜಾಪುರದಲ್ಲಿ ದೊಡ್ಡ ಗೊತ್ತಿದ್ದ ನಾಮವಂತ ಎಲ್ಲಾ ಡಾಕ್ಟರ್ಸ್ ಕರೆಸಿ ಅವ್ರ ಕಡೆ ಫ್ರೀ ಟ್ರೀಟ್ಮೆಂಟ್, ಅವ್ರ ಬೇಸಿಕ್ ಫ್ರೀ ಟ್ರೀಟ್ಮೆಂಟ್ ಸಹಿತ ಕೊಡ್ಸಿದೆ.
1: ಅಂದ್ರೆ ಅದ್ರ ಜೊತೆಗೆ ನೀವು
0: ಫಾಲೋಅಪ್ ಕಾರ್ಡ್ ಕೊಡ್ತೀವಿ. ಅವ್ರು ನಮ್ ಕಡೆ ಮೊದ್ಲೇ ತೋರಿಸ್ಕೊಂಡು ಹೋಗ್ಯಾರ ಅಂತ ಆ ಕಾರ್ಡ್ ಅವ್ರ ಆ ಡಾಕ್ಟರ್ ಮುಂದೆ ಅದು ತೋರಿಸಿದ್ರ ಮುಂದ ಅವ್ರು ಅವ್ರಿಗೆ ಫ್ರೀ ನೋಡ್
1: ಅವ್ರಿಗೆಲ್ಲ
0: ಉಚಿತವಾಗಿ ನೋಡ.
1: ಮತ್ತೆ ಈಗ ಹೇಳಿದ್ರಿ ತಾವು ಆಗ್ಲೇ ನಾನು ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿ, ಮೆಡಿಕಲ್ ಕ್ಯಾಂಪ್ ಅಲ್ಲಿ ಔಷಧಿಗಳನ್ನು ಏನಾದ್ರೂ ಉಚಿತವಾಗಿ ಕೊಡುವ ವ್ಯವಸ್ಥೆ ಮಾಡ್ತಾರೆ?
0: 12 ಎಲ್ಲ ಉಚಿತವಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ತಂದು ಇಟ್ಕೊಂಡಿರ್ತೀವಿ. ಅವು ಅಲ್ಲಿ ಏನೇನ್ ಮೆಡಿಕಲ್ ನಮ್ ಕಡೆ ಬಂದಿರ್ತಾವ ಅವು ಉಚಿತವಾಗೇನೆ ಕೊಟ್ಟಿವಿ ಈಗಿನ ತನಕ.
1: ಅಂದ್ರೆ ಇಷ್ಟೊಂದು ಎಲ್ಲ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಎಲೆಮರೆಕಾಯಿಯಾಗಿ ತಮ್ಮ ಜೀವನವನ್ನು ತಾವು ಸಾಗಿಸ್ತಾ ಇದ್ದೀರಿ. ಆಗ್ಲೇ ತಾವು ಇನ್ನೊಂದು ಹೇಳಿದ್ರಿ ಮೇಡಮ್, ಏನಪ್ಪಾ ಅಂತಂದ್ರೆ ಕಾನೂನಿನಲ್ಲಿ ಗ್ರಾಹಕರ ರಕ್ಷಣೆ ಅಂತ ಒಂದು ಕಾನೂನನ್ನು ಮಾಡಿದ್ದಾರೆ. ಅದು ಸುಮಾರು 2006 ಮತ್ತು 2007 ಜಾರಿಗೆ ಬಂದಿದೆ.
0: ಜಾರಿಗೆ 1986 ಬಂದದ ಖರೆ, ಅದನ್ನ ಪಠ್ಯ ಪುಸ್ತಕನಾಗ 2006-07
1: ಪಠ್ಯ ಪುಸ್ತಕದಲ್ಲಿನೂ ಕೂಡ ಅದನ್ನ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ತಾವು ಶಾಲೆಗಳಿಗೆ ಹೋಗಿ ಏನೇನ್ ಮಾಡ್ತೀರಿ ಅಥವಾ ಎಷ್ಟು ಶಾಲೆಗಳಿಗೆ ಹೋಗಿರಿ?
0: ಸುಮಾರು ಎಲ್ಲ ಶಾಲೆಗೆ ನಾ ಒಮ್ಮೆಲ್ ಒಮ್ಮೆರೆ ಹೋಗೇ ಹೋಗಿನಿ. ಅವ್ರಿಗೆ ಕಾನೂನು ಅರಿವು ನೀವು ಎಲ್ಲ ಹೇಳ್ಕೊಡೋದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಏನು,

0: ಅದು ಯಾವಾಗ ಜಾರಿಗೆ ಬಂತು, ನೀವೇನ್ ಕ್ಲೇಮ್ ಮಾಡಬಹುದು, ಅದನ್ನ ಅದರದ್ದು ಜ್ಯೂರಿಸ್ಡಿಕ್ಷನ್ ಎಷ್ಟ, ಡಿಸ್ಟ್ರಿಕ್ಟ್ ಲೆವೆಲ್ಗೆ ಎಷ್ಟು, ಸ್ಟೇಟ್ ಲೆವೆಲ್ಗೆ ಎಷ್ಟು, ನ್ಯಾಷನಲ್ ಲೆವೆಲ್ಗೆ ಎಷ್ಟು ಜ್ಯೂರಿಸ್ಡಿಕ್ಷನ್ ಅದ. ಹುಡುಗರಿಗೆಲ್ಲ ಕಲಿಸಿ ಕೊಟ್ಟಿನಿ. ಅದಲ್ದೆ ಇವು 26 ಜನವರಿ ಅಂದ್ರ ಪ್ರಜಾಸತ್ತಾಕ ದಿನ, ಮತ್ತ 15th August ಸ್ವಾತಂತ್ರ್ಯ ದಿನ, ಈ ವೇಳೆಕ್ ಹೋಗಿ ಸಹಿತ 26th ಅಂದ್ರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬೇಸಿಕ್ ಫುಲ್ ಎಲ್ಲ ನಿಮಗೆ ಆರ್ಟಿಕ್ಸ್ ಹೇಳ್ಕೊತ್ ಕೂತು ಇಲ್ಲ. ಆ ಯಾವ ಸ್ಟ್ಯಾಂಡರ್ಡ್ ಹುಡುಗರ್ಗ ನನಗ ಕರೆದಿರ್ತಿದ್ರು, ಹೈಯರ್ ಸೆಕೆಂಡರಿ ಇದ್ರೆ ಹೈಯರ್ ಸೆಕೆಂಡರಿ, ಪ್ರೈಮರಿ ಇದ್ರೆ ಪ್ರೈಮರಿ, ಆ ಹುಡುಗರಿಗೆ ಅದರ ಬೇಸಿಕ್ ನಾಲೆಜ್ ಕೊಟ್ಕೋತ್ ಬಂದೆ.
1: ಅಂದ್ರೆ ತಾವು ಹೇಳೋ ಪ್ರಕಾರ ಮಕ್ಕಳ ಬುದ್ಧಿಮಟ್ಟವನ್ನ ನೋಡ್ಕೊಂಡೇ ನಾವು ಅವರಿಗೆ ಅರಿವಿನ ಬಗ್ಗೆ
0: ಹೇಳ್ಬೇಕು, ಕಾನೂನಿನ ಬಗ್ಗೆ.
1: ಹೌದು, ಮತ್ತೆ ತಾವು ಹೇಳಿದ್ರಿ ಇವೆಲ್ಲ ಕೆಲವೊಂದು ಪ್ಯಾನ್ ಕಾರ್ಡ್ ಕೂಡ ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳಿ, ಮತ್ತೆ ಯಾರ್ಯಾರಿಗೆ ಅಂತ?
0: ಹಾ, ಅವ್ರಿಗೆ ಏನ್ ಬೇಸಿಕ್ ಡಾಕ್ಯುಮೆಂಟ್ಸ್ ಇರ್ತಾವ ಅವ್ರು ಅಂದ್ರ ಅವ್ರ ಬರ್ತ್ ಡೇಟು ಮತ್ತ ಆಧಾರ್ ಕಾರ್ಡ್ ಅವ್ರು ಪ್ರೊವೈಡ್ ಮಾಡಿದಂದ್ರೆ ಪ್ಯಾನ್ ಕಾರ್ಡ್ ಅವ್ರ ಮನೆಗೆ ಅವ್ರ ಅಡ್ರೆಸ್ ಪ್ರೂಫ್ ಕೊಟ್ರ ಅಂದ್ರ ಅವ್ರ ಮನೆಗೆ ಹೋಗ್ತದೆ ಪ್ಯಾನ್ ಕಾರ್ಡ್. ಈ ಕಂಪಲ್ಸರಿ ಮಾಡಿದ್ದಾರೆ ಪ್ಯಾನ್ ಕಾರ್ಡ್, ನೀವು ಇನ್ಕಮ್ ಟ್ಯಾಕ್ಸ್ ತುಂಬಲಿ ಬಿಡ್ರಿ, ಪ್ಯಾನ್ ಕಾರ್ಡ್ ಇರೋದು ಕಂಪಲ್ಸರಿ ಅದ.
1: ಅಂದ್ರೆ ಕಡ್ಡಾಯವಾಗಿ ಎಲ್ಲರದು ಇರಲೇಬೇಕು,
0: ಇರಲೇಬೇಕು.
1: ಈಗ ಪ್ಯಾನ್ ಕಾರ್ಡ್ ಬಗ್ಗೆ ಹೇಳಿದ್ರಲ್ಲ, ಪ್ಯಾನ್ ಕಾರ್ಡ್ ಈಗ ಸುಮಾರು 10 ವರ್ಷದ ಮಗು ಇದೆ ಅಂದ್ರೆ ಅದಕ್ಕೂ ಮಾಡಿಸಬಹುದು ಅಥವಾ ಕಡ್ಡಾಯವಾಗಿ 18 ವರ್ಷ ಆಗಿರ್ಲೇಬೇಕು?
0: ಆಗೇ ಬೇಕಲ್ಲ. ಪ್ಯಾನ್ ಕಾರ್ಡ್ ಅಂದ್ರೆ ನಿಮಗ ಅರ್ನಿಂಗ್ ಮಾಡ್ಲಿಕ್ಕೆ ಮೇಜರ್ ಆಗ್ಬೇಕಲ್ಲ ನೀವು, ಅದಕ್ಕೆ ನೀವು ಸೆಲ್ಫ್ ಇದಕ್ಕಿತ್ತಂದ್ರೆ.
1: ಆಗ್ಲೇ ತಾವು ಒಂದ್ ಮಾತನ್ನ ಹೇಳಿದ್ರಿ, ನಾನು ವಿಜಯಪುರ ನಗರದಲ್ಲಿ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ವಿಜಯಪುರ ಜಿಲ್ಲೆಯ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಅಂತೇಳಿ. ಇಲ್ಲಿ ಈಗ ತಾವು ಏನು ತರಬೇತಿಯನ್ನು ಕೊಟ್ಟಿರಿ ಮಹಿಳೆಯರಿಗೆ, ಎಷ್ಟು ಜನ ಯಶಸ್ವಿ ಆಗಿದ್ದಾರೆ?
0: ನಾವು ಈಗಿಂತನ 5-6 ಕ್ಯಾಂಪ್ಸ್ ನಡೆಸಿವಿ. ಪ್ರತಿ ಸರಿ ಅಂದಾಜು ಒಂದು 20-25 ಯಂಗ್ಸರ್ ರಿಜಿಸ್ಟ್ರೇಷನ್ ಮಾಡಿಸ್ತಿದ್ರು. ಇಲ್ಲಿವರೆಗೂ 50 ಸ್ವಿಂಗ್ ಮಷಿನ್ಸ್ ಕೊಟ್ಟಿವ್ ನಾವು ಫ್ರೀಯಾಗಿ. ಅಂದ್ರೆ ನಾವು ಸಹಿತ ಅವ್ರದ್ದೇನ್ ಅಮೌಂಟ್ ಫ್ರೀ ಸ್ವಿಂಗ್ ಮಷಿನ್ಸ್ ನಮ್ ರೊಕ್ಕ ಹಾಕಿಲ್ಲ, ಸ್ಪಾನ್ಸರ್ ಹುಡುಕಿ ಅವು ಸ್ವಿಂಗ್ ಮಷಿನ್ಸ್. ಕೆಲವ್ರು ಬರೀ ಹೊಲ್ಗಿ ಮಾಡ್ತಾರ, ಕೆಲವ್ ಫಾಲ್ ಪಿಕೋ ಮಾಡ್ತಾರ, ಕೆಲವ್ರು ಎಂಬ್ರಾಯ್ಡರಿ ಮಾಡ್ತಾರ. ಅವ್ರ ಏನ್ ಎದ್ರಾಗ ಅವ್ರ ತರಬೇತಿ ತಗೊಂಡಾರ, ಆ ತರ ಅವ್ರಿಗೆ ಸ್ವಿಂಗ್ ಮಷಿನ್ಸ್ ನಾವು 50 ಸ್ವಿಂಗ್ ಮಷಿನ್ಸ್ ಕೊಟ್ಟಿವಿ. ಈಗಿನವರು
1: ಈಗ 50 ಮಷಿನ್ಗಳನ್ನ ನಾವು ಕೊಟ್ಟಿದ್ದೇನೆ ಅಂತ.
0: 50 ಹೆಂಗ್ಸರ್ ಇಂಡಿಪೆಂಡೆಂಟ್ ಆದ್ರಲ್ಲ.
1: ಇಲ್ಲ, ಕರೆಕ್ಟ್ ಆಯ್ತು ಮೇಡಮ್. ಈಗ ತಾವು ಹೇಳಿದ್ರೆ 50 ಸೇವಿಂಗ್ ಮಷಿನ್ಸ್ ಅನ್ನ ನಾವು ಕೊಟ್ಟಿದೀವಿ ಅಂತೇಳಿ, ಈ 50 ಜನರನ್ನ ತಾವು ಯಾವ ರೀತಿ ಹುಡುಕ್ತೀರಿ, ಇವರಿಗೆ ಅವಶ್ಯಕತೆ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗ್ಬೇಕು?
0: ಮನಿ ಮನಿಗೆ ಹೋಗಿ ಅವ್ರದೇನ್ ಓಪನ್ ಕಾಲ್ ಫಾರ್ ಮಾಡಿರ್ತಾರ, ಅವ್ರ ತಮ್ದೆಲ್ಲ ಅಡ್ರೆಸ್ ಇದು ಎಲ್ಲ ಕೊಟ್ಟಿರ್ತಾರ. ನಾವು ಪ್ರತ್ಯಕ್ಷ ಅವ್ರ ಮನಿಗೆ ಹೋಗಿ ಇವ್ರು ನೀಡಿ ಇದ್ದಾರೋ ಇಲ್ಲೋ ಫೇಕ್ ಇಲ್ಲಲ್ಲ.
1: ಹೌದೌದು,
0: ಎಲ್ಲಾ ಸುಸ್ಥಿತಿ ಒಳಗೆ ಇದ್ದವರು ಸಹಿತ ಕೆಲವೊಂದೆ ಅಪ್ಲೈ ಮಾಡಬಹುದಲ್ಲ.
1: ಹೌದು,
0: ಇವ್ರು ಖರೇನ ನೀಡಿ ಪರ್ಸನ್ ಇದ್ದಾರೋ ಇಲ್ಲೋ ನೋಡಿ ಅದಕ್ಕ ಆಮೇಲೆ ಅವ್ರಿಗೆ ಕೊಟ್ಟಿ.
1: ಅಂದ್ರೆ ಸಮಾಜ ದುರುಪಯೋಗ
0: ಮಾಡ್ಕೋಬಾರ್ದು
1: ಅಂತ ಸ್ವತಃ ಅವ್ರ ಮನೆಗೆ ಹೋಗ್ತಾರೆ,
0: ಆಮೇಲೆ ಫಾಲೋ ಅಪ್ ಮಾಡಿ ತಗೊಂಡು ಅವ್ರ ಹಂಗೆ ಕೂತಾರೋ, ಏನ್ ಕೆಲಸ ಮಾಡ್ಲಿಕ್ಕೆ ಹತ್ತಾರೋ ಇಲ್ಲೋ, ಅದರಿಂದ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಆಗೇದೋ ಇಲ್ಲೋ.
1: ಈಗ ಹಾಗಿತ್ತಂದ್ರೆ ತಮ್ಮ ದೃಷ್ಟಿಯಲ್ಲಿ ಎಷ್ಟು ಜನ ಯಶಸ್ವಿ ಆಗಿದ್ದಾರೆ? 50-50 ಜನ ಯಶಸ್ವಿ ಆಗಿದ್ದಾರ?
0: ಕೆಲವೊಬ್ರು ಆಗಿಲ್ಲ ಅಂದ್ರೆ 50-45 ಜನ ತಮ್ ತಮ್ಮ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡ.
1: ಈಗ ಎರಡು ಪ್ರಶ್ನೆಗಳು ನನ್ನನ್ನ ಕಾಡ್ತಾವೆ ಮೇಡಮ್. ಏನಪ್ಪಾ ಅಂತಂದ್ರೆ, ಒಂದು, ತಾವು ಮಾಡ್ತಾ ಇರುವಂತ ಕೆಲಸ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದ್ರೆ ಈಗ ತಾವು ಎಷ್ಟೋ ತರಬೇತಿಯನ್ನ ಕೊಡ್ತೀರಿ ಅಂದ್ರು ಕೂಡ ಕೆಲವು ಅವಶ್ಯಕತೆ ಇದ್ರು ಕೆಲವೊಂದು ಮಹಿಳೆಯರು ಬರೋದಿಲ್ಲ, ಅವರಿಗೆ ಏನು ಹೇಳ್ತೀರಿ, ತಮ್ಮ ಒಂದು ಅಭಿಪ್ರಾಯ?
0: ಇದಕ್ಕೆ ಒಂದೇ ಒಂದಂದ್ರೆ ತಾವು ಸೆಲ್ಫ್ ಮೋಟಿವೇಶನ್ ಬೇಕು. ನಾವು ಎಷ್ಟೇ ಕುದುರೆಗೆ ನೀರಿನ ತನ ಒಯ್ದ್ರು ಸಹಿತ ನೀರು ಕುದುರೆನ ಕುಡಿಬೇಕಲ್ಲ.
1: ಹೌದು,
0: ನಾವು ನೀವು ಇಷ್ಟು ಮಹಿಳಾ ಸಂಘಟನೆ ಅವ, ಜಾಗೃತಿ ಕೇಂದ್ರ ಅವ, ಎಷ್ಟು ಎಲ್ಲಾರು ಹೇಳ್ತಾರೆ, ಈಗ ಎಲ್ಲಾರು ಸುಧಾಮೂರ್ತಿ ಆಗ್ಲಿಕ್ಕೆ ಬರುದಿಲ್ಲ. ನಾವು ಸಣ್ಣ ಪುಟ್ಟಾರೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣಲ್ಲ, ಎಷ್ಟೆಲ್ಲಾರ್ಗು ಅವ್ರು ಹೇಳ್ತಾರೆ ಮುಂದ್ ಬರ್ರಿ, ಮಹಿಳೆಯರು ಇಂಡಿಪೆಂಡೆಂಟ್ ಆಗ್ರಿ. ನಾವು ಕೇಳಿ ನಮ್ ನಾವೇ ಅಳವಡಿಸ್ಕೋಬೇಕಲ್ಲ. ಏನಾದ್ರೂ ಸಹಿತ ನಿಮಗ ಅದು ಕಲಕಿ ಬುದ್ಧಿ ಬಹಳ ದಿವಸ ಬರುದಿಲ್ಲ, ಸ್ವಂತ ಬೇಕದು ಅಂದ್ರೆ ನೀವು ಮುಂದ್ ಬರ್ತೀರಿ.
1: ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು.
0: ಓದಿದೆ ನಾ, ಅಭ್ಯಾಸ ಮಾಡಿದ್ರೆ ನಾ ಪರೀಕ್ಷಾ ಕೊಡ್ಲಿಕ್ಕೆ ಬರ್ತದಲ್ಲ ಸರ್.
1: ಹೌದೌದು. ಮತ್ತೆ ಈಗ ಎಷ್ಟೋ ಜನ ಮಹಿಳೆಯರಿಗೆ ಒಂದು ಏನಾದರೂ ತಮ್ಮ ಅನುಭವದ ಪ್ರಕಾರ ಒಂದು ಕಿವಿಮಾತನ್ನು ಏನಾದರೂ ಹೇಳ್ತೀರಾ?
0: ಎಲ್ಲ ಕಡೆ ಜಾಗರೂಕ ಆಗಿ ನೋಡ್ಕೋತಿರ್ ಹೆಂಗ್ ಈಗ ಮೊದ್ಲಿನ ಕಾಲಗತೆ ಉಳಿದ

ಇಲ್ಲ ಇಲ್ಲ ಮೀಡಿಯಾ ಇಷ್ಟವ, ಮೊಬೈಲ್ ಅದ, ಫೋನ್ ಅದ, ಟಿವಿ ಅದ, ಎಲ್ಲಾದ್ರ ಮೇಲೆ ಜಗತ್ತಿ ಹೆಂಗ್ ಹೊಂಟದ ಹಂಗ ತಾವು ಮಾಡ್ಕೊಲಿ. ಕಾನೂನು ಏನದ, ಮಹಿಳೆಯರ್ಗ ಸಪೋರ್ಟಿವ್ ಕಾನೂನು ಎಷ್ಟವ. ಈಗ ನೀವು ಎಲೆಕ್ಟ್ರಿಕ್ ಬಿಲ್ ತುಂಬಲಿಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೆ ಸ್ಪೆಷಲ್ ಒನ್ ಹೆಂಗಸರ್ ಬೇರೆ ಲೈನ್ ಮಾಡ್ಕೋರಿ ಅಂತ ಅಲ್ಲಿ ಬರ್ದಿರ್ತಾರ, ನೀವು ಕಣ್ ತೆಗೆದು ಓದ್ಬೇಕಲ್ಲ. ಅಲ್ಲಿ ಕಾಮನ್ ಲೈನ್ನಾಗ ಗಂಡಸರ್ ಹಿಂದೆ ನಿಂತು ತಾಸಾನ್ ಗಟ್ಲೆ ನಿಂತು ನೀವು ಎಲೆಕ್ಟ್ರಿಕ್ ಬಿಲ್ ಯಾಕೆ ತುಂಬಲಿಕ್ಕೆ ಹೋಗ್ತೀರಿ? ಇಲ್ಲ ಬೇಡ, ಫೋನ್ ಮೇಲೆ ಆ್ಯಪ್ ಹಾಕೋರಿ, ಅಲ್ಲೇ ತುಂಬ್ರಿ. ಅಂದ್ರೆ ಇವಾಗ ಮಹಿಳೆಯರ್ಗೆ ರಿಸರ್ವ್ ಸೀಟ್ ಇರ್ತಾವ ಬಸ್ಸಸ್ನಾಗ, ಆ ಜಾಗದ್ಮೇಲೆ ಗಂಡಸರು ಕೂತಿರ್ತಾರೆ, ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಬಸ್ ನೀವು ಹೋಗ್ಬೋದಲ್ಲ. ಮಹಿಳೆಯರ ಸಲುವಾಗೂ ಸಾಕಷ್ಟು ಕಾನೂನು ಅವ, ಅದ್ರದ್ದು ನೀವು ಒಂದು ಸ್ವಲ್ಪ ನಮಗೆ ಏನೇನು ಎಲ್ಲೆಲ್ಲ. ಈಗ ಹೆಣ್ಣು ಹುಡುಗಿ ಹುಟ್ಟಿದ ಕೂಡಲೇ ಸರ್ಕಾರಿ ದವಾಖಾನೆನಾಗ ಅವ್ರಿಗೆ ಮಾನಧನದ, ಅವ್ರಿಗೆ ಕನ್ಯಾ ಇದು ಕೊಡ್ತಾರೆ ದಂಡ ಎಲ್ಲ. ನೀವು ಏನೇನು ಗೌರ್ಮೆಂಟ್ ಪಾಲಿಸೀಸ್ ಅವ ಅವು ಹೆಂಗಸರು ತಿಳ್ಕೋಬೇಕು ಮೊದ್ಲು. ಅವ್ರಿಗೆ ಗರ್ಭಾವಸ್ಥಾನಾಗೆಲ್ಲ ಫ್ರೀ ಮೆಡಿಸಿನ್ ಕೊಡ್ತಾರ, ಆಶಾ ವರ್ಕರ್ಸ್ ಇದ್ದಾರೆ, ಅವ್ರು ಫ್ರೀ ಡೆಲಿವರಿ ಎಲ್ಲ ನೋಡ್ಕೋಬೇಕು. ಬರೀ ನನಗೆ ಬಂದು ಯಾರು ನನಗೆ ಮಾಡಿಲ್ಲ ಅಂದ್ರೆ ಆಗುದಿಲ್ಲ. ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು, ನಮ್ಮಿಂದನೇ ಫ್ಯಾಮಿಲಿ ನಿಂತದ ಇದು ಹೆಂಗ್.

0: ಕಟ್ಲೆ ನಿಂತ ನೀವು ಎಲೆಕ್ಟ್ರಿಕ್ ಬಿಲ್ ಯಾಕೆ ತುಂಬಲಿಕ್ಕೆ ಹೋಗ್ತೀರಿ? ಇಲ್ಲ ಬೇಡ, ಫೋನ್ ಮೇಲೆ ಆ್ಯಪ್ ಹಾಕೋರಿ, ಅಲ್ಲೇ ತುಂಬ್ರಿ. ಹಾಂ, ಇವ ಮಹಿಳೆಯರ್ಗೆ ರಿಸರ್ವ್ ಸೀಟ್ ಇರ್ತಾವ ಬಸ್ಸಸ್ನಾಗ, ಆ ಜಾಗದ ಮೇಲೆ ಗಂಡಸರು ಕೂತಿರ್ತಾರೆ. ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಬಸ್ ನೀವು ಹೋಗ್ಬೋದಲ್ಲ. ಮಹಿಳೆಯರ ಸಲುವಾಗೂ ಸಾಕಷ್ಟು ಕಾನೂನು ಅವ. ಅದ್ರದ್ದು ನೀವು ಒಂದು ಸ್ವಲ್ಪ ನಮಗೆ ಏನೇನು ಎಲ್ಲೆಲ್ಲ, ಈಗ ಹೆಣ್ಣು ಹುಡುಗಿ ಹುಟ್ಟಿದ ಕೂಡಲೇ ಸರ್ಕಾರಿ ದವಾಖಾನೆನಾಗ ಅವ್ರಿಗೆ ಮಾನಧನ ಅದ, ಅವ್ರಿಗೆ ಕನ್ಯಾದ ಇದು ಕೊಡ್ತಾರ ದಂಡ ಎಲ್ಲ. ನೀವು ಏನೇನು ಗೌರ್ಮೆಂಟ್ ಪಾಲಿಸೀಸ್ ಅವ ಅವು ಹೆಂಗಸರು ತಿಳ್ಕೋಬೇಕು ಮೊದ್ಲು. ಅವ್ರಿಗೆ ಗರ್ಭಾವಸ್ಥಾನಾಗೆಲ್ಲ ಫ್ರೀ ಮೆಡಿಸಿನ್ ಕೊಡ್ತಾರ, ಆಶಾ ವರ್ಕರ್ಸ್ ಇದ್ದಾರ, ಅವ್ರು ಫ್ರೀ ಡೆಲಿವರಿ ಎಲ್ಲ ನೋಡ್ಕೋಬೇಕು. ಬರೀ ನನಗೆ ಬಂದು ಯಾರು ನನಗೆ ಮಾಡಿಲ್ಲ ಅಂದ್ರೆ ಆಗುದಿಲ್ಲ. ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಮ್ಮಿಂದನೇ ಫ್ಯಾಮಿಲಿ ನಿಂತದ ಇದು. ಹೆಂಗಸರು ಯಾವಾಗ್ಲೂ ಅದ್ ನಾವು ಮರಬಾರ್ದು. ಹೆಂಗಸರು ಸಪೋರ್ಟ್ ಇರಲಾರ್ದೆ ಫ್ಯಾಮಿಲಿ ಮುಂದೆ ಬರುವುದಿಲ್ಲ.
1: ಬರುವುದಿಲ್ಲ. ಯಾಕಂದ್ರೆ ಪುರುಷರಾದವರು ಹೊರಗಡೆ ದುಡಿಲಿಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಸರ್ಕಾರಿ ನೌಕರಿ ಇದ್ರೆ ನೌಕರಿ ಹೋಗ್ತಾ ಇರ್ತಾರೆ. ಅವಾಗ
0: ಕುಟುಂಬಲ್ ಇರ್ತದ, ಅವ್ರು ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಮನೆಯೊಳಗೆ ಹುಡುಗರನ್ನ ಸಂಭಾಳಿಸಿಕೊಂಡು ಹೆಂಗಸನೇ ಇರ್ಬೇಕಲ್ಲ ಸರ್.
1: ತಾವು ಹೇಳಿದಾಗೆ ಕುಟುಂಬದ ಹೆಚ್ಚಿನ ಒಂದು ಜವಾಬ್ದಾರಿ ಮಹಿಳೆಯರ ಮೇಲೆ ಇರುತ್ತೆ. ಹೀಗಾಗಿ ಒಂದಿಷ್ಟು ನಿಭಾಯಿಸ್ಬೇಕು ಅಂತಂದ್ರೆ, ಮತ್ತೆ ನನ್ನ ಒಂದು ಅನುಭವದ ಪ್ರಕಾರ ಪುರುಷರಿಗಿಂತ ಮಹಿಳೆಯರಿಗೆ ತಾಳ್ಮೆ ಐತಿ. ತಾಳ್ಮೆ ಸಂಯಮ ಅಂತಾರಲ್ಲ, ಇವು ಜಾಸ್ತಿ ಇರೋದು ಅವರಿಗೆ. ಹಾ, ಧೈರ್ಯನೂ ಜಾಸ್ತಿ, ಆದ್ರೆ ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಇವತ್ತಿನ ಒಂದು ಜಗತ್ತಿನಲ್ಲಿ ನಾವು ನೋಡ್ತಾ ಇದೀವಲ್ಲ, ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಮುಂದೆ ಬಂದ್ರೆ ಸಾಕಷ್ಟು ಮುಂದೆ ಒರಿತಾರೆ ಸಮಾಜದಲ್ಲಿ, ತಮ್ಮನ್ನ ತಾವು ಗುರುತಿಸ್ಕೋತಾರೆ.
0: ಸಂಸ್ಕೃತಿ ಅಲ್ಲ ಸರ್, ಸಪೋರ್ಟಿವ್ನು ಇದ್ದಾರೆ. ನೀವು ಹಿಂಗೆ ಜಾಸ್ತಿ ಲಕ್ಷ್ಮೀಬಾಯಿ ಅದು ಇದ್ದೇ ಇದ್ದಾರೆ, ಪ್ರತಿಭಾ ಪಾಟೀಲ್ ಈಗ ಎಂತೆಂತ ಮಂದಿ ಮಹಿಳೆಯರು ಅಗ್ದಿ ಏರೋನಾಟಿಕ್ಸ್ ಇದ್ರಾಗ ಸ್ಪೇಸ್ ವರ್ಲ್ಡ್ನಾಗೂ ಹೋದವರಿದ್ದಾರೆ, ಅದು ಎಲ್ಲ ಫೀಲ್ಡ್ ಕ್ರಿಕೆಟ್ನಾಗ ಇದ್ದಾರೆ, ಫುಟ್ಬಾಲ್ನಾಗ ಇದ್ದಾರೆ,
1: ಎಲ್ಲದರಲ್ಲೂ ಇದ್ದಾರೆ ಮೇಡಮ್. ಆದ್ರೆ ಇನ್ನೂ ನಮ್ಮ ಒಂದು ಸಮಾಜದಲ್ಲಿ ತಾವು ಹೇಳಿದಾಗೆ ಪುರುಷ ಪ್ರಧಾನ ಕುಟುಂಬ ಅನ್ನೋ ಒಂದು ಪ್ರಶ್ನೆ ಎಲ್ಲ ಮಹಿಳೆಯರಿಗೆ ಕಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ಸ್ವಲ್ಪ ಮುಂದೆ ಬಂದ್ರೆ ಸ್ವಾವಲಂಬಿಯಾಗಿ ಬದುಕ್ತಾರೆ, ಮತ್ತೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದ್ರಿಂದ ಅಥವಾ ಒಂದು ಯಾವುದೇ ಸೇವೆಯನ್ನ ತಮ್ಮ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ರು ಕೂಡ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ಅವರು ಗುರುತಿಸಿಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಅದರಿಂದ ನಾವು ಮಾಡುವಂತ ಒಂದು ವೃತ್ತಿಗೆ ಆದಾಯನೂ ಕೂಡ ಬರುತ್ತೆ, ಸಮಾಜದಲ್ಲಿ ನಾವು ಹೆಚ್ಚಿನ ಜನರಿಗೆ ಪರಿಚಯ ಆಗ್ತೀವಿ. ಇದರಿಂದ ನಮ್ಮ ಒಂದು 50% ಜವಾಬ್ದಾರಿಯನ್ನ ನಾವೇ ಮನೆಯಲ್ಲಿ ಕುಳಿತೇ ನಿಭಾಯಿಸಬಹುದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ತಾವೇನು ಹೇಳ್ತೀರಿ ಮೇಡಮ್?
0: 100% ಸರಿ.
1: ಅದೇ ಹಿರಿಯರ್ ಹೇಳೋ ಮಾತಿದೆ ಮೇಡಮ್, ಏನಪ್ಪ ಅಂತಂದ್ರೆ, ನಾವು ಒಂದು ಹೆಜ್ಜೆ ದೇವರ ಕಡೆಗೆ ಇಟ್ಟರೆ ದೇವರು ನಮ್ಮ ಕಡೆ 10 ಹೆಜ್ಜೆ ಇಡ್ತಾನೆ ಅಂತ ಹೇಳಿ. ಅದೇ ರೀತಿ ಈಗ ತಾವು ಒಬ್ಬ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿ ನಮ್ಮ ಈಗ ಸ್ಟುಡಿಯೋದಲ್ಲಿ ಕೂತಿದ್ದೀರಿ. ನಿಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ. ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು ಯಾವ ರೀತಿ ಕೊಡ್ಬೇಕಂತ ನೀವು ಅಭಿಪ್ರಾಯ ಪಡ್ತೀರಿ?
0: ಕಾನೂನು ಅರಿವು ತಾವೇನೆ ಮಾಡ್ಕೊಲಿಕ್ ಬೇಕು ಸರ್. ಅದು ಅಂದ್ರೆ ಈಗ ಪ್ರತಿಯೊಂದು ಹಂತ ಹಂತಗೂ ಫಾರ್ ವುಮನ್ ಸ್ಪೆಷಲ್ ಅಂತ ಹಿಂಗ್ ಬಂದೇ ಇರ್ತದಲ್ಲ, ಅದ ಏನದ, ಅದ ಅವ್ರನ್ನೇ ನೋಡ್ಕೊಲಿಕ್ ಕಲೀಲಿಕ್ ಬೇಕದ. ಹೆಂಗ ಅಥವಾ ಎಲ್ಲರೇ ಒಂದು ಸಣ್ಣ ಸಂಸ್ಥೆ ಮಾಡಿ ಒಂದ್ ಶಿಬಿರ್ ಮಾಡಿ, ಹಿಂಗ್ ಸಣ್ಣ ಹುಡುಗರಿಗೆ ಶಿಬಿರ್ ಮಾಡಿ ಕಲಿಸ್ತಾರಲ್ರಿ ವೆಕೇಶನ್ನಾಗ, ಹಂಗ ಒಂದ್ ಗೌರ್ಮೆಂಟ್ ಏನಾರ ಸ್ಪಾನ್ಸರ್ ಮಾಡಿ ಮಹಿಳೆಯರಿಗೆ ಕಾನೂನದ್ದು ಸಣ್ಣ ಪರಿಚಯ ಕೊಡೋದು ಹಂಗೂ ಮಾಡ್ಲಿಕ್ ಬರ್ತಾ. ಅಥವಾ ಈಗ ನೀವು ಹೇಳಿದ್ದಕ್ಕ ನಾನು ಈ ತರ ಒಂದು ಕ್ಯಾಂಪೇನ್ ಮಾಡ್ತೀನಿ ನಮ್ಮ ಅಖಿಲ ಭಾರತೀಯ ಮಹಿಳಾ ಘಟಕ ಹೆಂಗಸರಿಗೆ, ಹೆಂಗಸರು ಪರವಾಗಿದ್ದು ಇದು ನನಗೆ ನೀವು ಸೂಚನೆ ಕೊಟ್ಟಾಯ್ತು, ನನಗೆ ಥ್ಯಾಂಕ್ಸ್ ಅಂದ್ರೂ ಅಡ್ಡಿ ಇಲ್ಲ. ಹೆಂಗಸರಿಗೆ ಅವ್ರ ಸ್ಪೆಷಲ್ ಆಕ್ಟ್ಸ್ ಏನವ ಇದು ಗೊತ್ತಾಗುವಂಗ, ಅಥವಾ ಕಾನೂನು ನಮಗೆ ಎಷ್ಟೇ ಸಪೋರ್ಟ್ ಮಾಡಿದ್ರು ಸಹಿತ ಹೆಂಗಸ್ ಒಂದು ಫ್ಯಾಮಿಲಿ ಒಂದ್ ಬ್ಯಾಕ್ ಬೋನ್ ಇದ್ದಂಗ, ಅದನ್ನು ಮರೆತಾನೆ ಕಾನೂನದ ಸಹಾಯ ತಗೋಬೇಕಂತ ನಾ ಹೇಳ್ತೇನೆ.
1: ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ, ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು, ಕಾನೂನಿನಲ್ಲಿ ಮಹಿಳೆಯರಿಗೆ ಸಿಗುವಂತಹ ಸವಲತ್ತುಗಳು, ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಮಾಡಿರುವಂತಹ ಸೇವೆಗಳ ಬಗ್ಗೆ, ತಾವು ಯಾವ್ಯಾವ ರೀತಿ ಸೇವೆಯನ್ನ ಮಾಡ್ತೀರಿ, ಇದೆಲ್ಲ ಒಂದು ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ವಿವರವಾದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ನಮಸ್ಕಾರ.

0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ನಿರ್ಮಾಣ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: अरे ये कस्टमर कह रही ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದ್ರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

0: ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ.
0: ವಂದೇ ಮಾತರಂ.
1: ವಂದೇ ಮಾತರಂ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ, ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
5: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯದ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರು ಡಾಕ್ಟರ್ ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರ್ತೇನೆ. ಮೇಡಮ್, ನಿಮ್ಗೆ ಸ್ವಾಗತ.
6: ಧನ್ಯವಾದಗಳು.
5: ಮೇಡಮ್, ಆರಂಭದಲ್ಲಿ ಹೇಳಿ, ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆ ಅನ್ನೋದು ನಾವು ಸ್ವಲ್ಪ ವಯಸ್ಸಾದ್ಮೇಲೆ ಬರುತ್ತೆ ಅಂತ ಅನ್ಕೋತೀವಿ, ಆದ್ರೆ ಇತ್ತೀಚೆಗೆ ಮಕ್ಕಳಲ್ಲೂ ತುಂಬಾ ಸಮಸ್ಯೆ ಆಗ್ತಿದೆ. ಹೀಗಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಈ ಕಿಡ್ನಿ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ತೀರಾ?
6: ಕಿಡ್ನಿ ಎಂಬುದು ಒಂದು ಅತ್ಯಗತ್ಯ ಆರ್ಗನ್ ಅಂತ ಹೇಳ್ತೀವಿ ನಾವು. ಕಿಡ್ನಿ ಬರೀ ಯೂರಿನ್ ಮಾತ್ರ ಪ್ರೊಡಕ್ಷನ್ ಅಲ್ಲದೆ ತುಂಬಾ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ ನಮ್ಮ ದೇಹದಲ್ಲಿ. ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವ ವೇಸ್ಟ್ ಅಥವಾ ನೈಟ್ರೋಜಿನಸ್ ವೇಸ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಯೂರಿನ್ ಮುಖಾಂತರ ಆಚೆ ಹಾಕುತ್ತೆ. ಆಮೇಲೆ ನಮ್ಮ ರಕ್ತದೊತ್ತಡ ಅಂದರೆ ಬಿಪಿ ಅನ್ನು ಮೇಂಟೈನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೇಹದಲ್ಲಿರುವ ನೀರಿನಾಂಶ, ಉಪ್ಪಿನಾಂಶ ಮತ್ತು ಆಸಿಡ್ ಅಂಶ ಅಂತ ಹೇಳ್ತೀವಿ ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಅಗತ್ಯ.
5: ಕಿಡ್ನಿ ಅನ್ನೋದು ಕೇವಲ ಒಂದೇ ಕೆಲಸ ಮಾಡಲ್ಲ, ಬಹಳ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ರು.
6: ಇದಿಷ್ಟೇ ಅಲ್ಲದೆ ಈವನ್ ರಕ್ತದ ಉತ್ಪಾದನೆಗೆ, ಮೂಳೆಗಳು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಮತ್ತೆ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಇದು ಎಲ್ಲದಕ್ಕೂ ಕಿಡ್ನಿ ತುಂಬಾ ಅಗತ್ಯ.
5: ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ರೀತಿ ಕಿಡ್ನಿ ಸಮಸ್ಯೆ ಉಂಟಾಗುತ್ತೆ ಮೇಡಮ್?
6: ಮಕ್ಕಳಲ್ಲಿ 50% ಶೇಕಡ 50% ಜನ್ಮಜಾತ ದೋಷಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಮಗು ಹೊಟ್ಟೆಯಲ್ಲಿ ಬೆಳಿಬೇಕಾದ್ರೇನೆ ಕಿಡ್ನಿ ಸರಿಯಾಗಿ ಬೆಳೆದಿರಲ್ಲ. ಸೊ 50% ದೋಷಗಳು ಇರೋದು ಅದೇ. ಅದಕ್ಕೆ ಬಿಟ್ರೆ ಇನ್ನು ಬೇರೆ ತರದ ಪ್ರಾಬ್ಲಮ್ಸ್ ನಾವು ಸಾಮಾನ್ಯವಾಗಿ ನೋಡೋದು ಅಂದ್ರೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು 2-6 ವರ್ಷದವರೆಗೆ ಇರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಅಂದ್ರೆ 100 ಮಕ್ಕಳಿಗೆ ಆಗುವಂತದ್ದು ಬಿಮಾರಿ ಅಂತ ಹೇಳ್ತೀವಿ. ಇದರಲ್ಲಿ ಯೂರಿನ್ ಅಲ್ಲಿ ಪ್ರೋಟೀನ್ ಅಂಶ ಒಂದು ಹೋಗ್ತಾ ಇರುತ್ತೆ. ಅದರಿಂದ ಮಗುವಿಗೆ ಕಣ್ಸುತ್ತ ಬಾವು ಬರೋದು ಅಥವಾ ಕಾಲಲ್ಲಿ ಬಾವು ಬರೋದು, ಯೂರಿನ್ ಕಡಿಮೆ ಆಗೋದು, ಈ ತರದ ಸಮಸ್ಯೆ ಆಗುತ್ತೆ. ಬಟ್ ಆಲ್ಮೋಸ್ಟ್ 90% ಮಕ್ಕಳಿಗೆ ಇದು ಟ್ರೀಟಬಲ್, ಅಂದ್ರೆ ಒಂದು 10 ವರ್ಷದ ನಂತರ ಇದು ಮತ್ತೆ ಆಗಲ್ಲ, ಸಂಪೂರ್ಣವಾಗಿ ಆರೋಗ್ಯವರಾಗಿರುತ್ತಾರೆ.
5: ಆಗ್ಲೇ ಹೇಳಿದ್ರೆ ನೀವು ಹುಟ್ಟಿನಿಂದಲೇ ಕೆಲವೊಂದು ಸಮಸ್ಯೆಗಳು ಬರಬಹುದು ಅಂತ. ಈಗ ತಾಯಿ ಗರ್ಭ ಧರಿಸಿದ್ಮೇಲೆ ಅಲ್ಲೇ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ವಾ ಬಿಫೋರ್ ಡೆಲಿವರಿ?
6: ಆಗತ್ತೆ. ಇವಾಗ ನಮ್ಮ ಮೆಡಿಕಲ್ ಟೆಕ್ನಾಲಜಿ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಹೊಟ್ಟೆಯಲ್ಲೇನೆ ಮಗುವಿಗೆ ಇರೋ ಸಮಸ್ಯೆಗಳೆಲ್ಲ ಪತ್ತೆ ಹಚ್ಚಬಹುದು. ಮುಖ್ಯವಾಗಿ ಅಂದ್ರೆ ನಾವು 20 weeks ಅಲ್ಲಿ ಅನೋಮಾಲಿ ಸ್ಕ್ಯಾನ್ ಅಂತ ಮಾಡ್ತೀವಿ, ಅದರಲ್ಲಿ ಕಿಡ್ನಿಲಿ ಏನಾದ್ರೂ ದೋಷ ಇದ್ರೆ ಕಂಡು ಬರುತ್ತದೆ. ಬಟ್ ಅಂದ್ರೆ ಯಾವ್ದು 100% ಫುಲ್ ಪ್ರೂಫ್ ಇರಲ್ಲ, ಕೆಲವೊಂದು 10% ಅಷ್ಟು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಕೆಲವೊಂದು ಸೆಂಟರ್ಸ್ ಅಲ್ಲಿ ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಸರ್ಜರಿಗಳು ಕೂಡ ಮಾಡ್ತಾರೆ ಅದು ಸರಿ ಹೋಗೋದಕ್ಕೆ.
5: ಅದು ತುಂಬಾ ದೊಡ್ಡ ದೊಡ್ಡ ನಗರಗಳಲ್ಲಿ ಆ ಸೌಲಭ್ಯ ಇರ್ಬೋದು ಅನ್ಸುತ್ತಲ್ಲ.
6: ಇಂಡಿಯಾದಲ್ಲಿ ಇವಾಗ 1-2 ಕಡೆ ಅಷ್ಟೇನೆ ಸ್ಟಾರ್ಟ್ ಆಗಿರೋದು, ಬಟ್ ಆಗುತ್ತೆ ಮುಂದೆ ಬರುವ ಫ್ಯೂಚರ್ ಅಲ್ಲಿ ಆಗುತ್ತೆ.
5: ಈಗ ಮಗು ಜನಿಸಿದ ನಂತರ ಬೆಳವಣಿಗೆ ಹಂತದಲ್ಲಿ ಪೋಷಕರಿಗೆ ನಮ್ಮ ಮಗುವಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಯಾವೆಲ್ಲ ಲಕ್ಷಣಗಳನ್ನ ಅವ್ರು ಗುರುತಿಸಬೇಕು ಮಕ್ಕಳಲ್ಲಿ?
6: ಸಾಮಾನ್ಯವಾಗಿ ಅಂದ್ರೆ ಪದೇ ಪದೇ ಯೂರಿನ್ ಮಾಡುವಂತದ್ದು, ಅಂದ್ರೆ ಗಂಟೆಗೊಂದ್ಸರ್ತಿ, ಗಂಟೆಗೆ 2 ಸರ್ತಿ ನಾರ್ಮಲ್ ಆಗಿ

0: ಒಂದ್ ದಿವಸದಲ್ಲಿ 4 ರಿಂದ 7 ಸರ್ತಿ ಮಾಡೋದು ನಾರ್ಮಲ್. ಇದಕ್ಕಿಂತ ಕಡಿಮೆ ಅಥವಾ ಇದಕ್ಕಿಂತ ಜಾಸ್ತಿ ಇದ್ರೆ ಅದನ್ನು ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ, ಅವಾಗ ಕನ್ಸಲ್ಟ್ ಮಾಡ್ಬೇಕು. ಅದಕ್ಕೆ ಬಿಟ್ರೆ ಯೂರಿನ್ ಮಾಡ್ಬೇಕಾದ್ರೆ ಉರಿ ಅಂತದ್ದು, ನಿಂತು ನಿಂತು ಮಾಡುವಂತದ್ದು, ಅದಕ್ಕೆ ಬಿಟ್ರೆ ಕಣ್ಣು ಸುತ್ತ ಬಾವು ಬರೋದು, ಆಮೇಲೆ ಯೂರಿನ್ ಕಡಿಮೆ ಪಾಸ್ ಮಾಡೋದು, ಯೂರಿನ್ ರೆಡ್ ಆಗಿ ಪಾಸ್ ಮಾಡೋದು, ಹೊಟ್ಟೆ ನೋವು, ಇದೆಲ್ಲ ಕಿಡ್ನಿ ಸಮಸ್ಯೆಗಳು ಕಾಣಿಸುತ್ತೆ. ಕೆಲವೊಂದಂತೂ ಪೋಷಕರಿಗೆ ಗೊತ್ತೂ ಆಗಲ್ಲ ಕಿಡ್ನಿ ಸಮಸ್ಯೆ ಇದೆ ಅಂತ. ಮಗು ಚೆನ್ನಾಗಿ ಬೆಳೀತಿಲ್ಲ ಅಂತ ಕರ್ಕೊಂಡು ಬರ್ತಾರೆ, ಅವಾಗ ಟೆಸ್ಟ್ ಮಾಡಿದ್ಮೇಲೆ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಮುಂದೆ.
1: ಈಗ ಹೊಟ್ಟೆ ನೋವು ಅಂತ ಉಲ್ಲೇಖ ಮಾಡಿದ್ರಿ, ಹೊಟ್ಟೆ ನೋವುಗೂ ಈ ಮೂತ್ರಪಿಂಡಕ್ಕೂ ಏನ್ ಸಂಬಂಧ ಮೇಡಮ್?
0: ಯೂರಿನ್ ಇನ್ಫೆಕ್ಷನ್ ಅಥವಾ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದ್ರೆ ಹೊಟ್ಟೆ ನೋವಾಗುತ್ತೆ, ಕಿಡ್ನಿಯಲ್ಲಿ ಸ್ಟೋನ್ಸ್ ಆದ್ರೆ ಕೂಡ ಹೊಟ್ಟೆ ನೋವಾಗುತ್ತೆ. ಸೊ ಇದೆಲ್ಲ ಹೊಟ್ಟೆ ನೋವು ಅಂತ ಮಗು ಬಂದ್ರೆ ಅದಕ್ಕೆ ಸ್ಕ್ಯಾನ್ ಅಲ್ಲಿ ನಾವು ಇದೆಲ್ಲ ಅಂಶಗಳನ್ನ ನೋಡ್ತೀವಿ. ಹೊಟ್ಟೆ ನೋವು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್ ಕಿಡ್ನಿಗೆ.
1: ಈಗ ಇನ್ನೊಂದು ಸೋಂಕು ಅಂತ ಉಂಟಾಗುತ್ತಲ್ಲ, ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ ಮಕ್ಕಳಲ್ಲಿ?
0: ಮೂತ್ರದ ಸೋಂಕು ಅಂದ್ರೆ ಕಾಮನ್ ಆಗಿ ಯೂರಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಫಸ್ಟ್ ಟೈಮ್ ಯೂರಿನ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಮಕ್ಕಳಲ್ಲಿ ಕಾಮನ್, ತುಂಬಾ ಮಕ್ಕಳಲ್ಲಿ ನೋಡಿರ್ತೀವಿ ಇದನ್ನ. ಸೊ ಯಾಕೆ ಆಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಹೈಜೀನ್ ಅಂತ ಹೇಳ್ತೀವಿ, ನಮ್ಮ ಯೂರಿನ್ ಪಾಸ್ ಮಾಡೋ ಜಾಗ ಮತ್ತೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಏನಿರುತ್ತೆ ಹತ್ತಿರ ಇರುತ್ತೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ. ಸೊ ಅದರಿಂದ ಹೈಜೀನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಆಗುತ್ತೆ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಯೂರಿನ್ ಪಾಸ್ ಮಾಡೋದು ಏನು ಯೂರೆತ್ರ ಅಂತ ಹೇಳ್ತೀವಿ, ಅದು ಚಿಕ್ಕದಾಗಿರುತ್ತೆ, ಅದರಿಂದ ಕೂಡ ಇನ್ಫೆಕ್ಷನ್ ಅಥವಾ ಕೀಟಾಣುಗಳು ಬೇಗ ಮೇಲ್ಗಡೆ ರೀಚ್ ಆಗುತ್ತೆ ಕಿಡ್ನಿಗೆ, ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, ಇದು ಕೂಡ ಯೂರಿನ್ ಇನ್ಫೆಕ್ಷನ್ ಆಗೋದಕ್ಕೆ ತುಂಬಾ ಕಾಂಟ್ರಿಬ್ಯೂಟ್ರಿ ಇರುತ್ತೆ. ಯಾವುದೇ ಮಗುಗೆ ಕಾನ್ಸ್ಟಿಪೇಷನ್ ಇದೆ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇದೆಲ್ಲವನ್ನು ಬಿಟ್ರೆ ಕಾಮನ್ ಆಗಿರೋದು ಅಂದ್ರೆ ಜನ್ಮಜಾತ ದೋಷಗಳು ಅಥವಾ ಅನೋಮ್ಯಾಲಿಸ್ ಏನಿರುತ್ತೆ, ಅದಂತೂ ಮಕ್ಕಳು ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬಂದಾಗ ನಾವು ಟೆಸ್ಟ್ ಮಾಡಿದಾಗ ಸಾಮಾನ್ಯವಾಗಿ ಕಂಡು ಬರುತ್ತದೆ.
1: ಹೈಜಿನ್ ಅಂದ್ರೆ ಸ್ವಚ್ಛತೆ ತುಂಬಾ ಮುಖ್ಯ ಅಂತ ತಾವು ಹೇಳಿದ್ರಿ, ಯಾವ ರೀತಿ ಹೈಜಿನ್ ಅನ್ನ ಕಾಪಾಡ್ಕೋಬೇಕಾಗತ್ತೆ ಮೇಡಮ್? ಅವ್ರು ಏನ್ ಮಾಡ್ಬೇಕು ಅಂದ್ರೆ ಯೂರಿನ್ ಪಾಸ್ ಮಾಡಿದ್ಮೇಲೆ ವಾಶ್ ಮಾಡ್ಕೋಬೇಕಾ, ಈ ತರ ಸೋಂಕು ಆಗ್ಲಾರದಾಗಿ ಅವ್ರು ಹೇಗೆ ಪ್ರಿವೆಂಟ್ ಮಾಡಬೇಕು?
0: ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಫಸ್ಟ್ ಆಫ್ ಆಲ್ ನೀರ್ ಜಾಸ್ತಿ ಕುಡಿಬೇಕು ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ, ನೀರ್ ಜಾಸ್ತಿ ಕುಡಿಬೇಕು. ಆಮೇಲೆ ಯೂರಿನ್ ಹಿಡ್ದಿಟ್ಕೋಬಾರ್ದು. ಕೆಲವೊಂದ್ ಮಕ್ಳು ಏನ್ ಮಾಡ್ತಿರ್ತಾರೆ, ಟಿವಿ ನೋಡ್ಬೇಕಾದ್ರೆ ಗೇಮ್ ಮಾಡ್ಬೇಕಾದ್ರೆ ಯೂರಿನ್ ಬಂದ್ರೂ ಹೋಗಲ್ಲ, ಫುಲ್ ಅರ್ಜೆಂಟ್ ಆಗಿ ಬರೋವರೆಗೂ ಹಿಡ್ಕೊಂಡು ಕೂಡ್ತಾರೆ, ಹಂಗ್ ಮಾಡ್ಬಾರ್ದು. ಅದು ಕರೆಕ್ಟ್ ಟೈಮಿಗೆ ಸರಿಯಾಗಿ ಅಥವಾ 1-4 ಅವರ್ ಸರಿಯಾಗಿ ಯೂರಿನ್ ಬರ್ಲಿ ಬರ್ದೇ ಇರ್ಲಿ ಹೋಗಿ ಯೂರಿನ್ ಪಾಸ್ ಮಾಡೋದು ಒಳ್ಳೇದು. ಆಮೇಲೆ ಹೈಜೀನ್, ಸ್ನಾನ ಮಾಡ್ಬೇಕಾದ್ರೆ ಯಾವಾಗ್ಲೂ ಮುಂದಿನಿಂದ ಹಿಂದ್ಗಡೆ ಕ್ಲೀನ್ ಮಾಡ್ಬೇಕು, ಯಾಕಂದ್ರೆ ಹಿಂದ್ಗಡೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಇರುತ್ತೆ. ನಾವು ಹಿಂದಿನಿಂದ ಮುಂದ್ಗಡೆ ಕ್ಲೀನ್ ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗಿರುತ್ತೆ. ಇದಕ್ಕೆ ಬಿಟ್ರೆ ಊಟ ಸರಿಯಾಗಿ ಮಾಡ್ಬೇಕು, ಹಣ್ಣು ತರಕಾರಿ ಎಲ್ಲ ಸರಿಯಾಗಿ ತಿಂದ್ರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಲ್ಲ. ಸೊ ಅದರಿಂದ ಕೂಡ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಇರುತ್ತೆ.
1: ನಾವು ಕೆಲವೊಂದ್ಸರ್ತಿ ನೋಡಿರ್ತಿ ಮಕ್ಕಳಲ್ಲಿ ಈ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿಯೋದು ಕಂಡು ಬರುತ್ತೆ, ಅವ್ರ ಪೇರೆಂಟ್ಸ್ ಎಲ್ಲ ಹೇಳ್ತಿರ್ತಾರೆ, ಇದಕ್ಕೆ ಏನ್ ಕಾರಣ ಮತ್ತೆ ಇದಕ್ಕೇನ್ ಪರಿಹಾರ ಮೇಡಮ್?
0: ಅದೇ, ಸಾಮಾನ್ಯವಾಗಿ ಯೂರಿನ್ ಅಲ್ಲಿ ಇನ್ಫೆಕ್ಷನ್ ಆದ್ರೆ ಯೂರಿನ್ ಉರಿಯೋದು, ಯೂರಿನ್ ನಿಂತು ನಿಂತು ಮಾಡೋದು, ಯೂರಿನ್ ಕಡಿಮೆ ಮಾಡೋದು, ಇದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ಯಾವುದೇ ಮಗುವಿಗೆ ಈ ತರ ಸಿಂಪ್ಟಮ್ಸ್ ಇದ್ರೆ ಒಂದ್ಸತಿ ನಿಯರೆಸ್ಟ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್.
1: ಈಗ ನೀರು ಸರಿಯಾಗಿ ಸೇವನೆ ಮಾಡಲಿಲ್ಲ ಅಂತಂದ್ರೆ ಕಿಡ್ನಿ ಸ್ಟೋನ್ ಆಗೋ ಸಾಧ್ಯತೆ ಏನಾದ್ರೂ ಇದೆಯಾ?
0: ಹೌದು, ಇದೆ. ನಮ್ದು ಕಿಡ್ನಿ ಸ್ಟೋನ್ಸ್ ದೊಡ್ಡವರಲ್ಲಾಗೋದು ಏನ್ ಕಾಸಸ್ ಇರುತ್ತೆ, ಅದಕ್ಕೂ ಮತ್ತೆ ಮಕ್ಕಳಲ್ಲಾಗೋ ಕಾಸಸ್, ಎರಡು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ.
1: ಯಾವ ರೀತಿ ವ್ಯತ್ಯಾಸ ಇರುತ್ತೆ
0: ಅಂದ್ರೆ, ಮಕ್ಕಳಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅವುಗಳು ಜಾಸ್ತಿ ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಯಾವುದೇ ಮಗುವಿಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ಕೊಂಡು ಬೇರೆ ತರದ ಸಿಂಪ್ಟಮ್ಸ್ ಅಂದ್ರೆ ಮಗು ಸರಿಯಾಗಿ ಬೆಳೀತಿಲ್ಲ, ಎರಡು ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಹಂಗೇನಾದ್ರೂ ಇದ್ರೆ ನಾವು ಇದು ಬರೀ ನೀರು ಕುಡ್ದಿಲ್ಲ ಅಂತ ಅದನ್ನ ಅಟ್ರಿಬ್ಯೂಟ್ ಮಾಡಲ್ಲ, ನಾವು ಜಾಸ್ತಿ ಇವಾಲ್ಯುವೇಟ್ ಮಾಡ್ತೀವಿ ಮೆಟಬಾಲಿಕ್ ಮತ್ತೆ ಬೇರೆ ಬೇರೆ ತರದ ಕಾಸಸ್ಗಳಿಗೆ. ಬಟ್ ನೀವೇನ್ ಹೇಳಿದ್ರಲ್ಲ, ನೀರ್ ಕಡಿಮೆ ಕುಡಿಯೋದು, ಫ್ರೂಟ್ಸ್ ತಿನ್ನದೆ ಇರೋದು, ಇದೆಲ್ಲ ಕಾಂಟ್ರಿಬ್ಯೂಟ್ರಿ ಕಾಸಸ್ ಆಗುತ್ತೆ.
1: ಈಗ ಸಾಮಾನ್ಯವಾಗಿ ಪ್ರತಿನಿತ್ಯ ಮಕ್ಕಳು ಎಷ್ಟು ನೀರನ್ನು ಸೇವನೆ ಮಾಡಬೇಕು ಮೇಡಮ್?
0: ಅರೌಂಡ್ 1 ವರ್ಷದ ಮಗುವಿಗೆ ನೋಡಿದ್ರೆ ಒಂದ್ ಪೂರ್ತಿ 24 ಅವರ್ಸ್ ಅಲ್ಲಿ 1 ಲೀಟರ್ ಅಷ್ಟು ನೀರ್ ಬೇಕಾಗುತ್ತೆ, ಒಂದು 1 ರಿಂದ 10 ವರ್ಷದ ಮಕ್ಕಳಿಗೆ ಸುಮಾರು 1 ರಿಂದ 1.5 ಲೀಟರ್ ಅಷ್ಟು ನೀರ್ ಬೇಕಾಗುತ್ತೆ. ಆಮೇಲೆ 10 ವರ್ಷದ ಮೇಲೆ ಇರುವ ಮಕ್ಕಳಿಗೆ ಸುಮಾರು 2 ಲೀಟರ್ ಅಷ್ಟು ನೀರ್ ಬೇಕಾಗುತ್ತೆ. ಎಲ್ಲಾ ಮಗುದು ರಿಕ್ವೈರ್ಮೆಂಟ್ ಬಾಡಿ ವೇಟ್ ಪ್ರಕಾರ ಬೇರೆ ಬೇರೆ ಇರುತ್ತೆ, ಬಟ್ ಇದು ಒಂದ್ ಕಾಮನ್. ಇದಕ್ ಬಿಟ್ರೆ ಬೇಸಿಗೆ ಕಾಲದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ನೀರ್ ಕುಡಿಬೇಕಾಗುತ್ತೆ.
1: ಈಗ ಆಗ್ಲೇ ಹೇಳಿದ್ರಿ ನೀವು BP ಕಂಟ್ರೋಲ್ ಮಾಡೋದ್ರಲ್ಲೂ ಕಿಡ್ನಿ ರೋಲ್ ಇದೆ ಅಂತ, ಅದು ಯಾವ ರೀತಿ ಸಂಬಂಧ ಇದೆ ಮೇಡಮ್? ಅಂದ್ರೆ BP ಆಗಿರ್ಬೋದು ಮತ್ತೆ ಕಿಡ್ನಿ ಆರೋಗ್ಯ, ಇವುಗಳ ರಿಲೇಷನ್ ಏನು ವಿಶೇಷವಾಗಿ ಮಕ್ಕಳಲ್ಲಿ?
0: ಓಕೆ, ನಾರ್ಮಲ್ ಕಿಡ್ನಿ, ಒಂದು ನಾರ್ಮಲ್ ಕಿಡ್ನಿ ಇದೆ ಅನ್ಕೊಳ್ಳಿ, ತನ್ನ ಕೆಲಸ ತಾನು ಚೆನ್ನಾಗಿ ಮಾಡ್ತಿದೆ. ಸೊ ಅವಾಗ ಯಾವ್ದು

0: ಒಂದ್ ಮಗು ಸಪೋಸ್ ಏನೋ ಉಪ್ಪಿನ ಜಾಸ್ತಿ ಉಪ್ಪಿರೋ ಪದಾರ್ಥ ಅಥವಾ ಚಿಪ್ಸ್ ಆಗ್ಲಿ ಉಪ್ಪಿನಕಾಯಿ ಆಗ್ಲಿ ಏನೋ ಒಂದ್ ಜಾಸ್ತಿ ಕುಡ್ದಿದ್ರು ಅದ್ ಕಿಡ್ನಿ ಸೆನ್ಸ್ ಮಾಡುತ್ತೆ, ಓಕೆ ಉಪ್ಪಿನ ಅಂಶ ಜಾಸ್ತಿ ಆಗ್ತಿದೆ ಬಾಡಿಲಿ ಅನ್ಬಿಟ್ಟು. ಸೊ ಅದೇನ್ ಮಾಡುತ್ತೆ, ಯೂರಿನ್ ಮುಖಾಂತರ ಅದನ್ನೆಲ್ಲ ಆಚೆ ಹಾಕಕ್ ಟ್ರೈ ಮಾಡುತ್ತೆ, ಬಿಪಿ ಕಡಿಮೆ ಮಾಡುತ್ತೆ. ನೀವು ಕೇಳಿರ್ಬೋದು ದೊಡ್ಡವರಲ್ಲೆಲ್ಲ ಯಾರಿಗೆ ಬಿಪಿ ಜಾಸ್ತಿ ಇರುತ್ತೆ ಉಪ್ಪು ಕಡಿಮೆ ತಿನ್ನಕ್ ಹೇಳ್ತಾರೆ, ಹೌದಾ? ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಹೈಪರ್ ಟೆನ್ಷನ್ ಆಗುತ್ತೆ. ಸೊ ನಾರ್ಮಲ್ ಕಿಡ್ನಿ ಈ ರೀತಿ ಕೆಲಸ ಮಾಡುತ್ತೆ ಬಿಪಿನ ಕಡಿಮೆ ಮಾಡೋದಕ್ಕೆ. ಆಮೇಲೆ ಕೆಲವೊಂದ್ಸರ್ತಿ ಡಿಹೈಡ್ರೇಷನ್, ನೀರು ಕಡಿಮೆ ಕುಡಿದ್ರೆ ಬಿಪಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಕಿಡ್ನಿ ಏನ್ ಮಾಡುತ್ತೆ, ಯೂರಿನ್ ಜಾಸ್ತಿ ಪಾಸ್ ಮಾಡಲ್ಲ, ಯೂರಿನ್ ಎಲ್ಲ ಹಿಡಿದಿಟ್ಕೊಳ್ಳುತ್ತೆ ಬಾಡಿಲಿ, ನೀರಿನ ಅಂಶ ಹಿಡಿದಿಟ್ಕೊಂಡು ಬಿಪಿ ರೈಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಎರಡೂ ರೀತಿಯಲ್ಲಿ ಕಿಡ್ನಿ ಹೆಲ್ಪ್ ಮಾಡುತ್ತೆ ಬಿಪಿ ಮೇಂಟೈನ್ ಮಾಡೋದಕ್ಕೆ.
1: ಈಗೆಲ್ಲ ನಾವು ನೋಡಿದೀವಿ ಮಕ್ಕಳು ತುಂಬಾ ಮನೆ ಆಹಾರಕ್ಕಿಂತ ಔಟ್ ಸೈಡ್ ಫುಡ್ ಅನ್ನೇ ಜಾಸ್ತಿ ಇಷ್ಟಪಡ್ತಾರೆ, ಜಂಕ್ ಫುಡ್ ಗಳನ್ನ, ಫಾಸ್ಟ್ ಫುಡ್ ಗಳನ್ನ. ಇದರ ಸೇವನೆ ಅವರ ಕಿಡ್ನಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ನಾನು ಇವಾಗ್ಲೇ ಹೇಳದ್ನಲ್ಲ, ಈ ಜಂಕ್ ಫುಡ್, ಫಾಸ್ಟ್ ಫುಡ್ ಅಥವಾ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಒಂದು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಅಥವಾ ಆಡೆಡ್ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ, ಅವು ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ ಕಿಡ್ನಿಸ್ಗೆ. ಒಂದು ಇನ್ನೊಂದು ಅದರಲ್ಲಿ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ನಾರ್ಮಲ್ ಊಟಕ್ಕಿನ. ಉಪ್ಪಿನ ಅಂಶ ಜಾಸ್ತಿ ಇರಬೇಕಾದ್ರೆ ಕಿಡ್ನಿಗಳು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಅದನ್ನೆಲ್ಲ ಆಚೆ ಹಾಕಕ್ಕೆ. ಆಮೇಲೆ ಯಾವುದೇ ಒಂದು ಕಿಡ್ನಿ ತನ್ನ ನಾರ್ಮಲ್ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿದ್ರೆ ಮುಂದೊಂದಿನ ಬೇಗ ಸುಸ್ತಾಗ್ಬಿಡುತ್ತೆ, ಅರ್ಥ ಆಯ್ತಾ? ಸೊ ಡ್ಯಾಮೇಜ್ ಲೇಟ್ ಆಗಿ ಆಗೋದು ಬೇಗ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಇದೇನು ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಶುಗರ್ಡ್ ಬೆವರೇಜಸ್, ಅದರಿಂದ ಡಯಾಬಿಟೀಸ್, ಅದರಿಂದ ಹೈಪರ್ ಟೆನ್ಷನ್, ಆಮೇಲೆ ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಆಗಿರೋದು, ಇದೆಲ್ಲವೂ ಕೂಡ ಕಿಡ್ನಿ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಹಾಕುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಸೊ ಸಾಮಾನ್ಯವಾಗಿ ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಸುಸ್ತಾಗ್ಬಿಡ್ತೀವಿ ಕಿಡ್ನಿಗಳು ಹಾಗೇನೆ.
1: ಹಾಗಾದ್ರೆ ಕಿಡ್ನಿ ಆರೋಗ್ಯವನ್ನು ಮಕ್ಕಳಲ್ಲಿ ಮಕ್ಕಳಿಂದನೇ ಅವ್ರು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಯಾವ ರೀತಿ ಆಹಾರವನ್ನು ಅವ್ರು ಸೇವನೆ ಮಾಡ್ಬೇಕಂದ್ರೆ ಯಾವ ಆಹಾರ ಕಿಡ್ನಿ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ?
0: ನಾವು ನಾರ್ಮಲ್ ಮನೆ ಊಟ ಏನ್ ಹೇಳ್ತೀವಲ್ಲ ಅದು ಎಲ್ಲಕ್ಕಿಂತ ಬೆಸ್ಟ್ ಸರಿನಾ? ಇದು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್, ಜಂಕ್ ಫುಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಆಮೇಲೆ
1: ಈ ತರದ ಪರ್ಟಿಕ್ಯುಲರ್ ತರಕಾರಿ ಅಥವಾ ಈ ತರ ಪರ್ಟಿಕ್ಯುಲರ್ ಹಣ್ಣು ಏನಾದ್ರು ತಿಂದ್ರೆ ಕಿಡ್ನಿ ಆರೋಗ್ಯ ಸುಧಾರಿಸುತ್ತೆ ಅಥವಾ ಇಂಪ್ರೂವ್ ಆಗುತ್ತೆ ಅಂತ ಏನಾದ್ರೂ ಇದೆಯಾ?
0: ಹಂಗ್ ಒಂದ್ ಪರ್ಟಿಕ್ಯುಲರ್ ಹಣ್ಣು ತರಕಾರಿ ಯಾವ್ದು ಇಲ್ಲ, ನಾವು ಎಲ್ಲಾನೇ ಸೇವನೆ ಮಾಡ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಮಗು ನಾರ್ಮಲ್ ಆಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ನಾವು ತರಕಾರಿ ಹಣ್ಣುಗಳಲ್ಲಿ ಏನು ರೆಸ್ಟ್ರಿಕ್ಷನ್ ಹಾಕೋದಿಲ್ಲ ಯೂಶುವಲಿ. ಇದಕ್ ಬಿಟ್ರೆ ನಾವು ಹೆವಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ, ಇದೇನ್ ನಾನ್ ವೆಜಿಟೇರಿಯನ್ ಡಯಟ್ ಇರುತ್ತೆ, ಮೀಟ್ ಆಗ್ಲಿ ಇದರಲ್ಲೆಲ್ಲ ತುಂಬಾ ಹೆವಿ ಪ್ರೋಟೀನ್ಸ್ ಇರುತ್ತೆ. ಅದು ಹೆವಿ ಪ್ರೋಟೀನ್ಸ್ ಇಂದ ಸ್ವಲ್ಪ ಕಿಡ್ನಿ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ. ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹೇಳ್ತೀವಿ ನಾವು.
1: ಅಂದ್ರೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆದ್ರೆ ತೊಂದರೆ ಇಲ್ವಾ?
0: ಹಾ, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಬೆಟರ್ ಇರುತ್ತೆ, ಅದರಿಂದ ಜಾಸ್ತಿ ಅವು ಜಾಸ್ತಿ ಹೆವಿ ಇರಲ್ಲ.
1: ಈಗ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋ ಮಕ್ಕಳಲ್ಲಿ ಈ ಬೆಳವಣಿಗೆ ಕೊರತೆ ಉಂಟಾಗೋದು, ತೂಕ ಕಮ್ಮಿ ಆಗೋದು, ಅವ್ರ ಎತ್ತರ ಕಮ್ಮಿ ಆಗೋದು, ಈ ತರದ ಏನಾದ್ರೂ ಆಗುತ್ತಾ?
0: ಹೌದು, ಸಾಕಷ್ಟು ಸರ್ತಿ ನಾವು ನೋಡಿರ್ತೀವಿ ಮಕ್ಕಳು ಸರಿಯಾಗಿ ಬೆಳೀತಿಲ್ಲ ಅಂತ ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ ಹಾಸ್ಪಿಟಲ್ಗೆ. ಅವಾಗ ಯಾಕೆ ಬೆಳೀತಿಲ್ಲ ಅಂತ ಟೆಸ್ಟ್ ಗಳೆಲ್ಲ ಮಾಡಿದ್ರೆ ಅವಾಗ ಕಂಡು ಬರುತ್ತೆ, ಓಕೆ ಕಿಡ್ನಿಲ್ ಸಮಸ್ಯೆ ಇದೆ ಅಂತೇಳಿ. ನಾನು ಅವಾಗ್ಲೇ ಲಿಸ್ಟ್ ಮಾಡಿದ್ನಲ್ಲ ಕಿಡ್ನಿಸ್ ಏನೇನೇನೇನ್ ಕೆಲಸ ಮಾಡುತ್ತೆ ಅಂತ, ರಕ್ತದ್ಗೆ, ಬೋನ್ ಹೆಲ್ತ್ಗೆ, ಬಿಪಿಗೆ. ಸೊ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇದೆಲ್ಲವೂ ಅಫೆಕ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಮಕ್ಳ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ, ಸ್ವಲ್ಪ ಏರುಪೇರು ಆದ್ರೂ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದ ಅಡ್ಜಸ್ಟ್ ಮಾಡೋದ್ರಲ್ಲಿ ಬೆಳವಣಿಗೆ ಕಡಿಮೆ ಆಗುತ್ತೆ. ಸೊ ಅದರಿಂದ ಸಾಕಷ್ಟು ಸತಿ ಬೆಳವಣಿಗೆ ಕಡಿಮೆ ಇದೆ ಅಂತಾನೆ ಬರ್ತಾರೆ ಒಪ್ಪಿಗೆ.
1: ಈಗ ಸಾಮಾನ್ಯವಾಗಿ ಯಾವೆಲ್ಲ ಟೆಸ್ಟ್ ಗಳು ಮಾಡ್ತೀರಿ ಮೇಡಮ್ ನೀವು ಈ ತರ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಇದೆ ಅಂತ ನಿಮ್ಗೆ ಕಂಡು ಬಂದ್ರೆ?
0: ಇದ್ರೊಳಗಡೆ ನಾವು ಲೆವೆಲ್ 1 ಟೆಸ್ಟ್, ಲೆವೆಲ್ 2 ಟೆಸ್ಟ್, ಲೆವೆಲ್ 3 ಟೆಸ್ಟ್ ಅಂತ ಡಿವೈಡ್ ಮಾಡಿರ್ತೀವಿ. ಅದು ಯಾವ ರೀತಿಯ ನಾವು ಡಿಸೀಸ್ ಅಥವಾ ಏನ್ ಸೋಂಕು ನಾವು ಸಸ್ಪೆಕ್ಟ್ ಮಾಡ್ತಿದೀವಿ ಅದ್ರ ಪ್ರಕಾರ ಇರುತ್ತೆ. ಕಾಮನ್ ಟೆಸ್ಟ್ ಗಳು ಅಂದ್ರೆ ಒಂದು ಯೂರಿನ್ ಟೆಸ್ಟ್, ಸಾಕಷ್ಟು ಇನ್ಫಾರ್ಮೇಶನ್ ನಮ್ಗೆ ಯೂರಿನ್ ಟೆಸ್ಟ್ ಅಲ್ಲೇನೆ ಸಿಗುತ್ತೆ. ಅದಕ್ ಬಿಟ್ರೆ ಬ್ಲಡ್ ಅಲ್ಲಿ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿರ್ತೀವಿ, ಕಿಡ್ನಿಗಳು ಎಷ್ಟು ಕೆಲಸ ಮಾಡ್ತಿದೆ ಅನ್ಬಿಟ್ಟು. ಅದಕ್ ಬಿಟ್ರೆ ನಾರ್ಮಲ್ ನಾವು ಬ್ಲಡ್ ಎಷ್ಟಿದೆ, ಯಾಕಂದ್ರೆ ಕಿಡ್ನಿಸ್ ಇಂದ ಬ್ಲಡ್ ಉತ್ಪಾದನೆನು ಕಡಿಮೆ ಆಗುತ್ತೆ. ಸೊ CBC ನೋಡ್ತೀವಿ, ಹಿಮೋಗ್ಲೋಬಿನ್ ಎಷ್ಟಿದೆ, ಉಪ್ಪಿನ ಅಂಶ ಎಷ್ಟಿದೆ ಅಂತ ಎಲೆಕ್ಟ್ರೋಲೈಟ್ಸ್ ನೋಡ್ತೀವಿ. ಆಮೇಲೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಕಿಡ್ನಿ ಎಲ್ಲ ಬೆಳವಣಿಗೆ ಸರಿಯಾಗಿ ಆಗಿದ್ಯೋ ಇಲ್ಲ, ಸೈಜ್ ಕರೆಕ್ಟ್ ಆಗಿದ್ಯಾ ಇಲ್ಲ, ಈ ತರ ಇದೆಲ್ಲ ಲೆವೆಲ್ 1 ಟೆಸ್ಟ್ ಅಲ್ಲಿ ಬರುತ್ತೆ. ಆಮೇಲೆ ನಾವು ಏನ್ ಡಿಸೀಸ್ ಥಿಂಕ್ ಮಾಡ್ತಿದೀವಿ ಅದ್ರ ಪ್ರಕಾರ ಬೇರೆ ಬೇರೆ ದೊಡ್ಡ ದೊಡ್ಡ ಟೆಸ್ಟ್ ಗಳು ಕೂಡ ಇದಾವೆ. ಹೆಸರು ಹೇಳ್ಬೇಕು ಅಂದ್ರೆ DMSS ಸ್ಕ್ಯಾನು, DTPS ಸ್ಕ್ಯಾನು, MRI ಸ್ಕ್ಯಾನು, MCU, ಅದು ತುಂಬಾ ದೊಡ್ಡ ದೊಡ್ಡ ಟೆಸ್ಟ್ ಗಳು ಇದಾವೆ.
1: ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಚಿಕ್ಕ ಮಕ್ಕಳಲ್ಲೂ ಈ ಡಯಾಲಿಸಿಸ್ ಮಾಡಿಸ್ಕೋತಿರೋರನ್ನ ನಾವು ಅಲ್ಲಲ್ಲಿ ನೋಡ್ತೀವಿ. ಈಗ ಯಾವ ಸಂದರ್ಭದಲ್ಲಿ ಮಕ್ಕಳಿಗೆ ಇದರ ಅಗತ್ಯತೆ ಉಂಟಾಗುತ್ತೆ?
0: ಕಿಡ್ನಿ ಸ್ಟೇಜಸ್ ಅಂತ ಡಿವೈಡ್ ಮಾಡಿರ್ತೀವಿ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಯೂಶುವಲಿ ಸ್ಟೇಜ್ 5 ಡಿಸೀಸ್ ಅಂದ್ರೆ ಲಾಸ್ಟ್ ಸ್ಟೇಜ್ ಗೆ ಹೋದ ತಕ್ಷಣ ಮಕ್ಕಳಿಗೆ ಡಯಾಲಿಸಿಸ್ ಅಗತ್ಯ ಇರುತ್ತೆ.

0: ಅದು ಯಾವ್ದೇ ಒಂದ್ ರೋಗ ಅಂತ ಹೇಳಿ ಇಲ್ಲ. ಯಾಕಂದ್ರೆ ಯಾವ್ದೇ ಒಂದ್ ರೋಗ ಕಿಡ್ನಿಗೆ ಡ್ಯಾಮೇಜ್ ಮಾಡ್ತಿದೆ ಅಂದ್ರೆ ನಿಧಾನಕ್ಕೆ ಜಾಸ್ತಿ ಡ್ಯಾಮೇಜ್ ಆದ್ಮೇಲೆ ಕಿಡ್ನಿ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನು ಕೆಲಸ ಮಾಡಕ್ ಆಗ್ತಿಲ್ಲ. ಮಗುದು ನಾರ್ಮಲ್ ಬಿ ಪಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ನೀರಿನ ಅಂಶ ಉಪ್ಪಿನ ಅಂಶ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಬೆಳವಣಿಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ ಒಂದ್ ಸ್ಟೇಜ್ ಬರುತ್ತೆ. ಸೊ ಆವಾಗ ಅನಿವಾರ್ಯವಾಗಿ ಡೈಲಿಸಿಸ್ ಮಾಡ್ಬೇಕಾಗುತ್ತೆ. ಬೇಸಿಕಲಿ ಕಿಡ್ನಿ ಮಾಡೋ ಫಂಕ್ಷನ್ ನಾವು ಮಷೀನ್ ಮೂಲಕ ಮಾಡಿಸ್ತಿರ್ತೀವಿ.
1: ಈ ಡೈಲಿಸಿಸ್ ಮಾಡೋದ್ರಿಂದ ಮತ್ತೆ ಕಿಡ್ನಿಗಳ ಹೆಲ್ತ್ ಇಂಪ್ರೂವ್ ಆಗುತ್ತಾ?
0: ಇಲ್ಲ, ಅದು ಒಂದ್ ಮಿಸ್ಕನ್ಸೆಪ್ಷನ್. ಡೈಲಿಸಿಸ್ ಮಾಡೋದ್ರಿಂದ ಕಿಡ್ನಿ ಮೇಲೆ ಆಗಿರೋ ಏಟು ಕಡಿಮೆ ಆಗಲ್ಲ, ಬರೀ ಕಿಡ್ನಿ ಫಂಕ್ಷನ್ ನಾವು ಡೈಲಿಸಿಸ್ ಮುಖಾಂತರ ಮಾಡ್ತೀವಿ ಹೊರತು ಅದು ಕಿಡ್ನಿ ಇಂಪ್ರೂವ್ಮೆಂಟ್ ಗೆ ಅದು ಹೆಲ್ಪ್ ಆಗಲ್ಲ.
1: ಒಂದ್ ವೇಳೆ ಚಿಕ್ಕ ಮಕ್ಕಳಲ್ಲಿ ಡಯಾಲಿಸಿಸ್ ಗೆ ಒಳಗಾಗುವ ಸಂದರ್ಭ ಬಂದ್ರೆ ನಂತರ ಅವರು ಜೀವನ ಪೂರ್ತಿ ಡಯಾಲಿಸಿಸ್ ಮೇಲೆ ಇರಬೇಕಾಗತ್ತ?
0: ಆಲ್ಮೋಸ್ಟ್ ಹಂಗೆ ಅನ್ಕೊಳ್ಳಿ, ಬಟ್ ಕೆಲವೊಂದ್ಸರ್ತಿ ಏನಾಗುತ್ತೆ ಅಕ್ಯೂಟ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವೊಂದ್ಸರ್ತಿ ಇನ್ಫೆಕ್ಷನ್ ಅಥವಾ ಯಾವ್ದೇ ಒಂದು ಡಿಸೀಸ್ ಕಿಡ್ನಿಲಿ ಲಾಸ್ಟ್ ಒಂದ್ ವಾರದಿಂದ ಆಗಿರುತ್ತೆ ಅಥವಾ ಒಂದ್ ಎರಡ್ ಮೂರ್ ದಿವಸದಲ್ಲೇನೆ ತುಂಬಾ ಜಾಸ್ತಿ ಆಗ್ಬಿಟ್ಟು ಕಿಡ್ನಿಸ್ಗಳು ಅಕ್ಯೂಟ್ ಆಗಿ ಕೆಲಸ ಮಾಡೋದ್ ಕಡಿಮೆ ಮಾಡಿರುತ್ತೆ. ಆ ಟೈಮಲ್ಲಿ ನಾವು ಡೈಲಿಸಿಸ್ ಒಂದ್ ಸಪೋರ್ಟಿವ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಆ ಕಿಡ್ನಿ ಬೇಸಿಕ್ ಆಗಿ ಏನ್ ಡಿಸೀಸ್ ಆಗಿದೆ ಅದರ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಲವೊಂದ್ಸರ್ತಿ ಕಿಡ್ನಿಸ್ ರಿಕವರ್ ಆಗುತ್ತೆ. ಸೊ ಅದ್ ರಿಕವರ್ ಆಗೋವರೆಗೂ ಡೈಲಿಸಿಸ್ ಸಪೋರ್ಟಿವ್ ಮಾಡಿರ್ತೀವಿ. ಸೊ ಪ್ರತಿ ಸರ್ತಿ ಡೈಲಿಸಿಸ್ ಅಂದ್ರೆ ಲೈಫ್ ಲಾಂಗ್ ಅಂತ ಇರಲ್ಲ.
1: ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳಿದೀವಿ, ಇದು ಮಕ್ಕಳಲ್ಲಿ ಮಾಡುವಂತ ಅಗತ್ಯತೆ ಇರುತ್ತಾ ಅಥವಾ ಹೇಗೆ?
0: ಹೌದು, ಬೇಕಾಗುತ್ತೆ. ಯಾಕಂದ್ರೆ ಲೈಫ್ ಲಾಂಗ್ ಡೈಲಿಸಿಸ್ ಅಲ್ಲಿ ಇರೋದು ಕಷ್ಟ. ಒಂದ್ ಮಗುಗೆ ನಾವು ಡೈಲಿಸಿಸ್ ಇನಿಷಿಯೇಟ್ ಮಾಡಿದೀವಿ ಅಂದ್ರೆ ಅದು ಟೆಂಪರರಿ ಟೈಮ್ ಬೈಯಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಅದಕ್ಕೆ ಲಾಸ್ಟ್ ಪರಿಹಾರ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಏನೆ. ಯಾವ್ದೇ ಒಂದ್ ಮಗು 10 kgಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಗೆ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಅದು ವಯಸ್ಸಿಗಿನ್ನ ವೆಯ್ಟ್ ನೋಡ್ತಾರೆ, ಯಾಕಂದ್ರೆ ಅದು ಸೈಜ್ ಬೇಕಾಗುತ್ತೆ. ಯಾಕಂದ್ರೆ ನಾವು ದೊಡ್ಡವ್ರ ಕಿಡ್ನಿ ಮಗುವಲ್ಲಿ ಹಾಕಿರ್ತೀವಿ, ಸೊ ಮಗು ಹೊಟ್ಟೆಲ್ಲಿ ಅಷ್ಟು ಜಾಗ ಬೇಕಲ್ಲ ದೊಡ್ಡವ್ರ ಕಿಡ್ನಿ ಇಡ್ಸೋ ಹಂಗೆ. ಸೊ ಮಗು ವೆಯ್ಟ್ ಪ್ರಕಾರ ಇರುತ್ತೆ, ಯೂಶುವಲಿ 1 year ಅನ್ಕೊಳ್ಳಿ, 1 year ನಂತರ ಮಾಡಬಹುದು.
1: ಅಂದ್ರೆ ಇದು ಸಕ್ಸೆಸ್ ರೇಟ್ ಹೇಗಿದೆ?
0: ಸಕ್ಸೆಸ್ ರೇಟ್ ಆಕ್ಚುಲಿ ಚೆನ್ನಾಗಿದೆ. ಇವಾಗ ನಮ್ಮ ಹತ್ರ ಚೆನ್ನಾಗಿರೋ ಮೆಡಿಕೇಶನ್ಸ್ ಇಂಜೆಕ್ಷನ್ಸ್ ಎಲ್ಲ ಬಂದಿದೆ ಅದು ಕಿಡ್ನಿ ಫೇಲ್ ಆಗೋದಕ್ಕೆ ಬಿಡದೆ ಇರೋ ತರ. ಸೊ ಯೂಶುವಲಿ 90% ಮಕ್ಕಳು 5 ವರ್ಷವರೆಗೂ ಚೆನ್ನಾಗಿರ್ತಾರೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್. ನೋಡಿ, ಯಾವ್ದೇ ಒಂದ್ ಕಿಡ್ನಿ ಪರ್ಮನೆಂಟ್ ಇರಲ್ಲ. ಯಾರೋ ದೊಡ್ಡ ಯೂಶುವಲಿ ಕಿಡ್ನಿ ಯಾರು ಕೊಟ್ಟಿರ್ತಾರೆ ಹೇಳಿ, ಗ್ರ್ಯಾಂಡ್ ಮದರು, ಅಜ್ಜಿ ತಾತನೋ ಕೊಟ್ಟಿರ್ತಾರೆ ಮಗುವಿಗೆ. ಅಜ್ಜಿ ತಾತದ ಕಿಡ್ನಿ ಅಂದ್ರೆ ಆಲ್ರೆಡಿ ಅದು ವಯಸ್ಸಾಗಿರೋ ಕಿಡ್ನಿನೇ, ಸೊ ಅದರ ಆಯಸ್ಸು ಕೂಡ ಕಡಿಮೆ ಇರುತ್ತೆ. ಸೊ ಯೂಶುವಲಿ ಒಂದ್ 5 ವರ್ಷ, ಮ್ಯಾಕ್ಸಿಮಮ್ ಒಂದ್ 10 ವರ್ಷ ಬರುತ್ತೆ. 90% 5 ವರ್ಷ ನೋಡಿರ್ತೀವಿ ನಾವು, 10 ವರ್ಷ ಹೋಗೋದು ಬರೀ 50% ಮಕ್ಕಳು ಮಾತ್ರ. ಅದಾದ್ಮೇಲೆ ಮತ್ತೆ ರೀಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಹೌದು,
1: ಮಲ್ಟಿಪಲ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಈಗ ಕಿಡ್ನಿ ಸಮಸ್ಯೆ ಅಂತ ಮಕ್ಕಳಲ್ಲಿ ನಾವು ಮಾತಾಡ್ತಿದೀವಲ್ಲ, ಒಂದು ಕಿಡ್ನಿ ಆರೋಗ್ಯವಾಗಿದ್ದು ಇನ್ನೊಂದು ಕಿಡ್ನಿ ಸಮಸ್ಯೆ ಒಳಗಾಗೋ ಸಾಧ್ಯತೆ ಇರುತ್ತಾ ಅಥವಾ ಸಮಸ್ಯೆ ಬಂದ್ರೆ ಎರಡು ಕಿಡ್ನಿ ಸಮಸ್ಯೆ ಬರುತ್ತಾ?
0: ಇಲ್ಲ, ಸಿಂಗಲ್ ಕಿಡ್ನಿಗೆ ಅಫೆಕ್ಟ್ ಆಗುವಂತ ಡಿಸೀಸಸ್ ಗಳು ಇದಾವೆ. ಒಂದೇ ಕಿಡ್ನಿ ಅಫೆಕ್ಟ್ ಆಗಿದ್ದು ಇನ್ನೊಂದ್ ಕಿಡ್ನಿ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ರೆ ಆ ಮಗುದು ಬೆಳವಣಿಗೆ ಮತ್ತೆ ಎಲ್ಲ ಡೈಲಿ ಆಕ್ಟಿವಿಟೀಸ್ ನಾರ್ಮಲ್ ಮಗು ತರಾನೇ ಇರುತ್ತೆ.
1: ಹಾಗಾದ್ರೆ ಪೋಷಕರು ಯಾವ ರೀತಿ ಅದನ್ನ ಗಮನಿಸಬೇಕು?
0: ಅದು ಅಂದ್ರೆ ಅದು ಯೂಶುವಲಿ ಹೆಂಗಾಗುತ್ತೆ, ಸಿಂಗಲ್ ಕಿಡ್ನಿ ಇರೋದು ಮಗು ಹೊಟ್ಟೆಲಿ ಇರ್ಬೇಕಾದ್ರೆ ಗೊತ್ತಾಗಿರುತ್ತೆ. ಸ್ಕ್ಯಾನ್ ಗಳಲ್ಲಿ ಅಥವಾ ಯಾವ್ದೋ ಬೇರೆ ರುಟೀನ್ ಸ್ಕ್ಯಾನ್ ಗಳಲ್ಲಿ ಸಿಂಗಲ್ ಕಿಡ್ನಿ ಇರೋದು ಗೊತ್ತಾಗಿರುತ್ತೆ. ಸೊ ಹಂಗ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ, ಏನೋ ಒಂದು ಹೊಟ್ಟೆ ನೋವಾಯ್ತೋ ತಲೆನೋವಾಯ್ತೋ ಒಂದ್ ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾರೆ, ಅದೆಲ್ಲ ಕಿಡ್ನಿ ಮೇಲೆ ಅಸರ್ ಆಗುತ್ತೆ. ಸೊ ಈ ತರ ಮೆಡಿಕೇಶನ್ಸ್ ನ ಸ್ವಂತ ಏನು ತಗೊಳಕ್ ಹೋಗ್ಬಾರ್ದು, ಡಾಕ್ಟರ್ ಕನ್ಸಲ್ಟೇಷನ್ ಇಂದ ತಗೋಬೇಕು. ಪ್ರೊಸೆಸ್ಡ್ ಫುಡ್ಸ್ ಅದೆಲ್ಲ ಹೇಳದ್ನಲ್ಲ ನಾನು, ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ಹೆವಿ ಪ್ರೋಟೀನ್ಸ್ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಯಾವ್ದೇ ಒಂದು ಆಟ ಇದ್ರಿಂದ ಹೊಟ್ಟೆ ಮೇಲೆ ಏಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಒಂದೇ ಕಿಡ್ನಿ ಇರೋದು, ಹೊಟ್ಟೆಗೇನಾದ್ರೂ ಏಟ್ ಆಗಿ ಕಿಡ್ನಿ ಮೇಲೆ ಅಸರ್ ಆಯ್ತು ಅಂದ್ರೆ ಅದು ಪ್ರಾಬ್ಲಮ್ಯಾಟಿಕ್ ಇರ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡ್ರೆ ಮಕ್ಕಳು ನಾರ್ಮಲ್ ಮಕ್ಳು ತರಾನೇ ಬೆಳೀತಾರೆ.
1: ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ, ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕಂದ್ರೆ ಪೋಷಕರು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು, ಮುಖ್ಯವಾಗಿ ಕಿಡ್ನಿ ಸಂಬಂಧಪಟ್ಟ ಹಾಗೆ?
0: ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಲ್ಲರೂ ನೋಡಿರ್ತೀವಿ ಇವಾಗ ಎಲ್ಲರೂ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಅದರ ಮೇಲೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಬಟ್ ಕಿಡ್ನಿ ಹೆಲ್ತ್ ಮೇಲೆ ಯಾರು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೀವಿ. ನಾವು ಒಂದ್ ಮಗುಗೆ ಚಿಕ್ಕಂದಿನಿಂದಾಗ್ಲೇನೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಥವಾ ಹೆಲ್ದಿ ಯೂರಿನ್ ಹ್ಯಾಬಿಟ್ಸ್ ನ ಹಾಕ್ತಾ ಬಂದ್ರೆ ದೊಡ್ಡವರಾದ್ಮೇಲೆ ಕೂಡ ಅದನ್ನ ಹೇಳೋದ್ ಅಗತ್ಯ ಬೀಳಲ್ಲ, ಅವ್ರ ಸ್ವಂತ ತಾನಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಮಗು ಒಮ್ಗೆ 20 25 ವರ್ಷ

0: ಆದ್ರೆ ಯಾರು ಫಾಲೋ ಮಾಡಲ್ಲ. ಸೊ ಮಕ್ಕಳು ಚಿಕ್ಕವ್ರು ಇರ್ಬೇಕಾದ್ರೇನೆ ತಂದೆ ತಾಯಿಗಳು ಒಳ್ಳೆ ಹ್ಯಾಬಿಟ್ಸ್ ಹಾಕ್ಬೇಕು, ಅವಾಗ್ಲೇನೆ ಮುಂದೆ ದೊಡ್ಡವರಾದ್ಮೇಲೆ ಹೆಲ್ದಿ ಅಡಲ್ಟ್ಸ್ ಆಗಿ ಬೆಳೀತಾರೆ.
1: ಕೆಳಗರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಈ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ಮಾಡ್ಕೊಂಡ್ವಿ. ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂಥವರು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದಂತಹ ಡಾಕ್ಟರ್ ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ನಿಮಗೂ ಕೂಡ.
2: ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನ್ ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
2: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
3: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂತ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
2: ಈಗ ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣನ ಪಾವತಿಸಬೇಕಾಗುತ್ತೆ ರೈತರು, ಈಗ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
3: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ

0: 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ ಈ 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕು, ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10%/2ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದ್ ಬೇಡ. ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ್ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂಥ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸ್ತದೆ, ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಿತ್ತಮ್ಮ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ

ಬಕ್ಕೇಶ್ ಬಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ವಾರ್ಷಿಕ ಶೃಂಗಸಭೆ ಪ್ರಗತಿಯಲ್ಲಿದೆ. ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಸಭೆಯ ಬಳಿಕ ಉಭಯ ರಾಷ್ಟಗಳು ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆಯನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂಬ ದೃಢವಾದ ನಿಲುವನ್ನು ಭಾರತ ಪುನರುಚ್ಚರಿಸಿದೆ. ಜತೆಗೆ ಈ ಪಿಡುಗನ್ನು ತೊಡೆದುಹಾಕಲು ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದೆ. ವಿಶ್ವಸಂಸ್ಥೆಯ ಜಾಗತಿಕ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರದ 9ನೇ ವಿಮರ್ಶೆಯ ಅಂಗೀಕಾರದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪಾರ್ವತನೇನಿ ಭಯೋತ್ಪಾದಕನು ಭಯೋತ್ಪಾದಕ ಎಂದು ಹೇಳಿದರು. ಜೊತೆಗೆ ಭಯೋತ್ಪಾದನಾ ನಿಗ್ರಹ ಪ್ರಯತ್ನಗಳನ್ನು ಸುಳ್ಳು ಸಮಾನತೆಗಳು ಅಥವಾ ರಾಜಕೀಯಗೊಳಿಸಿದ ನಿರೂಪಣೆಗಳಿಂದ ದುರ್ಬಲಗೊಳಿಸಬಾರದು ಎಂದು ಒತ್ತಿ ಹೇಳಿದ್ದಾರೆ. ಭಾರತವು ದಶಕಗಳಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಅನುಭವಿಸುತ್ತಿದೆ. ಆದ್ದರಿಂದ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು ಎಂದು ನಂಬುತ್ತದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ ನಿಗ್ರಹದಲ್ಲಿ ಯಾವುದೇ ದ್ವಂದ್ವ ನೀತಿ ಇರಬಾರದು ಎಂದು ಒತ್ತಿ ಹೇಳಿದ ಅವರು, ಅಪರಾಧಿಗಳು, ಸಂಘಟಕರು, ಹಣಕಾಸು ಒದಗಿಸುವವರು ಮತ್ತು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಹೊಣೆಗಾರನನ್ನಾಗಿ ಮಾಡುವಂತೆ ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದಕರಿಗೆ ಹಣಕಾಸು ಒದಗಿಸುವುದನ್ನು ಎದುರಿಸುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದನ್ನು ತಡೆಯುವುದು ಜಾಗತಿಕ ಆದ್ಯತೆಗಳಾಗಿ ಉಳಿಯಬೇಕು ಎಂದು ರಾಯಭಾರಿ ಪಾರ್ವತನೇನಿ ಒತ್ತಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶವನ್ನು ಶೀಘ್ರ ಅಳವಡಿಸಿಕೊಳ್ಳಬೇಕೆಂಬ ಭಾರತದ ಕರೆಯನ್ನು ಪುನರುಚ್ಚರಿಸಿದ ಅವರು, ಪರಿಣಾಮಕಾರಿ ಜಾಗತಿಕ ಸಹಕಾರಕ್ಕೆ ಸಾರ್ವತ್ರಿಕ ಕಾನೂನು ಚೌಕಟ್ಟು ಅತ್ಯಗತ್ಯ ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಇಂದು ದೆಹಲಿ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಿಗೆ ಮತ್ತಷ್ಟು ವಿಸ್ತರಿಸಿದೆ. ಇದರಿಂದಾಗಿ ರಾಷ್ಟ ರಾಜಧಾನಿಯಲ್ಲಿ ಉಲ್ಲಾಸದಾಯಕ ಮಳೆಯು ಬಿಸಿ ಮತ್ತು ಆರ್ದ್ರ ಹವಾಮಾನಕ್ಕೆ ಪರಿಹಾರ ಸಿಕ್ಕಂತಾಗಿದೆ. ಮುಂದಿನ 2-3 ದಿನಗಳಲ್ಲಿ ಮುಂಗಾರು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಮತ್ತಷ್ಟು ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕೇರಳ ಬಹುತೇಕ ಭಾಗಗಳಲ್ಲಿ ಇಂದು ಮಳೆ ದುರ್ಬಲಗೊಳ್ಳುವ ನಿರೀಕ್ಷೆ

0: ಇದೆ. ಕೋಜಿಕ್ಕೋಡ್, ಕಣ್ಣೂರು, ಕಾಸರಗೋಡು ಹೊರತುಪಡಿಸಿ ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚಿಸಿದೆ. ಕಳೆದ ಎರಡು ದಿನಗಳಿಂದ ಆರೆಂಜ್ ಅಲರ್ಟ್ ಆಗಿದ್ದ ಕಣ್ಣೂರು ಮತ್ತು ಕಾಸರಗೋಡು ಪ್ರದೇಶವನ್ನು ಇಂದು ಯೆಲ್ಲೋ ಅಲರ್ಟ್ಗೆ ಇಳಿಸಲಾಗಿದೆ. ಇದು ಪ್ರತ್ಯೇಕ ಭಾರಿ ಮಳೆಯ ಸಾಧ್ಯತೆಯನ್ನು ಸೂಚಿಸುತ್ತದೆ. ಐಎಸ್ಐ ಪ್ರಾಯೋಜಿತ ಅಂತಾರಾಜ್ಯ ಭಯೋತ್ಪಾದನೆ ಮತ್ತು ಶಸ್ತಾಸ್ತ ಜಾಲದ ವಿರುದ್ದ ದಮನ ನಡೆಸಿದ ನಾಲ್ವರು ಆರೋಪಿಗಳನ್ನು ದೆಹಲಿ ಪೊಲೀಸ್ ವಿಶೇಷ ಘಟಕ ಬಂಧಿಸಿದೆ. ಐಎಸ್ಐ ನಿರ್ವಾಹಕ ಶಹಜಾದ್ ಭಟ್ಟಿ ಮತ್ತು ಅವರ ಸಹಚರರ ಸೂಚನೆಯ ಮೇರೆಗೆ ಆರೋಪಿಗಳು ರಾಷ್ಟ ರಾಜಧಾನಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲು ಯೋಜಿಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಎರಡು ವಿದೇಶಿ ನಿರ್ಮಿತ ಪಿಸ್ತೋಲ್, 9 ಜೀವಂತ ಗುಂಡುಗಳು ಮತ್ತು 5 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೆಹಲಿ ಪೊಲೀಸರ ಪ್ರಕಾರ ಆರೋಪಿಗಳು ಪತ್ತೆಯಾಗುವುದನ್ನು ತಪ್ಪಿಸಲು ವಿದೇಶಿ ಸಂಖ್ಯೆಗಳನ್ನು ಬಳಸುತ್ತಿದ್ದರು ಮತ್ತು ಆ ಸಂಖ್ಯೆಗಳನ್ನು ಅವರ ಪಾಕಿಸ್ತಾನಿ ಹ್ಯಾಂಡ್ಲರ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಪಂಜಾಬ್ನ ಆರೋಪಿಗಳಲ್ಲಿ ಒಬ್ಬನಿಗೆ ದೆಹಲಿಯ ಧಾರ್ಮಿಕ ಸ್ಥಳಗಳು ಮತ್ತು ಪೊಲೀಸ್ ಸಂಸ್ಥೆಗಳ ಪರಿಶೀಲನೆ ನಡೆಸುವ ಕಾರ್ಯವನ್ನು ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಇಂದು ಕಲ್ಲು ಬಂಡೆಯೊಂದು ಜಾರಿ ಬಿದ್ದ ಪರಿಣಾಮ 7 ವಲಸೆ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದುರಂತವು ಮಾದಾಪಟ್ಟಣ ಗ್ರಾಮದ ಕಾವೇರಿ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಸಂಭವಿಸಿದೆ. ಕ್ವಾರಿಯ ಮೇಲ್ಭಾಗದಲ್ಲಿದ್ದ ಬೃಹತ್ ಬಂಡೆಯನ್ನು ಸರಿಸುವಾಗ ಅದು ಆಕಸ್ಮಿಕವಾಗಿ ಜಾರಿ ಕೆಳಗೆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಕ್ವಾರಿಯ ಹೊಂಡಕ್ಕೆ ಬಿದ್ದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಅಪಘಾತದ ಸ್ಥಳದಿಂದ ರಕ್ಷಿಸಿ ಸದ್ಯ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಕ್ವಾರಿ ಮಾಲೀಕರ ಪತ್ತೆಗೆ ಜಾಲ ಬೀಸಿದ್ದಾರೆ. ಮೃತರನ್ನು ಬಿಹಾರ, ಮಧ್ಯಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮೂಲದವರೆಂದು ಗುರುತಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಈ ಘಟನೆಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ತಮ್ಮ ಅಡಿಯಲ್ಲಿದ್ದ ಕಾರ್ಮಿಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲರಾದ ಕ್ವಾರಿ ಮಾಲೀಕರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಡಿಯಲ್ಲಿ ದೆಹಲಿ ಸಚಿವಾಲಯದಲ್ಲಿ ಗ್ರೀನ್ ಡ್ರೈವ್ ಪೋರ್ಟಲ್ಗೆ ಚಾಲನೆ ನೀಡಿದ್ದಾರೆ. ರಾಷ್ಟ್ರ ರಾಜಧಾನಿಯಾದ್ಯಂತ 70 ಲಕ್ಷ ಸಸಿಗಳನ್ನು ನೆಡುವ ಮಿಷನ್ ಅನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಹಸಿರು, ಸ್ವಚ್ಛ ಮತ್ತು ಆರೋಗ್ಯಕರ ರಾಜಧಾನಿಯಾಗಿ ಈ ಜನಾಂದೋಲನಕ್ಕೆ ಪ್ರತಿಯೊಬ್ಬ ದೆಹಲಿ ನಿವಾಸಿಯೂ ಕೈಜೋಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಬಾಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು ಯಾತ್ರೆ ಪ್ರಾರಂಭವಾಗುವ ಮೊದಲು ಸದ್ಯ ಸುಮಾರು 4 ಲಕ್ಷ ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16 ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲಮನ್ಸ್ 125 ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕವನ್ನು ಎದುರಿಸಲಿದೆ. ಮತ್ತೊಂದು 32 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡ 2-0 ಗೋಲುಗಳ ಅಂತರದಿಂದ ಬೋಸ್ನಿಯಾ ತಂಡದ ವಿರುದ್ದ ಗೆದ್ದು ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ

ಎರಡನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರೂವಾರಿ ಎನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. 135ನೇ ಆವೃತ್ತಿಯ ಡುರಾಂಡ್ ಕಪ್ ಇದೇ 25ರಿಂದ ಕೋಲ್ಕತ್ತಾದಲ್ಲಿ ಆರಂಭವಾಗಲಿದ್ದು ಆಗಸ್ಟ್ 23ರವರೆಗೆ ರಾಂಚಿ, ಇಂಫಾಲ್, ಶಿಲ್ಲಾಂಗ್ ಮತ್ತು ಗುವಾಹಟಿಯಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

0: ಸಭೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ಹಾನ್ಸನ್ ರಾಗ ಚಿತ್ರದ ಹಾಡು ಅರವಿಂದ್ ವೇಣುಗೋಪಾಲ್ ಅವರ ಕಂಠದಲ್ಲಿ. ಕೆ ಕಲ್ಯಾಣ್ ಅವರ ಗೀತ ರಚನೆಯದು, ಸಂಗೀತ ಅನೂಪ್ ಸೀಳಿನ್.

0: ಶಶಾಂಕ್ ಶಿಶಗಿರಿ ಹಾಗೂ ಲಹರಿ ರಮೇಶ್ ಮತ್ತು ಸಂಗಡಿಗರು ಹಾಡಿದ ಬದಮಾಶ್ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ತನ್ನ ಅತಿಶಯವಾದಂತಹ ಬಾಣ ಪ್ರಯೋಗದಿಂದಾಗಿ ಸೇನೆಯಲ್ಲಿದ್ದಂತಹ ಭ್ರಮಿಗಳನ್ನೆಲ್ಲರನ್ನೂ ಕೊಂದು ಹಾಕಿದ್ದಾನೆ ಲವ. ಹಾಗೆ ಮಾಡಿದ ನಂತರ ಅವನು ನೋಡ್ತಾನೆ ಪಕ್ಕದಲ್ಲಿ ತನ್ನ ಅಣ್ಣನಾದಂತಹ ಕುಶ ಕಾಣ್ತಾ ಇಲ್ಲ. ಆ ಕ್ಷಣದಲ್ಲಿ ಇನ್ನೊಂದು ಅಘಟಿತವಾದಂತಹ ಘಟನೆ ನಡೆಯುತ್ತೆ.

ಅತಿಯಾದ ರೋಷದಿಂದ ಶೂರಾಸುರ ಲವನ ಮೇಲೆ ಹಾಯ್ದು ಅವನ ಬಿಲ್ಲನ್ನ ಕಿತ್ತು ಓಡಿ ಹೋಗ್ತಾ ಇದ್ದಾನೆ. ತಕ್ಷಣ ಹೊಳೆಯುತ್ತೆ, ವಾಲ್ಮೀಕಿ ಮುನಿಗಳು ಇವನಿಗೆ ಅಗ್ನಿ ಮಂತ್ರವನ್ನ ಉಪದೇಶ ಮಾಡಿರ್ತಾರೆ. ಆ ಅಗ್ನಿ ಮಂತ್ರವನ್ನ ಧ್ಯಾನ ಮಾಡ್ತಾನೆ ಇವನು. ಹಾಗೆ ಧ್ಯಾನ ಮಾಡ್ತಿದ್ದ ಹಾಗೇನೆ ನೋಡಿ, ಒಂದು ಚಕ್ರ ಅವನಿಗೆ ಸಿಗುತ್ತೆ. ಇವನನ್ನು ಧರಿಸ್ತಾನೆ, ಅದು ಹೆಚ್ಚು ಕಡಿಮೆ ಚಕ್ರಾಯುಧದಂತೆ ಇರುತ್ತೆ ಲವನ ಬಳಿ. ಅದು ಮುಂದಕ್ಕೆ ಹೋಗಿ ರಾಕ್ಷಸನನ್ನ ಆಕಾಶದಲ್ಲೇ ಹಿಡಿಯುತ್ತೆ. ಅದನ್ನ ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಮತ್ತೆ ಕೂಡ ಅದು ಆ ಚಕ್ರದ ಪ್ರಭಾವ ಏನಾಯ್ತು ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾನೆ ಕವಿ.

ಮತ್ತೆ ಅವನ ಮೇಲೆ ಇವನು ಚಕ್ರವನ್ನ ಪ್ರಯೋಗ ಮಾಡಿರ್ತಾನೆ. ಆದರೂ ಕೂಡ ಅವರೆಲ್ಲರೂ ಪರಾಕ್ರಮದಿಂದ ಇವನ ಎಡೆಗೆ ಬಂದಾಗ ಇವನು ಬಿಡದೆ ಅವರೆಲ್ಲರನ್ನೂ ತತ್ತರಿಸುವಂತೆ ಮಾಡ್ತಾನೆ. ಹಾಗೆ ಮಾಡ್ತಿರುವಂತಹ ಲವನನ್ನ ನೋಡಿದಾಗ ಇತ್ತ ಕಡೆ ದಶರಥನ ಮಂತ್ರಿ ಆಗಿದ್ದಂತಹ ಅವನ 10 ಜನ ಮಕ್ಕಳಿರ್ತಾರೆ. ಆ 10 ಜನ ಪ್ರಸಿದ್ಧವಾದಂತಹ ಪ್ರಧಾನಿಗಳೇನ್ ಮಾಡ್ತಾರೆ, 10 ಬಾಣಗಳನ್ನ ತೆಗೆದು ಹತ್ತತ್ತಾಗಿ ಈ ಬಾಲಕನ ಮೇಲೆ ಬಿಡ್ತಾರೆ. ಆದ್ರೆ ಅವನು ಒಂದೇ ಕ್ಷಣದಲ್ಲಿ ಅದನ್ನ ಖಂಡಿಸ್ತಾ ಇದ್ದಾನೆ. ಕೈಯಲ್ಲಿ ಇದ್ದಂತಹ ಚಕ್ರ ಹೋಗಿರುತ್ತೆ, ಪರಿಗವನ್ನ ತಗೊಂಡು ಇವಾಗ ಇವನು ಲವ ಮುಂದೆ ಹೋಗಿ ಯುದ್ಧ ಮಾಡ್ತಾ ಇದ್ದಾನೆ. ನೋಡಿ,

ಹೀಗೆ ಶೂರಾಸುರನಿಂದ ಅವನ ಚಕ್ರ ಅಗ್ನಿ ಕೊಟ್ಟಂತಹ ಅಗ್ನಿ ಮಂತ್ರದಿಂದ ಸಿಕ್ಕಂತಹ ಚಕ್ರ ಪುಡಿಯಾಗಿ ಹೋಗಿದೆ. ಆದ್ರೆ ಆ ಕೈಯಲ್ಲಿ ಮತ್ತೊಂದು ಪರಿಘ ಅನ್ನುವಂತಹ ಒಂದು ಆಯುಧ, ಅದನ್ನ ತೆಗೆದುಕೊಂಡು ಮುಂದೆ ಹೋಗಿ ಅವರಿಬ್ಬರನ್ನು ಹೊಯ್ದು ಕೆಡಹುತ್ತಾ ಇದ್ದಾನೆ. ಅವರಿಬ್ಬರು ಒಂದು ಗದೆಯನ್ನ ತೆಗೆದುಕೊಂಡು ಲವನ ಹಣೆಯನ್ನ ಅಪ್ಪಳಿಸ್ತಾರೆ. ಹಾಗೆ ಅಪ್ಪಳಿಸಿದಾಗ ಸ್ವಲ್ಪ ಕಾಲಕ್ಕೆ ಬಾಲಕ ಲವ ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋಗಿ ಒಂದು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಚೇತರಿಸ್ಕೊಂಡು ಎದ್ದು ಮತ್ತೆ ಕುಂತ ಅನ್ನುವಂತಹ ಮತ್ತೊಂದು ಆಯುಧ, ಆ ಆಯುಧದಿಂದ ಆ ಮಹಾಸುರನ ಶಿರವನ್ನ ತಲೆಯನ್ನ ಕಡಿದು ಮತ್ತೆ ಕಿತ್ಕೊಂಡು ಹೋಗಿರ್ತಾನಲ್ಲ ಇವನ ಕೈಯಲ್ಲಿ ಸೂರ್ಯ ಕೊಟ್ಟಂತಹ ಒಂದು ದಿವ್ಯವಾದಂತಹ ಕೋದಂಡವನ್ನ ಮತ್ತೆ ತೆಗೆದುಕೊಂಡು ಸೈನ್ಯ ರಂಗಕ್ಕೆ ಬರ್ತಾ ಇದ್ದಾನೆ. ದುರದಲ್ಲಿ ಬಿಡದೆ ರುದಿರಾಕ್ಷ ರಾಕ್ಷಸನನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ,

ಆ ರುಧಿರಾಕ್ಷನಾದಂತಹ ರಾಕ್ಷಸನನ್ನ ಆ ರಣಮುಖದಲ್ಲಿ ಕೆಡವಿದ ಮೇಲೆ ಸೂರ್ಯನಿಂದ ಕೊಡಲ್ಪಟ್ಟಂತಹ ಆ ಚಾಪವನ್ನ ಹಿಡಿದುಕೊಂಡು ಲವ ಮತ್ತೆ ಬರ್ತಾ ಇದ್ದಾನೆ. ಚತುರಂಗ ದಳವನ್ನ ಮತ್ತೆ ದಿಕ್ಕಾಪಾಲು ಮಾಡ್ತಾ ಇದ್ದಾನೆ. ಕೋಪದಿಂದ ಎಲ್ಲರನ್ನೂ ಸಂಹರಿಸ್ತಾ ಇದ್ದಾನೆ. ಪ್ರತಿಯೊಬ್ಬ ಕಾರಾಳುವಿನ ಕವಚಗಳ ಸಮೇತ ಅವರ ಎದೆಯನ್ನ ಸೀಳ್ತಾ ಇದ್ದಾಗ ಕವಚಗಳು ಎರಡು ಪಾಲಾಗಿ ಈ ಕಡೆ ಈ ಕಡೆ ಜೋತಾಡ್ತಾ ಇದೆಯಂತೆ. ಹಾಗೆ ಜೋತಾಡ್ತಾ ಇರುವಂತಹ ಕವಚಗಳು ಮತ್ತೆ ಕೆಳಗೆ ಬಿದ್ದಂತಹ ಆ ಒಂದು ಪಟು ಭಟರು ಅವರ ಚಿತ್ರ ಹೇಗಿದೆಯಂತೆ ಅಂದ್ರೆ ಹೆಣಗಳಿಗೆ ರೆಕ್ಕೆ ಪುಕ್ಕ ಎರಡು ಕಡೆಗೂ ಮೂಡಿದ ರೀತಿ ಇದೆಯಂತೆ. ಅವರ ದೇಹಕ್ಕೆ ಆ ಎರಡು ಕವಚಗಳ ಎರಡು ಪಾಲು ರೆಕ್ಕೆಯಂತೆ ಇತ್ತು ಅಂತ ಹೇಳಿದಾಗ ಅವರೆಲ್ಲರನ್ನೂ ಕೂಡ ಸ್ವರ್ಗದಲ್ಲಿ ಅಮರನಾರಿಯರು ಪ್ರೀತಿಯಿಂದ ಒಪ್ಕೊಳ್ತಾ ಇದ್ದಾರೆ ಅಂತ. ಮತ್ತೆ ಲಕ್ಷ್ಮಣನ ಸೈನ್ಯದಲ್ಲಿ ಇದ್ದಂತಹ ಭಟರೆಲ್ಲ ಮೇಲೆ ಮೇಲೆ ಸಾಯ್ತಾ ಇದ್ದಾರೆ ನೋಡಿ ಲವನ ಅಸ್ತ್ರದಿಂದ.

ಚಿಕ್ಕಪ್ಪ ಮಗ ಇಬ್ಬರಿಗೂ ಯುದ್ಧ ನಡೀತಿದೆ. ಆದ್ರೆ ಕುಶನಿಗೆ ಲಕ್ಷ್ಮಣ ಚಿಕ್ಕಪ್ಪ ಅಂತ ಗೊತ್ತಿಲ್ಲ, ಲಕ್ಷ್ಮಣನಿಗೂ ಈ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಅಂತ ಗೊತ್ತಿಲ್ಲ. ಗೊತ್ತಿಲ್ಲದಿರುವಂತಹ ಸಂದರ್ಭದಲ್ಲಿ ಘೋರವಾದಂತಹ ಯುದ್ಧ ನಡೀತಾ ಇದೆ. ಈ ಕಡೆ ಸೈನ್ಯವನ್ನೆಲ್ಲ ಲವ ಕಂಗೆಡಿಸ್ತಾ ಇದ್ರೆ, ಇತ್ತ ಕಡೆ ಕುಶನ ಮೇಲೆ ಲಕ್ಷ್ಮಣ ಯುದ್ಧ ಮಾಡ್ತಾ ಇದ್ದಾನೆ. ಆ ಲಕ್ಷ್ಮಣ ಕಿವಿಯವರೆಗೂ ಆಕರಣಾಂತವಾಗಿ ಬಿಲ್ಲನ್ನ ಎಳೆದು ಹೆದೆಯೇರಿಸಿ 5 ಬಾಣಗಳನ್ನ ಕುಶನ ಮೇಲೆ ಬಿಡ್ತಾ ಇದ್ದಾನೆ. ಕುಶ ಬಾಣ ತನ್ನ ಮೇಲೆ ಬಂದು ಅಪ್ಪಳಿಸ್ತಾ ಇದ್ದಾಗೇನೆ ಅತಿಯಾಗಿ ಕೋಪಗೊಂಡು ಒಂದೇ ಒಂದು ಬಾಣವನ್ನ ಹೂಡಿ ಬಿಡ್ತಾನೆ. ಹಾಗೆ ಬಿಟ್ಟಾಗ ತೇರಿಗೆ ಹೊಡೆದಂತಹ ಆ ಬಾಣ ಅದರ ವೇಗಕ್ಕೆ ಒಂದು ತೇರು 2 ಗಳಿಗೆಯಷ್ಟು ಕಾಲ ಗಿರ್ರನ ನಿಂತ ಕಡೆನೆ ತಿರುಗಿಬಿಡುತ್ತಂತೆ. ರಥ ವಾಜಿ ಎಲ್ಲವೂ ಸೇರಿ, ಸಾರಥಿ ಲಕ್ಷ್ಮಣ ರಥ ಮತ್ತೆ ಕುದುರೆ ಇಷ್ಟೂ ಸೇರಿ ಆ ತೇರು 2

0: ಲಕ್ಷ್ಮಣ ಬಾಲಕನ ಒಂದು ಪರಾಕ್ರಮವನ್ನ ಮೆಚ್ಚಿಕೊಳ್ತಾನೆ. ಆದರೆ ಯುದ್ಧರಂಗದಲ್ಲಿ ಬರೀ ಮೆಚ್ಚುಗೆ ಕೆಲಸಕ್ಕೆ ಬರೋದಿಲ್ಲ. ಆ ಮೆಚ್ಚುಗೆ ಒಂದು ಕಡೆ, ಮಾಡಬೇಕಾದಂತಹ ಕೆಲಸದ ಎಚ್ಚರ ಇನ್ನೊಂದು ಕಡೆ. ಹಾಗಾಗಿ ಲಕ್ಷ್ಮಣ ಏನ್ ಮಾಡ್ತಾ ಇದ್ದಾನೆ, ಎರಡು ಬಾಣಗಳನ್ನ ಬಿಟ್ಟು ಅವನ ರಥವನ್ನ ಕಂಗೆಡಿಸ್ತಾನೆ, ಮತ್ತೆ ಇನ್ನೊಂದರಿಂದ ಕಿರೀಟವನ್ನ ಕವಚವನ್ನ ಮೂರು ಬಾಣಗಳಿಂದ ಕಂಗೆಡಿಸ್ದಾಗ ಕೊಚ್ಚಿ ಕೆಡಹಿದಾಗ ಜಾನಕಿಯ ಮಗನಾದಂತಹ ಕುಶನಿಗೆ ಕೋಪ ಬಂದು ಅವನು ಯಾವ ರೀತಿಯಾಗಿ ಬುಸುಗುಟ್ಟಿ ನಿಲ್ತಾನೆ ಅಂತಂದ್ರೆ, ಆಗಷ್ಟೇ ಪೊರೆ ಕಳಚಿದ ಹಾವಿನ ರೀತಿಯಾಗಿ ಅವನು ಅವನ ಶೌರ್ಯ ಇಮ್ಮಡಿಸುತ್ತಂತೆ. ವಿನಯದಿಂದ ಅವನು ಲಕ್ಷ್ಮಣನಿಗೆ ಹೀಗೆ ಹೇಳ್ತಾ ಇದ್ದಾನೆ ನೋಡಿ,
1: ತುರದುಳ್ ಕಿರೀಟ ಕವಚದ ಪೊರೆಯಿದೆ ಕೇ ಎಂದು ಪರ

ಸೂಕ್ತದೊಳತ್ತ ಮಂತ್ರದ ಪುನಶ್ಚರಣೆಯಿಂದ ಅನಲಾಸ್ತ್ರಮಂ ಕೂಡಿ ತೆಗದಿಸಲ್ಕೆ ಉರಿದುದು ಚತು.

ಯುದ್ಧದಲ್ಲಿ ಕಿರೀಟ, ಕವಚ ಇದೆಲ್ಲ ಕೂಡ ಭಾರ. ಆದ್ರೆ ಅದೆಲ್ಲವನ್ನು ಇಟ್ಕೊಂಡು ಯುದ್ಧ ಮಾಡೋದು ಅಂದ್ರೆ ಸಲೀಸಲ್ಲ. ಅದನ್ನ ನೀನು ಪರಿಹರಿಸಿದ್ದೀಯ, ನನಗೆ ಕಿರೀಟವನ್ನ, ಕವಚವನ್ನ ಎಲ್ಲವನ್ನು ತೆಗೆದಾಕಿದ್ದೀಯ, ಒಳ್ಳೆ ಉಪಕಾರನೇ ಮಾಡಿದೀಯಪ್ಪ ನೀ ನನಗೆ ಮಾಡಬೇಕಾದ್ದು. ಹಾಗಾಗಿ ಉಪಕಾರಕ್ಕೆ ನಾನು ಯಾವಾಗ್ಲೂ ಪ್ರತ್ಯುಪಕಾರ ಮಾಡಲೇಬೇಕು. ಇಷ್ಟೊಂದು ಸೈನ್ಯವನ್ನ ತಗೊಂಡು ಬಂದಿದ್ದೀಯ, ಚತುರಂಗ ಬಲವನ್ನ ತೆಗೆದುಕೊಂಡು ಬಂದಿದ್ದೀಯ, ಅದೆಲ್ಲವನ್ನು ನಿರ್ವಾಹ ಮಾಡೋದು ಅನ್ನೋದು ದೊಡ್ಡ ಹೊಣೆಗಾರಿಕೆ, ದೊಡ್ಡ ಕಷ್ಟದ ಕೆಲಸ. ಅದನ್ನ ನಾನು ನಿನಗೆ ಇಳಿಸ್ತೀನಿ ಇವಾಗ, ಈಗ ನೋಡು ನನ್ನ ಪರಾಕ್ರಮವನ್ನ ಅಂತ ಹೇಳಿ ಅವನು ಅಗ್ನಿ ಸೂಕ್ತವನ್ನ ಪಠಿಸ್ತಾ ಇದ್ದಾನೆ. ಅಥರ್ವಣ ವೇದದಲ್ಲಿ ಇರುವಂತಹ ಒಂದು ಅಗ್ನಿ ಸೂಕ್ತವನ್ನ ಪುರಶ್ಚರಣೆ ಮಾಡಿ ಆ ಬಳಿಕ ಆಗ್ನೇಯಾಸ್ತ್ರವನ್ನ, ಅನಲಾಸ್ತ್ರವನ್ನ ಹೂಡಿ ತೆಗೆದು ಬಿಡ್ತಾನಂತೆ. ಹಾಗೆ ಬಿಟ್ಟಾಗ ಉರಿತಾ ಇದೆಯಂತೆ ಆ ಚತುರಂಗ ಬಲ. ಆಗ ಹೇಗಿತ್ತಂತೆ ಅಂದ್ರೆ, ತ್ರಿಪುರವನ್ನ ಸಂಹಾರ ಮಾಡಿದಂತಹ ಶಿವನ ಹಣೆಗಣ್ಣು ತೆರೆದು ಅಲ್ಲಿಂದ ಕಾಲಾಗ್ನಿ ಈಚೆಗೆ ಬರ್ತಾ ಇದ್ದೀಯೋ, ಪ್ರಳಯ ಕಾಲದ ಅಗ್ನಿ ಹೊರಗೆ ಸೂಸ್ತಾ ಇದ್ದೀಯೋ ಅನ್ನೋ ರೀತಿಯಾಗಿ ಅವನು ಬಿಟ್ಟಂತಹ ಒಂದು ಆಗ್ನೇಯಾಸ್ತ್ರ ಕೆಲಸ ಮಾಡ್ತು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೀಗೆ ಆ ಲಕ್ಷ್ಮಣನ ಬಲವನ್ನ ಎಲ್ಲವನ್ನೂ ಸುಡ್ತಾ ಇರುವಂತಹ ಆ ಜ್ವಾಲೆಯನ್ನ ಲಕ್ಷ್ಮಣ ಕಂಡು ಅದಕ್ಕೆ ಅವನು ಏನ್ ಮಾಡ್ತಾನೆ, ಪ್ರತಿಯಾದಂತಹ ಅಸ್ತ್ರ ನೋಡೋಣ.

0: ಅದನ್ನ ದಂಡಿಸುವುದಕ್ಕಾಗಿ ಪ್ರಯತ್ನ ಪಡ್ತಾನೆ. ಆಗ ಬಾಲಕನಾದಂತಹ ಕುಶ ಅದಕ್ಕೆ ಉತ್ತರವಾಗಿ ವಾಯವ್ಯಾಸ್ತ್ರವನ್ನ ಬಿಡ್ತಾನೆ. ಹಾಗೆ ಬಿಟ್ಟಂತಹ ವಾಯವ್ಯಾಸ್ತ್ರ ಅಲ್ಲಿಂದ ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂತ ಹೇಳಿದ್ರೆ ಅದು ಸಪ್ತ ಕುಲಾಚಲಗಳನ್ನೇ ಕಿತ್ತು ಬಿಸಿಡುವಂತ ರೀತಿಯಲ್ಲಿ ಗಾಳಿ ಬೀಸೋದಕ್ಕೆ ಶುರು ಆಯಿತು. ಅದು ಹಾಗೆ ಬಡದಾಗ ಅಲ್ಲಿ ಇದ್ದಂತಹ ಸಕಲ ಸೇನೆಯ ಎಲ್ಲ ಆ ಒಂದು ಅಂಗಗಳು ಕೂಡ ತತ್ತರಿಸಿ ಹೋದವು. ನಿಂತುಕೊಳ್ಳಕ್ಕೆ ಅವಕ್ಕೆ ನೆಲೆಯೇ ಇರಲಿಲ್ಲ. ಆ ರೀತಿಯಾದಂತಹ ಗಾಳಿ ಬೀಸಕ್ಕೆ ಶುರು ಆದಾಗ ಕಾಲಜಿತ್ತು ಬರ್ತಾ ಇದ್ದಾನೆ ಲಕ್ಷ್ಮಣನಿಗೆ ಸಹಾಯ ಮಾಡೋದಕ್ಕೆ ಅಂತ. ಅವನು ಹೇಗೆ ಸಹಾಯ ಮಾಡ್ತಾ ಇದ್ದಾನೆ ನೋಡೋಣ.
1: ಭೂಜಾ

ಈಗ ಕಾಲಜಿತು ಕುಶನಿಗೆ ಎದುರಾಗಿ ಬಂದಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನನ್ನ ಭುಜಬಲಕ್ಕೆ ಪರಾಕ್ರಮಕ್ಕೆ ನೀನು ಸಮ ಅಲ್ಲ, ಚಿಕ್ಕವನು ಅಂತ ಹೇಳಿ ನಿನ್ನ ಬಿಟ್ಟು ಬಿಟ್ರೆ ನೀನು ಗೆದ್ದು ಬಿಡ್ತೀಯ. ಬೇಡ, ಅನ್ಯಾಯವಾಗಿ ನೀನು ಮಡಿಬೇಡ. ಯಾಕೆ ಅಂದ್ರೆ ತುಂಬಾ ಹೊತ್ತು ನನ್ನ ಈ ಕರುಣದ ಸ್ಥಿತಿ ಅಥವಾ ನನ್ನ ಕಾರುಣ್ಯ ಹಾಗೆ ಉಳ್ಕೊಂಡಿರೋದಿಲ್ಲ. ಹಾಗಾಗಿ ಬೇಡ, ಯುದ್ಧ ಮಾಡಬೇಡ, ನಿನ್ಪಾಡ ನೀನು ಹೊರಟೋಗು ಅಂತ ಹೇಳಿ ಅವನು ಕಾಲಜಿತ್ತು ಎಚ್ಚರಿಕೆಯನ್ನ ಕೊಟ್ಟಾಗ ಕುಶ ಹೇಳ್ತಾ ಇದ್ದಾನೆ, ಏನು ಬಾಯಿ ಬೊಗಳತನ ಮಾಡ್ತಾ ಇದ್ದೀಯಲ್ಲ ನೀನು, ಏನು ನಿನ್ನ ಪೌರುಷ, ಅಜಗಳ ಸ್ತನದಂತಹ ವ್ಯರ್ಥವಾದ ಪೌರುಷ ನಿಂದು ಅಂತ ಹೇಳಿ ಛೇಡಿಸ್ತಾ ಇದ್ದಾನೆ. ಅಜಗಳ ಸ್ತನ ಅಂತ ಹೇಳಿದ್ರೆ ಆಡಿಗೆ ಕುತ್ತಿಗೆಯ ಬಳಿ ಎರಡು ಸ್ತನ, ಕೆಚ್ಚಲಿನ ರೀತಿಯಾದಂತಹ ಚರ್ಮದ ಒಂದು ತೊಂಗಲು ಇರುತ್ತೆ, ಅದರಿಂದ ಹಾಲು ಬರೋದಿಲ್ಲ. ಕೆಚ್ಚಲಿನ ರೂಪ ಇರುತ್ತೆ ಹೊರತು ಅದಕ್ಕೆ ಆಕಾರ ಇರುತ್ತೆ ಹೊರತು ಅದು ಕೆಚ್ಚಲಿನ ಕೆಲಸವನ್ನ ಮಾಡಲ್ಲ. ಹಾಗಾಗಿ ನೀನು ಬರೀ ಮಾತಿನ ಮಲ್ಲ, ಬರೀ ಬಾಯಲ್ಲಿ ಬಡಾಯಿಯನ್ನ ಕೊಚ್ತಾ ಇದೀಯ. ಹಾಗಾಗಿ ನಿನ್ನ ಪೌರುಷ ಅನ್ನೋದು ಅಜಗಳ ಸ್ತನದಂತಹ ಪೌರುಷ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ನಿಜವಾಗಿದ್ರೆ ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಅಂದ್ರೆ ನೀನು ಸುಳ್ಳು ಹೇಳ್ತಾ ಇದೀಯಲ್ಲ, ನಾನು ದೊಡ್ಡ ವೀರ, ನಿನ್ನ ಬಿಡಲ್ಲ ಬಿಡಲ್ಲ ಅಂತ ಹೇಳಿ ಸುಳ್ಳು ಹೇಳಿದಂತಹ ನಿನ್ನ ನಾಲಿಗೆಯನ್ನ ನಾನು ಕತ್ತರಿಸ್ಬಿಡ್ತೀನಿ ಅಂತ ಹೇಳಿ ಕುಶ ಮತ್ತೆ ಬಾಣವನ್ನ ಬಿಡ್ತಾ ಇದ್ದಾನೆ. ಮತ್ತೆ ನೋಡಿ, ಅವರಿಬ್ಬರ ಬಾಣದ ಮೇಲಾಟ ನಡೀತಾ ಇದೆ.

ಕಾಲಜಿತುವನ್ನ ಎಚ್ಚರಿಸೋದಕ್ಕೆ ಅಂತ ಹೇಳಿ ಇವನು ಬಾಣ ಬಿಟ್ಟಿದ್ದು. ಆದ್ರೆ ಆ ಬಾಣದ ಮಹಿಮೆ ಎಷ್ಟು ಅಸಾಧ್ಯವಾದದ್ದು, ಅಭೂತಪೂರ್ವವಾದದ್ದು ಅಂತ ಹೇಳಿದ್ರೆ ಅದು ಹೋಗಿ ಆ ಕಾಲಜಿತುವಿನ ನಾಲ್ಗೆಯನ್ನ ಸೀಳೆ ಹಾಕ್ಬಿಡ್ತಂತೆ. ಆ ಸೀಳಿ ಹಾಕದ ಮೇಲೆ ನಾಲಿಗೆಯನ್ನ ಕಳೆದುಕೊಂಡಂತ ಕಾಲಜಿತು ಮೌನವಾಗ್ಬಿಡ್ತಾನೆ. ಆದ್ರೆ ರೋಷ ಮಾತ್ರ ಒಳಗಡೆ ಗೀಳಿಡ್ತಾ ಇದೆ. ಅಂತಹ ರೋಷದಿಂದ ಅವನು ಮತ್ತೆ ಇವನ ಮೇಲೆ ಬಾಣ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ. ಬಾಣ ಪ್ರಯೋಗ ಇವನನ್ನ ಏನೂ ಮಾಡ್ತಾ ಇಲ್ಲ ಕುಶನನ್ನ. ಹಾಗಾಗಿ ಇವನು ನಗುತ್ತಾ ನಿಂತಿದ್ದಾನೆ. ಈ ಜಾನಕಿಯ ಸೂನುವಾದಂತಹ ಕುಶ ಮತ್ತೆ ಹರಿತವಾದಂತಹ ಅಸ್ತ್ರಗಳನ್ನ ಬಿಟ್ಟು ಕಾಲಜಿತುವನ್ನ ಅವನ ತಲೆ ಕೈಕಾಲುಗಳನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ಇಲ್ಲಿ ನೋಡಿ, ಕುಸುರಿ ದರಿಯಲ್ ಕಂಡು ಅಂತ ಹೇಳ್ತಾರೆ.

ಉಸಿರಿದರಿಯಲ್ ಅಂತ ಅಂದ್ರೆ ನಾವು ಈರುಳ್ಳಿನ ಉತ್ತರಿಸೋದು ಅಂತ ಹೇಳ್ತೀವಲ್ಲ, ಸಣ್ಣ ಸಣ್ಣ ಸಣ್ಣದಾಗಿ ಹೆಚ್ಚೋದು, ಆ ರೀತಿಯಾಗಿ ಕೊಚ್ಚೆ ಹಾಕ್ಬಿಡ್ತಾನೆ. ಅವನ ತಲೆ ಯಾವುದು, ಕಾಲು ಯಾವುದು, ಕೈ ಯಾವುದು ಅಂತ ಗೊತ್ತೇ ಆಗಬಾರ್ದು. ಹಾಗೆ ಮಾಡಿ ಹಾಕಿದಾಗ ಕೋಪದಿಂದ ಲಕ್ಷ್ಮಣ ಬಂದು ಇವನ ಮೇಲೆ ಬಾಣಗಳ ಮಳೆ ಕರೀತಾನೆ. ಬಾಣಗಳು ಎಷ್ಟು ಅಧಿಕವಾದಂತ ಪ್ರಮಾಣದಲ್ಲಿ ಅವನು ಬಿಡ್ತಾನೆ ಅಂತಂದ್ರೆ ಇಡೀ ಮೂಲೋಕವೇ ಆ ಬಾಣಗಳಿಂದ ಮುಚ್ಚಿ ಹೋಗ್ಬಿಡತ್ತೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಹಾಗೆ ಬಿಟ್ಟಂತಹ ಲಕ್ಷ್ಮಣನ ಬಾಣಗಳನ್ನ ಇವನು ಏನ್ ಮಾಡ್ತಾ ಇದ್ದಾನೆ ನೋಡಿ.

0: சாயகம் சாயகத சாரதிம் புடிகைதனு
1: லக்ஷ்மண ಮೊನೆಯಾದಂತಹ ಬಾಣವನ್ನು ಬಿಟ್ಟಿದ್ದಾನೆ. ಆದರೆ ಕುಶ ಅವನ ಎಲ್ಲವನ್ನೂ ನಿವಾರಿಸ್ತಾ ಇದ್ದಾನಂತೆ. ತೇರನ್ನು, ಅವನ ಧ್ವಜವನ್ನು, ಬಿಲ್ಲಿನ ಹೆದೆಯನ್ನು, ಬತ್ತಳಿಕೆಯನ್ನು, ಬಿಲ್ಲನ್ನು, ಸಾರಥಿಯನ್ನು, ಅವನ ಪಟು ಭಟರನ್ನು ಎಲ್ಲರನ್ನೂ ತನ್ನ ಕೇವಲ ಬಾಣಪ್ರಯೋಗದಿಂದ ನಿವಾರಿಸ್ತಾ ಇದ್ದಾನಂತೆ. ಹೀಗೆ ಎಲ್ಲವನ್ನೂ ಹಾಳು ಮಾಡಿ ಪುಡಿಗೆಡವಿದ ಮೇಲೆ ಲಕ್ಷ್ಮಣನ ಬಳಿ ಬೇರೆ ಏನೂ ಇರೋದಿಲ್ಲ ಇವನ ಮೇಲೆ ಕಾದದಿಕ್ಕೆ. ಆಗ ಅವನು ದಪ್ಪದಾದಂಥ ಒಂದು ಗದೆಯನ್ನು ಹಿಡಿದುಕೊಂಡು ಅವನು ಬರ್ತಾನಂತೆ. ಹಾಗೆ ಗದೆಯನ್ನು ಹಿಡಿದು ಬಂದಾಗ ಕೂಡ ಈ ಸೀತಾಪುತ್ರನಾದಂತಹ ಕುಶ ಕೇವಲ ಬಾಣಪ್ರಯೋಗದಿಂದನೇ ಆ ಗದೆಯನ್ನು ಕೂಡ ಪುಡಿಗೈತಾ ಇದ್ದಾನಂತೆ. ನಾವು ಗಮನಿಸಬೇಕು, ಇವನು ಸೂರ್ಯನಿಂದ ಪಡೆದುಕೊಂಡ ಏಕೈಕ ಕೋದಂಡದ ಸಹಾಯದಿಂದ ಇಡೀ ಸೈನ್ಯವನ್ನೆಲ್ಲ ಹುಡಿಗಟ್ಟಿಸ್ತಾ ಇದ್ದಾನೆ. ಲವಣ ಬಳಿಯಾಗಲಿ ಕುಶನ ಬಳಿಯಾಗಲಿ ಬೇರೆ ಯಾವ ಆಯುಧನೂ ಇಲ್ಲ. ಇಡೀ ಚತುರಂಗ ಬಲವನ್ನು ಇವರು ಕೇವಲ ಸೂರ್ಯ ಕೊಟ್ಟ ಆ ಕೋದಂಡದಿಂದ, ತಮ್ಮ ಆತ್ಮವಿಶ್ವಾಸದಿಂದ, ಪರಾಕ್ರಮದಿಂದ ಹುಡಿಗಟ್ಟಿಸಿ ಆಚೆಗೆ ಕಳಿಸ್ತಾ ಇದ್ದಾರೆ. ಅದನ್ನೆಲ್ಲ ಪುಡಿಗೈದಿದ್ದಾನೆ. ಮತ್ತು ಬೇರೆ ಬೇರೆ ರೀತಿಯಾದಂಥ ಗುರಾಣಿಗಳು, ಖಡ್ಗಗಳು, ಆಯುಧಗಳು ಇದೆಲ್ಲವನ್ನೂ ತಗೊಂಡು ಬಂದರೂ ಕೂಡ ಇವರು ಏನು ಮಾಡ್ತಿದ್ದಾರೆ ನೋಡಿ.
0: ಚರ್ಮ ಖಡ್ಗ

ಕದೆ ಆಯ್ತು. ಈಗ ಮತ್ತೆ ಖಡ್ಗವನ್ನ ಹಿಡ್ಕೊಂಡು ಬಂದ. ಅದಲ್ಲದೆಯೂ ಬೇರೆ ಬೇರೆ ರೀತಿಯಾದಂತ ಕುಂತ, ತೋಮರ, ಪರಿಘ, ಈ ರೀತಿಯಾದಂತ ಅನೇಕ ಆಯುಧಗಳನ್ನ ಹಿಡಿದುಕೊಂಡು ಊರ್ಮಿಳಾ ಕಾಂತನಾದಂತಹ ಲಕ್ಷ್ಮಣ ಬರ್ತಾನೆ. ಯುದ್ಧ ಮಾಡೋದಕ್ಕೆ ಬಂದಾಗ ಆ ಎಲ್ಲ ಆಯುಧಗಳನ್ನು ಕುಶ ತನ್ನ ನಿರ್ಮಲವಾದಂತಹ ಅಸ್ತ್ರಗಳಿಂದ ಕತ್ತರಿಸಿ ಹಾಕ್ತಾನೆ. ಮತ್ತೆ ಕೊನೆಯದಾಗಿ ವಾಲ್ಮೀಕಿ ಮುನಿಗಳು ಇವನಿಗೆ ಕೊಟ್ಟಂತಹ ಮರ್ಮ ಭೇದಕವಾದಂತಹ 5 ಬಾಣಗಳನ್ನ ಬಿಟ್ಟಾಗ ನಭದಿಂದ ಗಗನಮಣಿಯಾದಂತಹ ಸೂರ್ಯ ಕೆಳಗೆ ಬೀಳುವ ಹಾಗೆ ಲಕ್ಷ್ಮಣ ಇವನ ಬಾಣ ಪ್ರಯೋಗಕ್ಕೆ ಒಳಪಟ್ಟು ಕೆಳಗಡೆ ಬೀಳ್ತಾನೆ. ಅದನ್ನ ನೋಡಿ ಕುಶ ಬೊಬ್ಬಿರಿತಾ ಇದ್ದಾನೆ. ವಿಜಯೋನ್ಮಾದದಿಂದ ಅವನು ವಿಜಯದ ಕೇಕೆಯನ್ನ ಹಾಕಿ ನಗ್ತಾ ಇದ್ದಾನೆ. ಹಾಗೆ ಆ ಘೋರವಾದ ಸಂಗ್ರಾಮದಲ್ಲಿ ಅಮೋಘವಾದ ಬಾಣವನ್ನ ಬಿಡ್ತಿರೋದನ್ನ ಮತ್ತೆ ನೋಡಿ ವರ್ಣನೆ ಮಾಡ್ತಾ ಇದ್ದಾನೆ ಲಕ್ಷ್ಮೀಶ.

ಈ ಅತ್ಯಂತ ಘೋರವಾದಂತಹ ಯುದ್ಧದಲ್ಲಿ ತಾನು ಬಿಟ್ಟಂತಹ ಅಮೋಘವಾದಂತಹ ಮುನಿ ಕೊಟ್ಟ ದಿವ್ಯಾಸ್ತ್ರದ ಪ್ರಭಾವದಿಂದ ಲಕ್ಷ್ಮಣ ಮೂರ್ಛಿತನಾಗಿ ಭೂತಳದ ಮೇಲೆ ಬಿದ್ದಿದ್ದಾನೆ. ಆ ರೀತಿಯಾಗಿ ಬಿದ್ದ ಲಕ್ಷ್ಮಣ ಇರಬೇಕಾದ್ರೆ ಸುತ್ತಮುತ್ತ ಇದ್ದ ಅವನ ಸೈನ್ಯವೆಲ್ಲ ಕುಶನ ಮೇಲೆ ಆಕ್ರಮಣ ಮಾಡಕ್ ಬಂದಿದೆ. ಅವರನ್ನ ಕುಶ ಲಾಘವವಾಗಿ ಅಷ್ಟೇ ಚುರುಕಾಗಿ ಅವರನ್ನೆಲ್ಲ ನಿವಾರಿಸ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾನೆ. ಹಾಗೆ ಬಂದಾಗ ಅಲ್ಲಿ ನೋಡ್ತಾನೆ ತನ್ನ ತಮ್ಮನಾದಂತಹ ಲವನನ್ನ ಮಿಕ್ಕ ಸೈನ್ಯವೆಲ್ಲ ಒತ್ತಾಯವಾಗಿ ಮುತ್ತುಕೊಂಡು ಅವನನ್ನ ತೊಂದರೆ ಕೊಡ್ತಾ ಇದೆ, ಅವನ ಮೇಲೆ ಯುದ್ಧ ಮಾಡ್ತಾ ಇದೆ. ಕೋಲಾಹಲವನ್ನ ಅವನು ಕೇಳ್ತಾನೆ. ಕೇಳಿ ಅವನು ಏನ್ ಮಾಡ್ತಾ ಇದ್ದಾನೆ ನೋಡಿ.

0: ಯಾವಾಗ ತನ್ನ ತಮ್ಮ ಸಂಕಷ್ಟದಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತೋ ಒಡನೆಯೇ ಕುಶ ಬಿಲ್ಲು ಬಾಣ ಗುರಾಣಿ ಖಡ್ಗ ಎಲ್ಲವನ್ನು ತೆಗೆದುಕೊಂಡು ಓಡ್ತಾನಂತೆ ಲವನಿದ್ದ ಕಡೆಗೆ. ಜಿಗಿತಾನಂತೆ, ಓಡೋದಲ್ಲ, ಜಿಗಿದನ್ ಲವನಿದ್ದೆಡೆಗೆ ಅನ್ನೋ ಪ್ರಯೋಗವನ್ನ ಮಾಡ್ತಾನೆ. ಇದು ಬಾಲಕ ಸಹಜವಾದಂತಹ ಕ್ರಿಯೆ. ಜಿಗಿಯೋದು ಅಂದ್ರೆ ಓಡೋದಕ್ಕಿಂತ ವೇಗವಾಗಿ ನಡೆಯುವಂತಹ ಕ್ರಿಯೆ ಅದು. ಆ ರೀತಿಯಾಗಿ ಅವನು ಜಿಗಿತಾನಂತೆ. ಜಿಗಿದು ಬಿಟ್ಟು ಇವನನ್ನ ಮುತ್ಕೊಂಡಿದ್ರಲ್ಲ ಅವರ ಮೇಲೆ ಖಗೇಶ್ವರನಂತೆ ಎರಗುತ್ತಾನಂತೆ. ಖಗೇಶ್ವರ ಅಂದ್ರೆ ಹದ್ದು, ಹದ್ದಿನ ಹಾಗೆ ಎರಗೋದು ಅಂದ್ರೆ ಒಂದೇ ಬಾರಿಗೆ ಒಂದೇ ಏಟಿಗೆ ಆಕ್ರಮಣ ಮಾಡೋದು. ಹಾಗೆ ಹದ್ದಿನಂತೆ ವೇಗದಿಂದ ಮೇಲಿಂದ ಎರಗಿದಾಗ ಆ ಮೊಮೆಂಟಮ್ ಬೇರೆ ಇರುತ್ತಲ್ಲ, ಅದರ ಆಘಾತಕ್ಕೆ ಸಿಕ್ಕಿ ಅದರ ಕೆಳಗೆ ಸಿಕ್ಕೋವೆಲ್ಲ ಪುಡಿ ಪುಡಿ ಆಗಿ ಹೋಗುತ್ತವೆ. ಮಿಡತೆಗಳ ರೀತಿ ಅವುಗಳೆಲ್ಲಕ್ಕೂ ಮರಣವೇ. ಅದೇ ರೀತಿಯಾಗಿ ಇಲ್ಲಿ ಲವನನ್ನ ಮುತ್ಕೊಂಡಿದ್ದಂತಹ ಎಲ್ಲ ಸೈನಿಕರು ಏಕತ್ರವಾಗಿ ಮರಣವನ್ನ ಹೊಂದಿಬಿಡ್ತಾರೆ ಅಂದ್ರೆ ನೋಡಿ ಹೇಳ್ತಾ ಇದ್ದಾನೆ. 8 ದೆಸೆಗಳಿಗೆ ಆ ಒಂದು ಸೈನ್ಯವೆಲ್ಲ ದಿಕ್ಕಾಪಾಲಾಗಿ ಹೊರಟೋಯ್ತಂತೆ. ಹೋಗ್ಲೇಬೇಕು. ಲಕ್ಷ್ಮಣ ಮೂರ್ಛೆ ಹೋಗಿದ್ದಾನೆ, ಸೇನಾನಿಯಾಗಿದ್ದಂತಹ ಕಾಲಜಿತು ಸತ್ತೋಗಿದ್ದಾನೆ, ಇನ್ನು ಯಾರು? ಅನಾಥರು, ಅರಾಜಕವಾಗಿದೆ ಈಗ ಸೈನ್ಯದ ಸ್ಥಿತಿ. ಹಾಗಾಗಿ ಅವು 8 ದಿಕ್ಕುಗಳಿಗೆ ದಿಕ್ಕುಗೆಟ್ಟು ಹೊರಟೋಯ್ತಂತೆ. ಆಮೇಲೆ ಇವರಿಬ್ರುವೆ ಅಣ್ಣ ತಮ್ಮಂದ್ರಿಬ್ರು ಸಹ ಆ ಕುದುರೆಯನ್ನ ಕಟ್ಟಿದ್ದಂತಹ ತೋಟಕ್ಕೆ ಬರ್ತಾರೆ. ಇತ್ತ ಕಡೆ ಅಳಿದುಳಿದಂತಹ ದೂತರೆಲ್ಲ ಇದ್ರಲ್ಲ ಆ ಸೈನ್ಯದ ಕಡೆ, ಅವರೆಲ್ಲ ಇಲ್ಲಿ ನಡೆದಂತಹ ಘಟನೆಯನ್ನ ರಾಮನಿಗೆ ತಲುಪಿಸುವುದಕ್ಕಾಗಿ ಹೇಳುವುದಕ್ಕಾಗಿ ಅವರೆಲ್ಲ ಆ ಕಡೆಗೆ ವೇಗವಾಗಿ ಹೋಗ್ತಾ ಇದ್ದಾರೆ. ಅನ್ನುವಲ್ಲಿಗೆ ಈ 20ನೆಯ ಸಂಧಿ ಮುಗಿತಾ ಇದೆ. ಲಕ್ಷ್ಮೀಶ ಕವಿ ಪಂಪನಂತೆ ಕಲಿ ಕವಿ ಎರಡೂ ಆಗಿದ್ದವನಲ್ಲ. ಅವನು ನಮಗೆ ತಿಳಿದಿರುವ ಹಾಗೆ ಕೇವಲ ಕವಿಯಾಗಿದ್ದಂಥವನು. ಹಾಗಿದ್ದವ ಈ ಮಟ್ಟದ ಒಂದು ಯುದ್ಧದ ವರ್ಣನೆಯನ್ನು ಮಾಡಿದ್ದಾನೆ ಅಂದರೆ ಅವನ ಒಂದು ಕಲ್ಪನಾ ಶಕ್ತಿ, ಅತ್ತಿತ್ತ ಕೇಳಿದಂತಹ ಆ ಒಂದು ಯುದ್ಧದ ವರ್ಣನೆ. ಹೆಚ್ಚು ಕಡಿಮೆ ಇವನು ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದ ಕವಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ವಿಜಯನಗರದ ಸಾಮ್ರಾಜ್ಯ ಇದ್ದಂಥ ಕಾಲ ಅಂದರೆ ಯುದ್ಧಗಳು ನಡೀತಿದ್ದಂಥ ಕಾಲವೇ ಅದು. ಆ ಎಲ್ಲ ಹಿನ್ನೆಲೆಯಲ್ಲಿ ಇವನ ಲೋಕಾನುಭವ, ಪ್ರತಿಭಾ ವಿಶೇಷ, ತಾನು ಕಂಡದ್ದನ್ನ, ಕೇಳದ್ದನ್ನ, ನೋಡಿದ್ದನ್ನ, ಎಲ್ಲೆಲ್ಲಿ ತುಣುಕು ತುಣುಕಾಗಿ ಅವನ ಕಿವಿಗೆ ಬಿದ್ದಿದ್ದ ವಿಷಯಗಳನ್ನೆಲ್ಲ ಏಕತ್ರವಾಗಿ ಸಂಗ್ರಹಿಸಿ ತನ್ನ ಪ್ರತಿಭಾ ವಿಶೇಷದಿಂದ ಈ ಮಟ್ಟದ ಒಂದು ಕಣ್ಣಿಗೆ ಕಟ್ಟುವಂತಹ ಯುದ್ಧದ ಚಿತ್ರಣವನ್ನು ನಮ್ಮ ಮುಂದೆ ಕೊಟ್ಟಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ.ಕೆ. ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ.

0: ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣ ವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದ ಬಳಿ ಕ್ರಷರ್ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕ್ವಾರಿಯ ಮಾಲೀಕರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಮೃತಪಟ್ಟ ಕಾರ್ಮಿಕರು ಬಿಹಾರ, ಮಧ್ಯಪ್ರದೇಶ, ಉತ್ತರ ಕರ್ನಾಟಕಕ್ಕೆ ಸೇರಿದವರು ಎನ್ನಲಾಗಿದೆ. ಘಟನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಎಕ್ಸ್ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಕಲ್ಲು ಕ್ವಾರಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಆಗ್ರಹಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಶಾಮೀಲಿನಿಂದ ಈ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ವಾರಿ ಕುಸಿತದಲ್ಲಿ 7 ಮಂದಿ ಮೃತಪಟ್ಟಿರುವ ಪ್ರಕರಣದ ಬಗ್ಗೆ ಅಧಿಕೃತ ಮಾಹಿತಿ ಪಡೆದ ಬಳಿಕ ಅಗತ್ಯ ಕ್ರಮಗಳ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳು, ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸ್ಫೋಟದಿಂದಾಗಿ ಇದು ಸಂಭವಿಸಿಲ್ಲ ಎಂಬ ಮಾಹಿತಿ ಬಂದಿದ್ದು, ಈ ಕ್ವಾರಿ ಕಾನೂನುಬದ್ಧವಾಗಿ ನಡೆಸಲಾಗುತ್ತಿದೆಯೇ ಇಲ್ಲವೇ ಎಂಬ ವರದಿಯನ್ನು ಪಡೆದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಪರಿಹಾರ ನೀಡಲಾಗುವುದು, ಜೊತೆಗೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ಹೇಳಿದ್ದಾರೆ. ಕಲ್ಲು ಕ್ವಾರಿ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವ ಅವರು, ಈ ಘಟನೆ ಅತೀವ ನೋವುಂಟು ಮಾಡಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೊಂದ ಕುಟುಂಬಗಳಿಗೆ ತಕ್ಷಣವೇ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಇನ್ನಿತರ ತುರ್ತು ನೆರವು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದ ಕಲ್ಲು ಕ್ವಾರಿ ದುರಂತ ಪ್ರಕರಣದಲ್ಲಿ 7 ಕಾರ್ಮಿಕರು ಸಾವನ್ನಪ್ಪಿರುವ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಘಟನೆ ಕುರಿತಂತೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಬೇಕು ಎಂದು ತಿಳಿಸಿದ್ದಾರೆ. ಈ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿಧಾನಪರಿಷತ್ ನೂತನ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರು, ವಿನಯ್ ಕಾರ್ತಿಕ್, ಬಿಜೆಪಿಯ ಕೌಟಿಲ್ಯ ರಘು ಹಾಗೂ ಲಿಂಗರಾಜ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದೇ ಫಗು ಹಳಕಟ್ಟಿ ಎಂದು ಸಚಿವ ಎಂಬಿ ಪಾಟೀಲ್ ಸ್ಮರಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ ಮತ್ತು ವಿಜಯಪುರದ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಜೊತೆಗೂಡಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಹಳಕಟ್ಟಿ ಜನ್ಮದಿನ ಮತ್ತು ವಚನ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಫಾಗು ಹಳಕಟ್ಟಿ ಇಲ್ಲದೆ ಹೋಗಿದ್ದರೆ ಶರಣ ಸಂಸ್ಕೃತಿ, ಲಿಂಗಾಯತ ಧರ್ಮ, ಬಸವಾದಿ ಶರಣರು ಎಲ್ಲವೂ ಕಳೆದು ಹೋಗುತ್ತಿತ್ತು ಎಂದು ತಿಳಿಸಿದ್ದಾರೆ. ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಮಾತನಾಡಿ, ಹಳಕಟ್ಟಿ ಅವರಿಂದಾಗಿ ವಿಶ್ವಗುರು ಬಸವಣ್ಣ ಮುಂತಾದವರು ಬೆಳಕಿಗೆ ಬಂದರು. ವಚನ ಸಂಸ್ಕೃತಿ ಇಂದು ಹೆಮ್ಮರವಾಗಿ ಬೆಳೆಯಲು ಅವರೇ ಮೂಲ ಕಾರಣ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವ

0: ಪ್ರಸ್ತುತದಲ್ಲಿಂದು ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಚರ್ಚೆ ನಡೆಯಲಿದೆ. ಕೇಂದ್ರದ ನೂತನ ನೀತಿಯಿಂದಾಗಿ ರಾಜ್ಯ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದು ರೈತರು ಕೃಷಿ ಕಾರ್ಮಿಕರು ಬರಗಾಲದ ಆತಂಕದಲ್ಲಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿದೆ. ಬೆಳಗಾವಿ ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಲಾಶಯಗಳು ಬರಿದಾಗುತ್ತಿದ್ದು ಕುಡಿಯುವ ನೀರಿನ ಬಿಕ್ಕಟ್ಟು ಆರಂಭವಾಗಿದೆ. ಬರ ಘೋಷಣೆಗೆ ಅಗತ್ಯವಿರುವ ಎಲ್ಲ ಸೂಚ್ಯಂಕಗಳು ಸ್ಪಷ್ಟವಾಗಿದ್ದರೂ ಸರ್ಕಾರ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಲು ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನೀರಾವರಿ ಇಲಾಖೆ ಅಧೀಕ್ಷಕ ಅಭಿಯಂತರ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ಜಲಾಶಯದಲ್ಲಿ ಸದ್ಯಕ್ಕೆ ಕನಿಷ್ಠ ಪ್ರಮಾಣದ ನೀರು ಮಾತ್ರ ಲಭ್ಯವಿದ್ದು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಹಾಗೂ ಎಡದಂಡೆ ನಾಲೆಗಳ ಮೂಲಕ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಮಕ್ಕಳು ತೆರಳದಂತೆ ನೋಡಿಕೊಳ್ಳಬೇಕು ಹಾಗೂ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿರಬೇಕು, ವಿಪತ್ತು ನಿರ್ವಹಣೆಯನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕಾರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಜೆ ಘೋಷಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ನದಿ, ಹೊಳೆ, ಕೆರೆ ಮತ್ತು ಸಮುದ್ರ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ತಗ್ಗು ಪ್ರದೇಶಗಳು ಹಾಗೂ ಜಲಮೂಲಗಳ ಬಳಿ ಮಕ್ಕಳು ತೆರಳದಂತೆ ಪಾಲಕರು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಸೂಚಿಸಲಾಗಿದೆ. ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಿಸಿದ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನಿಯಂತ್ರಣ ಕೊಠಡಿಯನ್ನು ಸಂಪರ್ಕಿಸುವಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೆಎಸ್ಸಿಎ ಆಯೋಜಿಸುತ್ತಿರುವ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಹುಬ್ಬಳ್ಳಿ ಟೈಗರ್ಸ್ ಮೈಸೂರು ವಾರಿಯರ್ಸ್ ತಂಡವನ್ನು ಎದುರಿಸಲಿದೆ. ಟಾಸ್ ಗೆದ್ದ ಮೈಸೂರು ವಾರಿಯರ್ಸ್ ಬೌಲಿಂಗ್ ಆಯ್ದುಕೊಂಡಿದೆ. ಸಂಜೆ 7 ಗಂಟೆಗೆ ನಡೆಯುವ ಇನ್ನೊಂದು ಪಂದ್ಯದಲ್ಲಿ ಮಂಗಳೂರು ಡ್ರ್ಯಾಗನ್ ಹಾಗೂ ಶಿವಮೊಗ್ಗ ಲಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಸಂಕ್ಷಿಪ್ತ ಸುದ್ದಿ. ಕಾಡು ಔಡಲ ಬೀಜ ಸೇವಿಸಿ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡದಲ್ಲಿ ನಿನ್ನೆ ಸಂಜೆ ಸಂಭವಿಸಿದ್ದು ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಗದಗ ಡಿಡಿಪಿಐ ಆರ್ಎಸ್ ಬುರುಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ತಡೆಯಲು ಪತ್ರಕರ್ತರು ಮುಂದಾಗಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣ ವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: हम आकाशवाणी बेंगलुरु से बोल रहे हैं. उर्दू प्रोग्राम कहकशां.

की सहेली।

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಈಗ ಸಮಯ 5:30. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಒಡನಾಡಿಯಾಗಿರೋದು ನಾನು ಲತಾ ಸಾಳಸ್ಕರ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾರವಾರ ಕೊಂಕಣಿ ಕಾರ್ಯಕ್ರಮ

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಆಕಾಶವಾಣಿ ಕಾರವಾರ ಕನ್ನಡ ಚಿತ್ರಗೀತೆಗಳು. ಶಾನವರ ಸ್ವರದಲ್ಲಿ ಪಯಣ ಚಿತ್ರದ ಗೀತೆ. ಗೀತರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಹರಿಕೃಷ್ಣ.

ಸಾಧನಾ ಸರ್ಗಮ್ ಅವರ ಸ್ವರದಲ್ಲಿ ಸವಾರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸುಧೀರ್ ಅತ್ತಾವರವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿಯವರ ಸಂಗೀತವಿತ್ತು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬೃಂದಾವನ ಚಿತ್ರದ ಗೀತೆ, ಹಾಡಿದ್ದಾರೆ ಟಿಪ್ಪು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರದು.

ಇನ್ನು ಮುಂದೆ ಕೇಳಿ ಮಿಲನ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್. ಗೀತರಚನೆ ಜಯಂತ್ ಕಾಯ್ಕಿಣಿಯವರದು, ಸಂಗೀತ ಮನುಮೂರ್ತಿ.

ಅಭಯ್ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವಂತಹ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಬಿರುಗಾಳಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತರಚನೆ ಜಯಂತ್ ಕಾಯ್ಕಿಣಿಯವರದಾಗಿತ್ತು, ಸಂಗೀತ ಅರ್ಜುನ್ ಜನ್ಯ. ಬಿರುಗಾಳಿ ಚಿತ್ರದ ಗೀತೆಯೊಂದಿಗೆ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶ

ಆಕಾಶವಾಣಿ ಕಾರವಾರ ಕೇಂದ್ರದಿಂದ

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯಲಿರುವ ಐಸಿಸಿ T20 ಮಹಿಳಾ ವಿಶ್ವಕಪ್ 2026 ಎರಡನೇ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆ ಇಂದು ರಾತ್ರಿ 10:30 ಹನ್ನೊಂದು ಗಂಟೆಯವರೆಗೆ ಹಾಗೂ 11:05 ಪಂದ್ಯದ ಮುಕ್ತಾಯದವರೆಗೆ ಮೂಡಿಬರಲಿದೆ.

ಇನ್ನು ನಾಳೆ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ. ಡಾಕ್ಟರ್ ಗುರುರಾಜ್ ಕರ್ಜಗಿ 6:15 ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಜಗದೀಶ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನ ಸುದೆ ಪ್ರಸಾರವಾಗುವುದು. 7:15 and 9:05 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 7:45 ಕನ್ನಡ ಚಿತ್ರಗೀತೆಗಳು, 8:30 ಮಂಜುಳಗಾನ ಮೂಡಿಬರುವುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:15 ಹಿಂದಿ ಚಿತ್ರಗೀತೆಗಳು, 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:02 ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳು ಮೂಡಿಬರಲಿವೆ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಈ ಕುರಿತು ಮಾತನಾಡುತ್ತಾರೆ ರೂಪಾ ಕುಲಕರ್ಣಿ. 12:30 ಆರೋಗ್ಯ ಸಂಚಿಕೆ. ಮಾನವನ ದೇಹದಲ್ಲಿ ಹಾರ್ಮೋನ್ಗಳ ಪಾತ್ರ ಈ ಕುರಿತು ಹಾಸನದ ಡಾ ಗಾನವಿ ವೈಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. 3:00 ಸಖಿ ಸಹೇಲಿ ಹಾಗೂ 4:00 ಗೀತೋಭರಿ ಕಹಾನಿ. ಮುಂಬೈ ವಿವಿಧ ಭಾರತೀ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳಿವೆ.

ನಾಳೆ ಸಂಜೆ 5 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ. ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದ ಪ್ರಸ್ತುತಿ ದೀಪಕ್ ಶೆಣ್ವಿ ಮತ್ತು ಸುವರ್ಣ ನಾಯ್ಕ್. 6:30 ಗಂಟೆಗೆ ಅವಲೋಕನ.

6:50 ಪ್ರಾಯೋಜಿತ ಕಾರ್ಯಕ್ರಮ ಹೆಲೋ ಕೃಷಿರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ವಿಷಯ ಬೆಳೆ ವಿಮೆ ಯೋಜನೆ. ಮಾತನಾಡುತ್ತಾರೆ ಬೆಳೆ ವಿಮೆ ವಿಭಾಗದಲ್ಲಿ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋನಮ್ಮ ಭೋಜಪ್ಪ ಗೋಳ್ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ. 8:00 ನಾಟಕ ಪಾತಾಳದಿಂದತ್ತ ಆಕಾಶದಿಂದತ್ತ, ರಚನೆ ಮತ್ತು ನಿರ್ದೇಶನ MSK ಪ್ರಭು. 8:30 ಕನ್ನಡ ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 9:30 ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಯ್ ಶರ್ವ ಅವರ ಹಾಡುಗಾರಿಕೆ ಕೇಳುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 6:20 ನಿಮಿಷವಾಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದಿಲ್ಯಾಂ ಜಾಪಾನ ಸಮಕಕ್ಷೇಣ ಪ್ರಧಾನಮಂತ್ರಿಣಾ ಸಾನೆ ತಾಕಾಯ್ಚಿ ಇತ್ಯನೆಯಾ ಸಹ ವಾರ್ಷಿಕ ಶಿಖರ ಸ್ತರೀಯಾಂ ಮಂತ್ರಣಾಂ ವಿಹಿತವಾನ್. ಉಭಾಭ್ಯಾಮಪಿ ದೇಶಾಭ್ಯಾಂ ಆರ್ಥಿಕ ಸುರಕ್ಷಾ, ಊರ್ಜಾ ಸುರಕ್ಷಾ, ಔಷಧ, ಕೃತ್ರಿಮ ಬುದ್ಧಿಮತ್ತಾದಿಷು ಕ್ಷೇತ್ರೇಷು ಅನೇಕೆ ಸಂಧಯಃ ಹಸ್ತಾಕ್ಷರಿತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಭಾರತ ಜಾಪಾನಯೋಃ ಪಾರಸ್ಪರಿಕ ಸಂಬಂಧೇನ ಸಮಯಸ್ಯ ಪ್ರತ್ಯೇಕ ಪರೀಕ್ಷಾ ಸಮುತ್ತೀರ್ಣ. ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಂ ಅಂತಾರಾಷ್ಟ್ರೀಯ ಆತಂಕವಾದಂ ವಿರುದ್ಧ ವ್ಯಾಪಕ ಅಭಿಸಮಯಸ್ಯ ಕೃತೆ ಭಾರತಸ್ಯ ಕಶ್ಚನ ಚಿರಲಂಬಿತ ಪ್ರಸ್ತಾವಃ ಸಮರ್ಥಿತಃ. ಜಮ್ಮುಕಾಶ್ಮೀರಸ್ಯ ಭಗವತಿ ನಗರ ಆಧಾರ ಶಿಬಿರಾತ್ ತೀರ್ಥಯಾತ್ರಿಣಾಂ ಪ್ರಥಮಸ್ಯ ದಲಸ್ಯ ಪ್ರಸ್ಥಾನೇನ ಸಹ ಶ್ರೀ ಅಮರನಾಥ ಯಾತ್ರಾ ವಿಧಿವತ್ ಸಮಾರಬ್ಧ. ದಕ್ಷಿಣ ಪಶ್ಚಿಮ ಪ್ರಾವೃಟ್ ಕಾಲ ಅದ್ಯ ಸಮಗ್ರ ದಿಲ್ಲಿ ಕ್ಷೇತ್ರ ಸಂಪ್ರಾಪ್ತ ತಥಾ ಚ ಅಯಂ ಉತ್ತರ ಪಶ್ಚಿಮ ರಾಜ್ಯಾನಾಂ ಕೇಷುಚಿತ್ ಭಾಗೇಷು ಅಪಿ ಅಗ್ರೆ ಸರತಿ. ಅಪಿ ಚ ಫಿಫಾ ವಿಶ್ವಚಷಕೆ ಸಂಯುಕ್ತ ರಾಜ್ಯ ಅಮೇರಿಕಾ ದೇಶೇನ ದ್ವ್ಯಧಿಕ ದ್ವಿಸಹಸ್ರತಮಾತ್ ಪರಂ ಪ್ರಥಮ ನಾಕೌಟ್ ಸ್ತರೀಯ ವಿಜಯ ಸಮಂಕಿತ. ಅಥ ವಾರ್ತಾಃ ವಿಶದೀಕೃತ್ಯ. ಭಾರತೇನ ಜಾಪಾನೇನ ಚಾದ್ಯ ಆರ್ಥಿಕ ಊರ್ಜಾ ಸುರಕ್ಷಾ ಔಷಧ ರಕ್ಷಾ ಕೃತ್ರಿಮ ಬುದ್ಧಿಮತ್ತಾದಿಷು ವಿಭಿನ್ನ ಕ್ಷೇತ್ರೇಷು ಅನೇಕೆ ಪ್ರಮುಖ ಸಂಧಯಃ ಪರಸ್ಪರಂ ವಿನಿಮಯೀಕೃತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಪರಾಹ್ನೆ ನವದಿಲ್ಯಾಂ ಸ್ವಸ್ಯ ಜಾಪಾನ ಸಮಕಕ್ಷಯಾ ಪ್ರಧಾನಮಂತ್ರಿಣಾ ಸಾನೆ ತಾಕಾಯ್ಚಿತ್ಯನೆಯ

0: कार्यक्रम समीक्षायां या चत्वारिंशदधिकैकशतं मतैः अंगीकृता तत्र सदस्य देशाः आदिष्टाः यत्ते विगत त्रिदशकेभ्यः भारतेन प्रस्तावितस्य अस्य अभिसमयस्य कृते अंतिम रूपं प्रदातुं पूर्ण प्रयत्नान् विदध्युः। वार्षिकस्याः श्री अमरनाथ जी यात्रायाः कृते द्वाविंशत्यधिक अष्टशतोत्तर चतुस्सहस्र तीर्थयात्रिणां प्रथम समूहं जम्मू नगरस्य भगवती नगर यात्री निवास आधार शिविरात् विस्तृत सुरक्षा व्यवस्थायां हरितध्वजं प्रदर्श्य उपराज्यपालेन मनोज सिंहावर्येण अद्य प्रेषितम्। देशस्य विभिन्नेभ्यः भागेभ्यः तीर्थयात्रिणः पवित्र यात्रायां भागग्रहणाय जम्मू नगरम् आगच्छन्तः सन्ति। केन्द्रीय ग्रामीण विकास कृषि कृषक कल्याण मंत्री शिवराज सिंह चौहान अवदत् यत् विकसित भारत रोजगार इत्यस्य तथा आजीविका मिशन इत्यस्य प्रत्याभूति वीबीजी रामजी अधिनियम विंशति पंचविंशति आजीविका सुनिश्चितताया ग्रामीणाजीविकाया सुदृढ़ीकरणस्य तथा च देशस्य ग्रामाणां विकासस्य गतिं वर्धयितुं प्रमुखं पदक्षेपः अस्ति। अद्य नैऋत्य प्रावृत् कालः सम्पूर्णे दिल्ली नगरे गुजरातस्य केषुचित् भागेषु उत्तर प्रदेशस्य शेष भागेषु मध्य प्रदेशस्य अधिकांश भागेषु हरियाणा पंजाब प्रदेशयोः राजस्थानस्य केषुचित् भागेषु च अग्रे प्रवर्धितः। राष्ट्रिय राजधान्यां निम्नवृष्ट्या उष्ण आर्द्रस्थित्यां न्यूनता आगता। फीफा विश्वकप क्रीडायाम् अमेरिका देशः द्व्यधिक द्विसहस्रतम वर्षानन्तरं प्रथम वारं नॉकआउट चरणे विजयं पंजीकृतवान्। बोस्निया हर्जेगोविना देशौ 2-0 पराजितवान्। बेल्जियम देशः अपि सेनेगल देशस्य उपरि अतिरिक्त समयस्य विजयेन राउंड ऑफ 16 इत्यस्मिन् प्रविष्टवान् इति वार्ताः।
1: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು ನಗರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಅರಕೇರಿ ಮಂಜುನಾಥ್, ಓದುತ್ತಿರುವವರು ಸುಗುಣಾ ಸತೀಶ್. ಹೈ ವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈ ವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 11,000ಕ್ಕೂ ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಿದೆ. ಈ ಮೂಲಕ ಶೇಕಡ 85ರಷ್ಟು ವಿದ್ಯುತ್ ವ್ಯತ್ಯಯವನ್ನು ಕಡಿಮೆ ಮಾಡಲಾಗಿದೆ ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಡಾ ವಿ ರಾಮ್ ಪ್ರಸಾದ್ ಮನೋಹರ್ ವಿವರಿಸಿದ್ದಾರೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಸರ್ಕಾರದ ಶಕ್ತಿ, ನೀವು ಶಕ್ತಿ ಕೊಡದಿದ್ದರೆ ಸರ್ಕಾರ ನಡೆಸುವುದು ಕಷ್ಟ. ವಾಣಿಜ್ಯ ತೆರಿಗೆ ಇಲಾಖೆಗೆ ಪ್ರಸ್ತುತ ಹಣಕಾಸು ವರ್ಷಕ್ಕೆ ನೀಡಿರುವ ತೆರಿಗೆ ಸಂಗ್ರಹದ ಗುರಿಯನ್ನು ಮೀರಿ ಸಾಧನೆ ತೋರಿಸುತ್ತಿರುವೆಂಬ ವಿಶ್ವಾಸ ನನಗಿದೆ ಎಂದು ವಿಧಾನಸೌಧದಲ್ಲಿ ನಡೆದ ವಾಣಿಜ್ಯ ತೆರಿಗೆ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನೀವುಗಳು ಘನತೆ ಉಳಿಸಿಕೊಂಡರೆ ಸರ್ಕಾರದ ಘನತೆ ಹೆಚ್ಚುತ್ತದೆ. ನೀವು ಸರ್ಕಾರದ ಘನತೆಗೆ ಧಕ್ಕೆ ತರುವ ಕೆಲಸ ಮಾಡಿದರೆ ನಾವು ನೋಡುತ್ತಾ ಕೂರುವುದಿಲ್ಲ. ಅಬಕಾರಿ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದುಕೊಳ್ಳಬೇಡಿ. ಅಗತ್ಯಬಿದ್ದರೆ ವರ್ಗಾವಣೆ ಮಾಡಲು ಅಗತ್ಯವಾದ ಕಾನೂನು ಬದಲಾವಣೆಯನ್ನು ತರಲು ಅವಕಾಶಗಳಿವೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಎನ್ನುವ ಸ್ಪಷ್ಟ ಸೂಚನೆ ಕೊಡುತ್ತಿದ್ದೇನೆ. ವಿಧಾನಸೌಧದಲ್ಲಿ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದರು. ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಪ್ರದೇಶದ ಆಡಳಿತಗಾರರಾಗಿರಲಿಲ್ಲ. ಅವರು ಜಾಗತಿಕ ಮಟ್ಟದ ದೂರದೃಷ್ಟಿ ಹೊಂದಿದ್ದ ಶ್ರೇಷ್ಠ ನಗರ ಯೋಜಕರಾಗಿದ್ದರು. 5 ಶತಮಾನಗಳ ಹಿಂದೆಯೇ ಅವರು ಹಾಕಿಕೊಟ್ಟ ಸುಸ್ಥಿರ ನಗರಾಭಿವೃದ್ಧಿಯ ಬುನಾದಿಯೇ ಇಂದು ಬೆಂಗಳೂರು ಜಾಗತಿಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ರಾಜಧಾನಿಯಾಗಿ ಬೆಳೆಯಲು ಮುಖ್ಯ ಕಾರಣವಾಗಿದೆ ಎಂದು ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿಗೆ ಕಾರ್ಯಕ್ರಮದ ನಿಮಿತ್ತ ಬಂದಾಗ ಕೆಂಪೇಗೌಡರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳ ಜಂಕ್ಷನ್ನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಗಣಿಗಾರಿಕೆ ಸೇರಿ ನಾನಾ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗ ಪಡೆದು ವರ್ಷಗಳ ಕಾಲ ಚಟುವಟಿಕೆ ಆರಂಭಿಸದಿದ್ದರೆ ಕ್ರಮ ಕೈಗೊಳ್ಳಿ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸಿ ಅರಣ್ಯವಾಸಿಗಳ ಹಕ್ಕುಗಳ ರಕ್ಷಣೆ, ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿ. ನಮ್ಮ ಅರಣ್ಯ ಪ್ರಾಣಿ ಸಂಪತ್ತು ಅಮೂಲ್ಯವಾದದ್ದು, ಸಂರಕ್ಷಣೆ ಪರಿಣಾಮಕಾರಿಯಾಗಿ ಆಗಬೇಕು. ವಿಧಾನಸೌಧದಲ್ಲಿ ನಡೆದ ಅರಣ್ಯ

0: ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಸಂಬಂಧ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಅಹವಾಲುಗಳ ನಿವಾರಣೆಗಾಗಿ ಹಾಗೂ ಸ್ಪಷ್ಟೀಕರಣಕ್ಕಾಗಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಕಾಂತರಾಜು ಪಿಎಸ್ ಅವರು ವಿವರಿಸಿದ್ದಾರೆ. ಜೂನ್ 30ರಿಂದ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದ್ದು ಪ್ರತಿಯೊಬ್ಬ ಮತದಾರರು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಅರ್ಜಿ ಗಣತಿ ನಮೂನೆ ತುಂಬಿ ಮತದಾನದ ಹಕ್ಕು ಉಳಿಸಿಕೊಳ್ಳಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಕೆಲಸದ ಅನುಕೂಲಕ್ಕಾಗಿ ಚುನಾವಣಾ ಆಯೋಗವು ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 31ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಪಾನ್ ಮಸಾಲ, ಗುಡ್ಕಾ, ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ನಿಜವೇ ಆಗಿದ್ದರೆ ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲ, ಗುಡ್ಕಾ ಪದಾರ್ಥಗಳ ಮಾರಾಟವನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮುಂದೆ ಸಾರ್ವಜನಿಕರು, ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಎಲ್ಲರನ್ನೂ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ದೇಶ ಮತ್ತು ನಾಡಿನ ರೈತರಿಗೆ 2,000 ರೂಪಾಯಿಗಳ ಮಾಸಿಕ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ಇದುವರೆಗೆ ಬೆಂಗಳೂರು ನಗರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ಮೋಹನ ಕೃಷ್ಣಪ್ಪ ಎಂಬ 43 ವರ್ಷದ ವ್ಯಕ್ತಿ ದಿನಾಂಕ 29/6/2026 ಕಾಣೆಯಾಗಿದ್ದಾರೆ. ಸುಮಾರು 5.2 ಅಡಿ ಎತ್ತರವಿದ್ದು ಕಪ್ಪು ಕೂದಲು, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣವನ್ನು ಹೊಂದಿದ್ದಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಗಳನ್ನು ಮಾತನಾಡುತ್ತಾರೆ. ಕಾಣೆಯಾದಂತಹ ಸಮಯದಲ್ಲಿ ನೀಲಿ ಬಣ್ಣದ ಶರ್ಟ್ ಮತ್ತು ಬ್ರೌನ್ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಎಡಗೈನಲ್ಲಿ ಹನುಮಂತ ದೇವರ ಟ್ಯಾಟೂ ಚಿತ್ರ, ಬಲಗೈನಲ್ಲಿ ಶಿವನ ಚಿತ್ರದ ಟ್ಯಾಟೂ ಇರುತ್ತದೆ. ಇವರ ಬಗ್ಗೆ ಸುಳಿವು ದೊರೆತಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕಾಗಿ ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಕುರಿತು ಪ್ರಕಟ

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೇ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: Less premium, more bonus, most suitable for your loved ones. RPL Life, nothing better than this.
2: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
3: ಕೇಳುವರೆ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು

0: ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 7 2 3 7 4 8 8 STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BL

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ, ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಜಿಲ್ಲಾ ಉಸ್ತುವಾರಿ ಸಚಿವರು ತಿಂಗಳ ಮೊದಲ ಮತ್ತು ಮೂರನೇ ಶನಿವಾರ ಪ್ರಜಾಸೇವೆ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲಾ ಸಚಿವರು ಕ್ಷೇತ್ರಗಳಿಗೆ ತೆರಳಿ ಶಾಸಕರ ಜೊತೆ ಜನರ ಸಮಸ್ಯೆ ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದ ಅಣೆಕಟ್ಟುಗಳಲ್ಲಿ ನೀರಿನ ಕೊರತೆ ಎದುರಾಗಿದ್ದು ರೈತರು ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ಮನವಿ ಮಾಡಿದ್ದಾರೆ.
1: ನೀರಿಗೆ ಮತ್ತು ವಿದ್ಯುತ್ ಶಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣ ಕೂಡ ಕಾಣ್ತಾ ಇದೆ. ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್, ಇಲ್ಲಿ ಜೀರೋ ಇನ್ಫ್ಲೋ ಇದೆ. ಲಾಸ್ಟ್ ಟೈಮ್ 88 ಇತ್ತು ಹೇಮಾವತಿಗೆ, ಇವಾಗ 40 ಬಂದಿದೆ. KRS 100 ಇತ್ತು, 22 ಇದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಹಿಡಿದಿದೆ. ರೈತರು ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗ್ಬೇಡಿ. ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಡ್ಯಾಮ್ಗಳು ಫಿಲ್ ಆಗುವವರೆಗೂ ಕೂಡ ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ಕೆ ಹೋಗ್ಬೇಡಿ.
0: ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆಯ ಬಳಿಕ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ಫಾರಂ ತುಂಬಲು ಅವಕಾಶವಿಲ್ಲ, ಬಿಎಲ್ಒಗಳೇ ಅರ್ಜಿಯನ್ನು ಹಂಚಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮುನ್ನೆಚ್ಚರಿಕೆ ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಅರ್ಹ ತಾಲೂಕುಗಳನ್ನು ವಿಳಂಬವಿಲ್ಲದೆ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಬೇಕು, ಮೇವು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಗತ್ಯ ಅನುದಾನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಕೃಷಿ

0: ಕಾರ್ಮಿಕರ ವಲಸೆಯನ್ನು ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ರೈತರಿಗೆ ಮಧ್ಯಂತರ ಪರಿಹಾರ ಹಾಗೂ ಬೆಳೆ ವಿಮೆ ಸೌಲಭ್ಯವನ್ನು ಶೀಘ್ರವಾಗಿ ಒದಗಿಸಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ಎಲ್ ನೀನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಕುಡಿಯುವ ನೀರಿಗೆ ಸರ್ಕಾರ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ, ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಸುಮಾರು 85 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು 30 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ನೀರಿನ ಸಮಸ್ಯೆ ಇರುವ ಭಾಗಗಳಲ್ಲಿ ಕುಡಿಯುವ ನೀರು ಪೂರೈಕೆಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಂಕಷ್ಟದ ಸಮಯದಲ್ಲಿ ಜನರು ನೀರನ್ನು ಹಿತಮಿತವಾಗಿ ಬಳಸಿ ಪೋಲು ಮಾಡದಂತೆ ಮನವಿ ಮಾಡಿದ್ದಾರೆ. ಪಂಚಾಯಿತಿಗಳು ನೀರು ಸೋರಿಕೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ಪೊಲೀಸ್ ಠಾಣೆಗಳು, ಜಿಲ್ಲಾ ಪೊಲೀಸ್ ಕಚೇರಿಗಳು, ನಗರ ಪೊಲೀಸ್ ಆಯುಕ್ತಾಲಯಗಳು ಹಾಗೂ ವಿಶೇಷ ಘಟಕಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಏಕೀಕೃತ ವಿಧಾನ ಅನುಸರಿಸಲು ನಿರ್ಧರಿಸಲಾಗಿದೆ. ಇದರಿಂದ ತಪ್ಪು ಮಾಹಿತಿ ಹರಡುವುದನ್ನು ತಡೆಯುವ ಜೊತೆಗೆ ತನಿಖೆಯ ಗೌಪ್ಯತೆ ಕಾಪಾಡಲು ಸಹಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪರಾಧ ಪ್ರಕರಣಗಳ ತನಿಖೆ, ಗುಪ್ತಚರ ಮಾಹಿತಿ, ಸೈಬರ್ ಅಪರಾಧಗಳು, ಸಂಘಟಿತ ಅಪರಾಧ ಚಟುವಟಿಕೆಗಳು ಹಾಗೂ ಕಾನೂನು ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅನುಮತಿಯಿಲ್ಲದೆ ಬಹಿರಂಗಪಡಿಸದಂತೆ ಸೂಚನೆ ನೀಡಲಾಗಿದೆ. ಯಾವುದೇ ತನಿಖೆಯ ಗೌಪ್ಯತೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳ ಶುದ್ದತೆಯನ್ನು ಕಾಪಾಡುವುದು ಸರ್ಕಾರದ ಸ್ಪಷ್ಟ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ನಡೆದ ದುರಂತಕ್ಕೆ ಕ್ವಾರಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಗೆಯುವ ಯಂತ್ರವು ಮೇಲಿನಿಂದ ಬಂಡೆಯನ್ನು ತಳ್ಳಿದ್ದು ಕಾರಣ ಎಂದು ಕೇಂದ್ರ ವಲಯ ಐಜಿಪಿ ಎಸ್ ಗಿರೀಶ್ ಸ್ಪಷ್ಟಪಡಿಸಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಥಳದಲ್ಲಿ 2 ಕ್ವಾರಿಗಳಿದ್ದು ಮೇಲಿನ ಕ್ವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯಂತ್ರ ತಳ್ಳಿದ ಬಂಡೆಯು ಕೆಳಗಿನ ಕ್ವಾರಿಯಲ್ಲಿದ್ದ ಕಾರ್ಮಿಕರ ಮೇಲೆ ಬಿದ್ದು ಘಟನೆ ಸಂಭವಿಸಿದೆ ಎಂದು ಹೇಳಿದ್ದಾರೆ. ಒಟ್ಟು 16 ಕಾರ್ಮಿಕರು ಕ್ವಾರಿಯಲ್ಲಿದ್ದು 7 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ಕುರಿತು ಸಂಬಂಧಿತ ಅಧಿಕಾರಿಗಳ ಜೊತೆ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳಿಂದ ವಾರ್ಡ್ ರಸ್ತೆಗಳಿಗೆ ಸ್ಥಳಾಂತರಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ನಗರದಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಬೇಕೆಂದು ಸೂಚಿಸಿದ್ದಾರೆ. ರಾಮನಗರದಲ್ಲಿ ನಡೆದ ಎಸ್ಐಆರ್ ಅಭಿಯಾನದ ವೇಳೆ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾ ವಲಸಿಗರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕಡಿತಗೊಳಿಸುವ ಭೀತಿ ಸೃಷ್ಟಿಸಿ ಎಸ್ಐಆರ್ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ರಾಮನಗರದಲ್ಲಿ ಸಾವಿರಾರು ಜನರನ್ನು ಕಲ್ಯಾಣ ಮಂಟಪದಲ್ಲಿ ಕೂರಿಸಿ ಎಸ್ಐಆರ್ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಪರಿಶೀಲನೆ ಆರಂಭವಾಗಿದ್ದು, ಮೀಟರ್ ರೀಡರ್ಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದೆ. ಮೀಟರ್ ರೀಡಿಂಗ್ ಬದಲಾಗಿ ಗ್ರಾಹಕರಿಗೆ ಜುಲೈ ತಿಂಗಳಲ್ಲಿ ಸರಾಸರಿ ಬಿಲ್ ನೀಡಲು ನಿರ್ಧರಿಸಿದೆ. ಈ ಹೊಸ ನಿಯಮವು ಎಚ್ಟಿ ಗ್ರಾಹಕರು, 40 HP ಅದಕ್ಕಿಂತ ಹೆಚ್ಚಿನ ಲೋಡ್ ಹೊಂದಿರುವ ಎಲ್ಟಿ ಗ್ರಾಹಕರು, ಸೋಲಾರ್ ಹೊಂದಿರುವ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್

0: ಸಂಪರ್ಕ ಹೊಂದಿರುವವರಿಗೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಸೇರಿದಂತೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಮೇ 22ರಂದು ಸಚಿವ ಸಂಪುಟ ಪ್ರಕರಣಗಳನ್ನು ಹಿಂತೆಗೆದುಕೊಂಡಿತ್ತು. ಈ ನಿರ್ಧಾರವನ್ನು ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ ಎಂಬುವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಧ್ಯಂತರ ಆದೇಶ ಹೊರಡಿಸಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ನಿರ್ಮಿಸಲಿರುವ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ತಮಿಳುನಾಡು ಕಾಂಗ್ರೆಸ್ ಸಮಿತಿ ವಿರೋಧಿಸಿದೆ. ಈ ಯೋಜನೆಯ ವಿರುದ್ದದ ಹೋರಾಟವನ್ನು ಮುಂದುವರಿಸಲು ನಿರ್ಧರಿಸಿದ್ದು, ಇದು ತಮಿಳುನಾಡಿನ ರೈತರ ಹಕ್ಕುಗಳಿಗೆ ಬೆದರಿಕೆ ಮತ್ತು ನ್ಯಾಯಾಂಗ ಆದೇಶಗಳ ಉಲ್ಲಂಘನೆ ಎಂದು ತಿಳಿಸಿದೆ. ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಯೋಜನೆಗೆ ಒಂದೇ ಒಂದು ಇಟ್ಟಿಗೆಯನ್ನು ಇಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿನ ಸಚಿವಾಲಯದ ತಮ್ಮ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಸಾರ್ವಜನಿಕರ ಅಹವಾಲುಗಳು ಹಾಗೂ ಮನವಿ ಆಲಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ನಗರಾಭಿವೃದ್ದಿ ಇಲಾಖೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ನಿರಂತರ ಸಮನ್ವಯ ಸಾಧಿಸಿ ಸಮಸ್ಯೆಗಳಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಸ್ಪಂದನೆ ನೀಡುವ ಉದ್ದೇಶದಿಂದ ಸಚಿವಾಲಯದ ಕಚೇರಿ ಸದಾ ಎಲ್ಲರಿಗೂ ಮುಕ್ತವಾಗಿರಲಿದೆ ಎಂದು ತಿಳಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಮೊದಲ 2 ದಿನಗಳಲ್ಲಿ 2.59 ಲಕ್ಷಕ್ಕೂ ಹೆಚ್ಚು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಡಳಿತ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
2: पक्षियों से तो हम खेत को बचा लेते हैं, पर इन घातक रसायनों से कैसे बचाएं?
3: मतलब
2: देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा,
3: परम तो सभी डाले हैं.
2: सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं.
3: सच है?
2: रे बेटे, एक्सपीरियंस से बता रहा है, धूप में बाल सफेद नहीं किए हैं.
3: ठीक है भाई, मैं भी आज से जैविक खेती शुरू करूंगा.
4: माटी से प्रेम की परंपरा है परंपरागत खेती.

0: ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು

0: ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಹಿಳಾ ವಾಣಿ ಪಾಕ್ಷಿಕ ರೈತ ಮಹಿಳಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕಿಯಾದ ಭಟ್ಕಳದ ಬಲೀಂದ್ರಗೌಡ ಕಂಚಿಕೇರಿಯವರ ಕೃಷಿ ಅನುಭವವನ್ನು ಕೇಳುವಿರಿ.
3: ನೀಲಮ್ಮ ಬಲೀಂದ್ರಗೌಡ ಕಂಚಿಕೇರಿಯವರೇ ನಮಸ್ಕಾರ.
4: ನಮಸ್ಕಾರ.
3: ನೀವು ವೃತ್ತಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ದುಡಿದಂಥವರು, ನಿವೃತ್ತಿಯ ನಂತರ ಕೃಷಿಯಲ್ಲಿ ತೊಡಗಿಸಿಕೊಂಡಂಥವರು, ಈಗ ಶಿಕ್ಷಕ ವೃತ್ತಿಯ ಒಂದು ಅನುಭವವನ್ನು ಹೇಳಿ, ಮಕ್ಕಳ ಜೊತೆಗೆ ಒಡನಾಟ ಹೇಗೆ ಸಾಕ್ತು ನಿಮ್ಮದು?
4: ತುಂಬ ಖುಷಿಯಿಂದ ಸಾಕ್ತು ಸರ್. ಮಕ್ಕಳ ಜೊತೆಯಲ್ಲಿ ನಾವು ಮಕ್ಕಳಾಗಿಯೇ ನಾವು ಅವರೊಟ್ಟಿಗೆ ನಲಿತಾ ನಿಲ್ತಿದ್ವಿ. ನಮಗೆ ಯಾವುದೇ ರೀತಿಯ ಹಿಂಗೆ ಮನಸ್ಸಿಗೆ ತುಂಬ ನೆಮ್ಮದಿ ಮಕ್ಕಳೊಟ್ಟಿಗಿದ್ದರೆ. ಯಾವುದೇ ಮತ್ತು ಮನೆಯಲ್ಲಿ ಕಷ್ಟ ನಷ್ಟಗಳು ಏನಿದ್ದರೂ ಆ ಮಕ್ಕಳ ಹತ್ರ ಹೋದ ಕೂಡಲೇ ನಮಗೆ ಎಲ್ಲ ಮರೆತೋಗ್ಬಿಡ್ತದೆ. ನಾವು ಮಕ್ಕಳಾಗಿರ್ತೇವೆ. ಮಕ್ಕಳು ಕೂಡ ಈಗಲೂ ಕೂಡ ನನ್ನ ಮಕ್ಕಳು, ನಾನು ಕಲಿಸಿದ ಮಕ್ಕಳು ಎಲ್ಲರೂ ಕೂಡ ನನ್ನನ್ನು ತುಂಬ ಅಭಿಮಾನದಿಂದ ನೋಡ್ತಾರೆ. ನನಗೆ ಆ ಮಕ್ಕಳೊಟ್ಟಿಗೆ ಕುಣಿತ ನಲಿತ ಯಾವ ಕಾಯಿಲೆನೂ ಇರಲಿಲ್ಲ. ಆ ಥರದಲ್ಲಿ ನಾನು ಇಷ್ಟು ವರ್ಷ ಆಯಿತು ನನಗೆ. ಆದರೆ ಕೃಷಿ ಮಾಡೋದಾಗಲಿ, ಈಗ ಕೂಡ ಪಾಠ ಮಾಡೋದಾದರೆ, ಮಕ್ಕಳೊಟ್ಟಿಗೆ ಹಾಡು ಹೇಳೋದಾದರೂ ನನಗೆ ತುಂಬ ಇಷ್ಟ, ತುಂಬ ಖುಷಿ ಈ ಲವಲವಿಕೆಯಿಂದ. ಈಗ ನಮ್ಮ ಮೊಮ್ಮಕ್ಕಳು ಸ್ವಂತಿಗೆ ನಾನೀಗ ಅದೇ ಥರ ಮಾಡ್ತಾ ಇದ್ದೇನೆ ಸರ್, ಮಕ್ಕಳ ಥರ.
3: ಅಂದರೆ ಈಗ ಶಾಲೆಗೆ ನೀವು ಪಾಠ ಮಾಡಲಿಕ್ಕೆ ಹೋಗುವ ಸಮಯದಲ್ಲಿಯೂ ಕೂಡ ಬಿಡುವಿನ ವೇಳೆಯಲ್ಲಿ ಕೃಷಿ ಮಾಡ್ತಾ ಇದ್ದೀವಿ?
4: ಕೃಷಿ ಮಾಡ್ತಿದ್ದೆ ಶಾಲೆಯಲ್ಲೂ ಕೂಡ ಮಾಡ್ತಾ ಇದ್ವಿ ನಾವು. ಬಸಳೆ,
3: ಏನೇನು ಮಾಡ್ತಿದ್ರಿ ಶಾಲೆಯಲ್ಲಿ?
4: ಬಸಳೆ, ಬೆಂಡೆ, ಪಪ್ಪಾಯಿ.
3: ಮಧ್ಯಾಹ್ನದ ಬಿಸಿಯೂಟಕ್ಕೆಲ್ಲ ನಿಮ್ಮ
4: ತರಕಾರಿ ಬೆಳೀತಿದ್ವಿ ಸರ್, ಪಪ್ಪಾಯಿ, ಬೆಂಡೆ, ಹೀರೆ.
3: ನೀವೇ ಬೆಳೀತಾ ಇದ್ರು ಅಥವಾ ಮಕ್ಕಳನ್ನು ಕೂಡ ಸೇರಿಸಿ?
4: ಮಕ್ಕಳು ಮತ್ತು ನಮ್ಮ ಅಡುಗೆಯವರು ನಾವು ಎಲ್ಲರೂ ಸೇರಿ ಇದು ತೋಟ ಮಡಿ ಮಾಡಿ ಮಾಡ್ಕೊಳ್ತಿದ್ವಿ.
3: ಅಲ್ಲಿ ಗೊಬ್ಬರ ಎಲ್ಲ ಎಲ್ಲಿ ತರಕ?
4: ಈಗ ನಮ್ಮ ಮನೆಗೆ ಈಗ ಅಲ್ಲಿ ನಾವು ಅಕ್ಕಪಕ್ಕದಲ್ಲಿ ಅವ್ರ ಮನೆಯಿಂದ ಯಾರು ಶಾಲೆ ಮಕ್ಕಳ ಹತ್ರ ಆಚೆ ಮನೆಯವರಿಂದ ತಕೊಳ್ತಿದ್ವಿ. ನಮ್ಮ ಮನೇಲಿ ನಾವು ಸಗಣಿ ಗೋಗದನ
3: ನಿಮ್ಮದಾಯ್ತು
4: ಶಾಲೆಯಲ್ಲಿ ಪಕ್ಕದ ಮನೆಯವ್ರ ಹತ್ರ ತಕೊಳ್ತಿದ್ವಿ.
3: ಶಾಲೆ
4: ಮಕ್ಕಳ ಹತ್ರ ಎಲ್ಲ ಹಿಂಗೆ ರಾಶಿ ದನ ಇಲ್ಲ ಇದ್ದ ಓಡಾಡ್ತ ರಸ್ತೆಯಲ್ಲಿ ಅದೆಲ್ಲ ತಕ್ಕೊಂಡು ಒಟ್ಟು ಮಾಡಿ ಗೊಬ್ಬರ ಮಾಡಿ ಹಾಕ್ತಿದ್ವಿ.
3: ವರ್ಷ ಪೂರ್ತಿ ನಿಮಗೆ ಬೇಕಾದಷ್ಟು ತರಕಾರಿ ಸಿಗ್ತಾ ಇತ್ತ ಇದರಲ್ಲಿ?
4: ವರ್ಷ ಪೂರ್ತಿ ಅಂದರೆ ಈಗ ಮಳೆಗಾಲದಲ್ಲಿ ಈಗ ಜೂನ್ ಜುಲೈದಲ್ಲೆಲ್ಲ ಕಷ್ಟ, ಆನಂತರ ಬೆಳೀತೇವೆ. ಈಗ ಗಿಡ ಆಗ್ತದೆ, ಈಗ ಆನಂತರ ಮಾಡ್ತೇವೆ. ಪಪ್ಪಾಯಿ ಅಂತೂ ವರ್ಷ ಪೂರ್ತಿ ಇರ್ತಿತ್ತು.
3: ಮಕ್ಕಳಿಗೆ ಬೇಕಾದಷ್ಟು ಪಪ್ಪಾಯಿ
4: ಸಿಗ್ತಿತ್ತು.
3: ಈಗ ಎಷ್ಟು ಬುಡ ಇರ್ತಾ ಇತ್ತು?
4: ನಾವು ಒಂದೇ ಮೂರ್ನಾಲ್ಕು ಗಿಡ ಮಾಡಿದ್ವಿ, ಆದರೆ ತುಂಬ ಆಗ್ತಿತ್ತು ಅದರಲ್ಲಿ, ತುಂಬ ಆಗ್ತಿತ್ತು, ತುಂಬ ಆಗ್ತದೆ. ಒಳ್ಳೆ ತಳಿಯದು ತೆಂಗು ಕಾಯಿಯ ಸಾಕಷ್ಟು ಮರ, ಒಂದು 8-10 ಮರ ತೆಂಗಿನ ಮರ ಹಾಕಿದ್ದೇವೆ. ನಾನು ಹೋದ್ಮೇಲೆ ಹಾಕಿದ್ದು, ನಮ್ಮ ಸರ್ ನಾನು ಎಲ್ಲ ಸೇರಿ ಕೂಲಿ ಕೊಟ್ಟು ಹೊಂಡ ಮಾಡಿಸಿ ಈಗ ಫಲ ಬರ್ತದೆ, ಚೆನ್ನಾಗಿದೆ. ಈಗ ನಾನಿದ್ದವಾಗ ಫಲ ಬರ್ತಾ ಇತ್ತು ಅದಕ್ಕೆ.
3: ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ
4: ಈಗ? ಆವಾಗ ನಾ ಬರುವಾಗ 35-40 ಹಿಂಗಿತ್ತು, ಈಗ ಎಷ್ಟಿದ್ದಾರೆ ಇವತ್ತು ಕಡಿಮೆ ಆಗಿರ್ಬೋದು. ಇಲ್ಲಿ ಆ ಊರಿನಲ್ಲಿ ಅಲ್ಲಿ ಹೊರಗಡೆ ಹೋಗೋದಿಲ್ಲ, ಯಾಕಂದ್ರೆ ಅದು ಇಲ್ಲಿದೆ ಹತ್ತಿರದ ಕಾನ್ ಮೊದಲು ಅಂತ. ಅಲ್ಲಿ ಬಸ್ ವ್ಯವಸ್ಥೆ ಎಲ್ಲ ಎಲ್ಲೋ 2-3 ಜನ ಹೋಗ್ಬೋದು, ಆದರೆ ಎಲ್ಲರೂ ಹಳ್ಳಿಯವರವರು ಅದೇ ಶಾಲೆಗೆ ಬರ್ತಾರೆ. 30-40 ಜನನೇ ಇರ್ತಾರೆ, 25-30 ಜನರ ಮೇಲೆ ಇರ್ತಾರೆ ಅಲ್ಲಿ.
3: ಈಗ ಮೊದಲಿಂದಲೂ ಈ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಇತ್ತು ಅಥವಾ ಇತ್ತೀಚೆಗೆ ಶುರುವಾಗಿದ್ದ?
4: 2018-19 ಆವಾಗೇ ಬಂದು
3: 5-6 ವರ್ಷ ಆಯ್ತು
4: ಅಲ್ಲಪ್ಪ. 20-25 ವರ್ಷ ಆಗ್ತಾ ಬಂತು ಊಟ ರೆಡಿಯಾಗಿ. ಹೌದು.
3: ಈ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಬಂದ ಮೇಲೆ ಮಕ್ಕಳಿಗೆ ಏನಾದರೂ ಒಳ್ಳೆ ಪೌಷ್ಟಿಕಾಂಶ ಸಿಕ್ಕಿದೆ ಅಂತ ಅನಿಸ್ತಾ ಇದೆಯಾ?
4: ಮಕ್ಕಳಿಗೆ ಅಂದರೆ ಮಧ್ಯಾಹ್ನದಲ್ಲಿ ಊಟಕ್ಕೆ ಹೋಗೋರಿಗೆ ಸ್ವಲ್ಪ ತ್ರಾಸಾಗ್ತಿತ್ತು ಮೊದಲೇ. ಹೋಗಿ ದೂರ ಹೋಗಿ ಊಟ ಮುದ್ದೆ ತರುವುದಾಗಲಿ, ಅಂದರೆ ಇಲ್ಲೆಲ್ಲ ಹಳ್ಳಿ ಜನ ಸರ್, ಮಾಡಿಕೊಟ್ಟು ಹೋಗೋದಿಲ್ಲ. ಆ ಮಕ್ಕಳಿಗೆ ತ್ರಾಸಾಗ್ತಿತ್ತು, ಮನೆಯಲ್ಲಿ ಒಬ್ಬರೇ ಹೋಗಿ ಊಟ ಮಾಡ್ಕೋಬಾರ್ದು, ಹಳ್ಳಿಗಳಲ್ಲಿ ತುಂಬ ತ್ರಾಸಾಗ್ತಿತ್ತು. ಈಗ ಮಧ್ಯಾಹ್ನ ಊಟ ಇರೋದ್ರಿಂದ ಮನೆಯವರಿಗೂ ಕೂಡ, ಕೂಲಿಗೆ ಹೋಗೋರಿಗೆ ಯಾವ ನಿಶ್ಚಿಂತೆ ಅವರಿಗೆ, ಸಂಜೆ ಹೇಗೆ ಬೆಳಿಗ್ಗೆ ಹೋದ ಮಕ್ಕಳು ಸಂಜೆಗೆ ಬರ್ತಾರೆ ಅನ್ನೋದು. ಮೊದಲಾದ್ರೆ ಹಾಗಲ್ಲ, ಮಧ್ಯದಲ್ಲಿ ಅವ್ರಿಗೆ ಊಟ ಮಾಡಿಟ್ಟು ಹೋದರೆ ಬಂದು ಹಾಕೊಂಡು ಉಂಡ್ರು, ಏನೋ ಹಾಳು ಮಾಡಿದ್ರು, ಹೀಗೆ ಮಾಡಿಟ್ಟು ಹೋಗಿಬಿಡ್ತಿದ್ರು ಮಕ್ಕಳು, ಬಾಗಿಲು ಹಾಕಿದ್ರು ತೆರೆದ್ರು ಹೀಗೆ. ಈಗ ಹಾಗಲ್ಲ, ಕೂಲಿಕಾರರಿಗಂತೂ ತುಂಬ ಒಳ್ಳೆಯದು, ಯಾಕಂದರೆ ಅವರು ಬೆಳಿಗ್ಗೆ ಹೋದವ್ರು ಬರೋದು ಸಂಜೆನೇ, ಮಕ್ಕಳ ಬದಿಗೆ ಅವ್ರಿಗೆ ಲಕ್ಷಣ ಇರುವುದಿಲ್ಲ ಈ ಹಳ್ಳಿ ಜನರಿಗೆ. ಈಗಾದರೆ ಹಾಗಲ್ಲ, ಅವರು ಬೆಳಿಗ್ಗೆ ಮಕ್ಕಳು ಶಾಲೆಗೆ ಬಂದುಬಿಡ್ತರು, ಸಂಜೆ ಅವ್ರು ಬರುವಷ್ಟೊತ್ತಿಗೆ ಮನೆಗೆ ಹೋಗ್ತಾರೆ. ಮಕ್ಕಳಿಗೆ ಒಳ್ಳೆಯದು, ಈಗ ಬಿಸಿ ಊಟ ಬರೋದು ಮಕ್ಕಳಿಗೆ ಒಳ್ಳೆಯದೇ ಅನಿಸ್ತದೆ.
3: ಈಗ ಸೇವಾ ನಿವೃತ್ತಿಯಾಗಿ ಎಷ್ಟು ಸಮಯ ಆಯಿತು?
4: ನಾನು 2023 ರಲ್ಲಿ ನಿವೃತ್ತಿ, ಈಗ 3 ವರ್ಷ ಆಯಿತು. ಇದು ಈಗ

0: ವರ್ಷ ಇವತ್ತಿಗೆ.
1: ಸರಿ, ಈಗ ಶಾಲೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿಯೂ ಕೂಡ ನೀವು ಕೃಷಿಯನ್ನು ಮಾಡ್ತಾ ಇದ್ರು, ನಿವೃತ್ತಿಯ ನಂತರ ಕೃಷಿಯಲ್ಲಿ ಹೇಗೆ ತೊಡಗಿಸಿಕೊಂಡ್ರಿ?
0: ಈಗ ನಾವು ನಿವೃತ್ತಿ ನಂತರ ಮತ್ತೆ ಟೈಮ್ ಪಾಸ್ ಆಗಬೇಕಲ್ಲ ಸರ್, ನಮಗೆ ಏನಾದರೂ, ನಾನು ಯಾವಾಗಲೂ ಲವಲಕ್ಕಿಯಿಂದ ಇರಬೇಕು ಅಂತ ಬಯಸುವವಳು. ಹಾಗಾಗಿ ಇಲ್ಲಿ ಒಬ್ಬರು ಹತ್ರ ಗದ್ದೆ ಕೇಳಿದ್ವಿ, ಬಟ್ ಇಲ್ಲ ಮಾಡಿ. ನನ್ನ ಮಗನು ಕೂಡ ನನಗೆ ಸಾಥ್ ಕೊಟ್ಟರು, ಅವನು ಸಿವಿಲ್ ಇಂಜಿನಿಯರು, ಆದರೂ ಅವನು ಅದೆಲ್ಲ ಮಾಡ್ತಾನೆ ಕೆಲಸ. ಈಗ ನಾವು ಗದ್ದೆ ಕೆಲಸ, ಹಾಳಿ ಮಾಡೋದಾಗಿರ್ಬೋದು, ಬೇಲಿ ಮಾಡ್ಕೊಳ್ಳೋದು, ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಆದರೆ ನಾವು ಒಂದು ನಮ್ಮ ದನ ಸಾಕೊಂಡ್ವಿ, ದನಕ್ಕೆ ಹುಲ್ಲು ಬೇಕು ಹೇಳಿ ಮಾಡ್ಕೊಂಡ್ವಿ, ದನಕ್ಕೆ ಬೇಕು, ಗದ್ದೆ ಬೇಸಾಯ ಮಾಡಿದ್ವಿ. ಅದರಲ್ಲಿ ಈಗ ನಮಗೆ ಭತ್ತ ಹಿಂಗೆ ನಮಗೆ ವರ್ಷ ಇಡೀ ಊಟ ಮಾಡುವಷ್ಟು ಸಿಗೋದಿಲ್ಲ, ಯಾಕಂದ್ರೆ ನಾವು ಮಾಡಿದ್ದೆ 5 ಗುಂಟೆ ಗದ್ದೆ, 5 ಗುಂಟೆ. ಅದರಲ್ಲಿ ನಾವು ಬೇಸಿಗೆಯಲ್ಲಿ ನಮಗೆ ಉದ್ದು ಬಿತ್ಕೊಳ್ತೇವೆ, ಉದ್ದು ಮಾತ್ರ ನಮಗೆ ಮನೆಗೆ ಸಾಕಷ್ಟು ಉದ್ದು ಬೆಳ್ಕೊಳ್ತೇವೆ ನಾವು, ಮತ್ತು ಉದ್ದು ಅಂಗಡಿಯಿಂದ ತರುವುದಿಲ್ಲ. ಮತ್ತು ಹಲಸಂದಿ ಸ್ವಲ್ಪ ಹಿಂಗೆ ಸ್ವಲ್ಪ ಹಾಕ್ಕೊಳ್ಳೋದು, ಗದ್ದೆ ತುಂಬ ಹಾಕ್ಕೊಳ್ಳೋದು, ಅಲ್ಲಿ ನೀರಿಂದು ಅಂದರೆ ತಂಪಿರ್ತದೆ, ಹೊರಗಡೆ ಕೆಳಗಡೆ ಕಟ್ಟು ನಮ್ಮ ಗದ್ದೆಗೆ ತಂಪಿರ್ತದೆ ಅಲ್ಲಿ. ಮತ್ತೊಂದು ಅವರು ಪಕ್ಕದ ಮನೆಯವರು ಒಂದು ಬಾವಿ ಇದೆ, ಅವ್ರ ನೀರು ಉಪಯೋಗಿಸ್ಕೊಂಡು ನಮಗೆ ತರಕಾರಿ ಬೆಳ್ಕೊಳ್ತೇವೆ, ಹರಿಗೆ, ಮೂಲಂಗಿ, ಮತ್ತು ಇದು ಉದ್ದ ಕೋಡ ಇರ್ತದಲ್ಲ ಅದು,
1: ಬೀನ್ಸ್
0: ಎಲ್ಲ ಮಾಡ್ಕೊಳ್ತೇವೆ, ಮಾಡಿಕೊಂಡು.
1: ಸ್ವಲ್ಪ ಈಗ ಭತ್ತದ ಕೃಷಿಯ ಬಗ್ಗೆ ಹೇಳಿ, ಈಗ ಉಳುಮೆ ಮಾಡಲಿಕ್ಕೆ ಅಂತ ನಿಮಗೆ ಎತ್ತಿನ ಒಂದು ವ್ಯವಸ್ಥೆ ಇದೆಯೋ ಅಥವಾ ಟಿಲ್ಲರ್ ಉಪಯೋಗಿಸ್ತೀವಿ?
0: ಟಿಲ್ಲರ್ ಉಪಯೋಗಿಸ್ತೇವೆ ಬಾಡಿಗೆಯಿಂದ.
1: 5-10 ಸೆಂಟ್ಸ್ ಜಾಗದಲ್ಲೆಲ್ಲ ಟಿಲ್ಲರ್ ಆಗ್ತದೆ?
0: ಟಿಲ್ಲರ್ ಇದು ಮಾಡ್ತಾರಲ್ಲ ಸರ್, ಅವರು ಹುಡ್ತಾರೆ, ಸಣ್ಣದೆಲ್ಲ ಹುಡುತಾರಲ್ಲ, ಹೌದು ಹುಡ್ಕೊಡ್ತಾರೆ, ನಾವು ಮಷೀನಲ್ಲಿ ತಂದು ಹುಡ್ಸೋದು.
1: ನಮ್ಮ ಈ 10 ಸೆಂಟ್ಸ್ ಜಾಗದಲ್ಲಿ ಉಳುಮೆ ಮಾಡಲಿಕ್ಕೆ ಎಷ್ಟು ಹೊತ್ತು ಬೇಕಾಗ್ತದೆ?
0: ಅವನು 1 ತಾಸಲ್ಲಿ ಮಾಡ್ತಾನೆ, ಹೌದು 1 ತಾಸಲ್ಲಿ ಮಾಡ್ತಾನೆ.
1: ತಾಸಿಗೆ ಎಷ್ಟು?
0: 800 ರೂಪಾಯಿ. ಹೌದು, 800 ರೂಪಾಯಿ ಕೊಟ್ಟು ಮಾಡಬೇಕು.
1: ಆಮೇಲೆ ಈಗ ನೇರ ಬಿತ್ತನೆ ಮಾಡ್ತೀರೋ ಅಥವಾ ನೇಜಿ ನೆಡ್ತೀರಾ?
0: ನೆಟ್ಟಿ ಮಾಡ್ತೀವಿ, ಈಗ ಬಿತ್ತಿದ್ದೇವೆ ನಾವು, ಜಾಗ ಸರಿ ಮಾಡಿಕೊಂಡು ಕೊಚ್ಕೊಂಡು ನಾವೇ ಸ್ವಂತ ಕೊಚ್ಕೊಂಡು ಬಿತ್ಕೊಂಡಿದ್ದೇವೆ. ಈಗ ಸಸಿ ಇಷ್ಟು ಬಂದಿದೆ, ಮಳೆ ನಾಟಿ ಮಾಡಬೇಕು.
1: 20 ಮನೆಯವರೆ ಸೇರ್ಕೊಂಡು
0: ನಾವು ಮಾಡ್ತೇವೆ, ಒಂದೆರಡು ಜನ ಹೆಂಗೆ ಸರ್ ತಗೊಳ್ತೇವೆ ನೆಡಲಿಕ್ಕೆ, ನಾವು ಮಾಡ್ಕೊಳ್ತೇವೆ, ನೆಡ್ತೇವೆ, ನೆಟ್ಕೊಳ್ತೇವೆ.
1: ಇಲ್ಲಿ ಏನಾದರೂ ಸ್ಥಳೀಯ ತಳಿ ಅಂತ ಏನಾದ್ರು ಉಂಟು ಹೆಸರು?
0: ಇವರು ಮಾಡೋದು ಎಂಪರ್ ಭತ್ತ ಬಿತ್ತಾ ಇದ್ದಾರೆ, ಮತ್ತೆ ಯಾವುದು ಅಲ್ಲ, ನಮ್ಮ ಊರ ಕಡೆ ಎಲ್ಲ ಬೇರೆ ಬೇರೆ ಬಿತ್ತಾರೆ, ಇಲ್ಲಿ ಎಂಪರೇ ಬಿತ್ತದೆ ಎಲ್ಲರೂ.
1: ಏನು ಇದರ ವಿಶೇಷತೆ ಏನು?
0: ಅಕ್ಕಿ
1: ನಿಮ್ಮ ಊರಿನ ತಳಿಗೂ ಇಲ್ಲಿ ಅದಕ್ಕೆ ಏನು ವ್ಯತ್ಯಾಸ?
0: ನಮ್ದಂದ್ರೆ ಜಯ ಮತ್ತೆ ಗೌರಿ ಅದೆಲ್ಲ ಬಿತ್ತಾರೆ, ಅದು ಸ್ವಲ್ಪ ಚಪ್ಪೆ ಅನಿಸ್ತದೆ, ಇದು ಸ್ವಲ್ಪ ಕುಚಿಗೆ ಮಾಡಿದ್ರೆ ದಪ್ಪ ಹಾಕಿ ಒಳ್ಳೆ ಅನಿಸ್ತದೆ, ರುಚಿ ಅನಿಸ್ತದೆ.
1: ಆಮೇಲೆ ಗೊಬ್ಬರ ಎಲ್ಲ ಹೇಗೆ ಹಾಕ್ತೀರಿ?
0: ಗೊಬ್ಬರ ನಮ್ದು ಸಗಣಿ ಗೊಬ್ಬರ ಮತ್ತೆ ಬೂದಿ ಕೋಳಿ ಗೊಬ್ಬರ ಎಲ್ಲ ಹಾಕ್ತೇವೆ ಅದಕ್ಕೆ.
1: ಈಗ ನಿರ್ದಿಷ್ಟವಾಗಿ ಇಂಥ ಸಮಯದಲ್ಲೇ ಗೊಬ್ಬರ ಹಾಕಬೇಕು ಅಂತಿದೆಯೋ ಅಥವಾ ನಾಟಿ ಮಾಡೋದಕ್ಕಿಂತ ಮೊದಲೇ ಗೊಬ್ಬರ ಹಾಕ್ತೀರಾ? ಹೇಗೆ
0: ಹಾಕ್ತಾರಲ್ಲ ಗೊಬ್ಬರ, ಈ ಟೈಮಲ್ಲಿ ಹಾಕ್ತೇವೆ, ನಾಟಿ ಮಾಡೋಕ್ಕಿಂತ ಮೊದಲು ನಾವು ಮತ್ತೆ ಉದ್ದು ಬಿತ್ತುವ ಮೊದಲು ಹಾಕ್ತೇವೆ, ಗದ್ದೆ ಕೊಯ್ದ ನಂತರ ಆಗ ಸ್ವಲ್ಪ ಹಾಕ್ಕೊಳ್ತೇವೆ, ಈಗ ಹಾಕ್ತೇವೆ ಅಷ್ಟೇ ಗೊಬ್ಬರ, ಅಷ್ಟೇ ಸರ್ ಗೊಬ್ಬರ ಹಾಕೋದು.
1: ಮತ್ತೇನಾದರೂ ಮೇಲು ಗೊಬ್ಬರವಾಗಿ ಯೂರಿಯಾ ಅಂಥದ್ದೇನಾದ್ರು ಕೊಡಬೇಕಾಗ್ತದೆ?
0: ಯೂರಿಯಾ ಅಂದರೆ ಅದು ಸ್ವಲ್ಪ ಬೆಳವಣಿಗೆಯಲ್ಲಿ ಕುಂಠಿತ ಕಂಡತ್ತು ಅಂದ್ರೆ ಮಾತ್ರ, ರಾಶಿ ಗೊಬ್ಬರ ಸಗಣಿ ಎಲ್ಲ ಹಾಕಿದವ್ರಿಗೆ ಅದು ಬೇಡ. ಸಗಣಿ ಗೊಬ್ಬರ ಹಾಕುವ ನಮ್ದೆಲ್ಲ ಸಣ್ಣ ಗದ್ದೆ, ನಾವು ಸಾಕಷ್ಟು ಸಗಣಿ ಗೊಬ್ಬರ ಎಲ್ಲ ಬಳಸ್ಕೊಳ್ತೇವೆ, ನಮಗಷ್ಟು ಬೇಕಾಗಿರೋದಿಲ್ಲ. ಕೆಲವರು ಹೊಡಿತಾರೆ, ಯೂರಿಯಾ ತಂದು ಹಾಕ್ತಾರೆ, ನಾವು ಅಷ್ಟು ಬಳಸೋದಿಲ್ಲ ಹಾಗೆ.
1: ಈಗ ಕಳೆ ಗಿಡಗಳೆಲ್ಲ ಬರ್ತಾವಲ್ಲ, ಅದನ್ನೆಲ್ಲ ಕೈಯಿಂದ ಕೀಳ್ತೀರಾ ಹೇಗೆ?
0: ಇಲ್ಲ, ಅದಕ್ಕೂ ಒಂದು ಮಷೀನ್ ಇದೆ ಇಲ್ಲಿ ಊರವ್ರ ಹತ್ರ, ಅದೇ ಅದನ್ನು ನಾವು ತಗೊಳ್ತೇವೆ, ಅದು ಹಿಂಗೆ ಹಿಡ್ಕೊಂಡು ಓದ್ಕೊಂಡು ಹೋದ್ರೆ ಆಯಿತು, ಅದು ಈಗ ಸಾಲ ನೆಟ್ಟಿ ಮಾಡ್ಕೊಳ್ಳೋದು, ಓದ್ಕೊಂಡು ಹೋದರೆ ಗಿಡ ಅದೆಲ್ಲ ಮಣ್ಣು ಗಿಡದ ಹತ್ರ ಬೀಳ್ತದೆ, ಬುಡದ ಹತ್ರ ಕಳೆ ಕಿತ್ಕೊಂಡು ಹೋಗ್ತದೆ.
1: ಒಂದು ಸರಿ ಮಾಡಿದ್ರೆ ಸಾಕಾಗ್ತದೆ?
0: ಹೌದು, ಒಂದು ಸಲ ನಮ್ಮ ಗದ್ದೆಗೆ ಒಂದು ಸಲ ಸಾಕಾಗ್ತದೆ, ಕೆಲವರು 2 ಸಲ ಮಾಡ್ತಾರೇನೋ ಗೊತ್ತಿಲ್ಲ, ನಾವು ಒಂದು ಸಲ ಮಾಡ್ತೇವೆ, ನನ್ನ ಮಗ ಸೇರಿ ಒಂದು ಸಲ ಹೊತ್ಕೊಂಡು ಹೋಗಿ
1: ಮಾಡ್ಬೇಕು. ನೀರೆಲ್ಲ ಬಸಿಬೇಕು?
0: ಇಲ್ಲ, ನೀರು ಸ್ವಲ್ಪ ಇರಬೇಕು, ನೀರು ಸ್ವಲ್ಪ ನೀರು ಇರಬೇಕು, ಒಂದಿಷ್ಟು ನೀರಿದ್ರೆ ಅರ್ಧ ಇಂಚ ಅಲ್ಲ, ಸ್ವಲ್ಪ ಒಂದು 4 ಇಂಚ್ ನೀರೇ ಬೇಕು, ಯಾಕಂದ್ರೆ ಅದು ಕಿತ್ಕೊಂಡು ಹೋಗೋದಿಲ್ಲ, ಇಲ್ಲಾದರೆ ಮಣ್ಣು ಬರ್ತದೆ, ಮಷೀನಿಗೆ ಮಣ್ಣು ಬರ್ತದೆ, ಅದಕ್ಕಾಗಿ ಸ್ವಲ್ಪ ನೀರಿನಲ್ಲೇ ನಾವು ಮಾಡ್ಕೊಂಡು ಹೋಗ್ತೇವೆ, ನಾವೇ ಮಾಡ್ಕೊಂಡು ಹೋಗ್ತೇವೆ ಸರ್ ಅದು. ಮತ್ತೆ ನಾವು ಅದಕ್ಕೆಲ್ಲ
1: ಹಾಳಾಕೊಳ್ಳೋದು
0: ಇದೆ, ಹೊತ್ಕೊಂಡು ಹೋಗ್ತೇವೆ, ತೊಳ್ಕೊಂಡೋಗ್ತೇವೆ.
1: ಆಮೇಲೆ ಈಗ ಗಿಡದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ? ಈಗ ಬೇರೆ ಬೇರೆ ರೋಗಗಳು, ಕೀಟಗಳು ಅಂತವೆಲ್ಲ
0: ಬರ್ತವೆ. ಈಗ ಬೆಂಡೆ ಗಿಡಕ್ಕೆಲ್ಲ ಇದು ಹಿಂಗೆ ಹಿಂಗೆ ಮಾಡೋದು, ಹುಳ ಲಾರ್ವಾ ಹುಳ ಇದೆಯಲ್ಲ, ಎಲೆ ಪೂರ್ತಿ ತಿಂತದೆ, ಭತ್ತಕ್ಕೂ ಬರ್ತದೆ, ಬಿಳಿ ಬಿಳಿ ಹುಂಡು ಬೀಳ್ತಾ ಇದೆ ಸರ್ ಒಂದೊಂದ್ಸಲ. ಮತ್ತೆ ಗದ್ದೆ ಇದಾಗುವಾಗ ಒಂಥರ ಬೆಂಕಿ ರೋಗನೂ
1: ಬರ್ತದೆ,
0: ಹಳದಿ ಆಗೋದು. ನಮ್ಮ ಗದ್ದೆ ನಾವು ಮಾಡಿ 3 ವರ್ಷ ಆಯ್ತಲ್ಲ, ನಮ್ಮ
1: ಹಟ್ಟಿ ಗೊಬ್ಬರ ಹಾಕಿದ್ರೆ
0: ಬರೋದಿಲ್ಲ, ನಮ್ಮ ಗದ್ದೆಗೆ ಬರಲಿಲ್ಲ ಇನ್ನು ಬೆಂಕಿ ರೋಗ ಸರ್.
1: ಏನು ಮಾಡ್ತೀರಾ ಇಂಥದ್ದೆಲ್ಲ ಬಂದರೆ?
0: ಹುಳುಗಳ ಬಂದರೆ ನಾವೀಗ ಇದು ದನದ ಮೂತ್ರ ಇದು ಮಾಡಿ, ಮತ್ತು ಅದು ಪಪ್ಪಾಯಿ ಎಲೆ ಎಲ್ಲ ನೆನೆಸಿ, ನಮ್ಮ ಹುಡುಗ ಮಾಡ್ತಾನೆ ಅದು ನೆನೆಸಿ, ಅದು ಪಂಪು ಇದು ಕೈ ಪಂಪ್ ಇದೆಯಲ್ಲ ಅದರಲ್ಲಿ ಹಾಕ್ತಾನೆ ಹಿಂಗೆ ನೀರು, ಅಷ್ಟು ಬಿಟ್ಟರೆ ಸ್ಪ್ರೇ ಮಾಡ್ತಾನೆ.

0: ಉದ್ದಿನ ಗಿಡಕ್ಕೂ ಕೂಡ ಅದಕ್ಕೂ ಸಣ್ಣ ಸಣ್ಣ ಹುಳ ಬೀಳ್ತದೆ. ಅದು ಗೋಮೂತ್ರ ಕಡೆಗೆ ಎಲ್ಲ ಎಲೆ ಎಲ್ಲ ಸೊಪ್ಪೆಲ್ಲ ನೆನೆಸಿ ಎರಡು ಮೂರು ದಿನ ಕಳಿಸಿ ಗಾಳಿಸಿ ಅದನ್ನು ಹಾಕಿ ಹೊಡಿತಾನೆ, ಹಾಗೆ ಮಾಡೋದು. ಮತ್ತು ನಮ್ಗೆ ಔಷಧಿ ಎಲ್ಲ ತರೋದಿಲ್ಲ ಅದು.
1: ಈಗ 10 ಗುಂಟೆ ಜಾಗದಲ್ಲಿ ನಿಮಗೆ ಎಷ್ಟು ಇಳುವರಿ ಬರ್ತದೆ?
0: ಭತ್ತ ಕೃಷಿಯಲ್ಲಿ ನಮಗೊಂದೇ ಒಂದು ಎರಡು ಕ್ವಿಂಟಲ್ ಭತ್ತ ಅಷ್ಟೇ ತೆಗಿತೇನೆ ನಾನು. 10 ಗುಂಟೆ ಅಲ್ಲ, 5 ಗುಂಟೆ. ಅದು 5 ಗುಂಟೆ, ಅದು ಹಂದಿ ಬೇರೆ ಪೂರ್ತಿ ಹೊಡೆದಾಕೊಂಡು ಹೋದ್ರು ಹೋಯ್ತು. ಹೋದ ವರ್ಷ ಫುಲ್
1: ಬೇಲಿಯನ್ನು
0: ಬೇಲಿ ಹಾಕಿದ್ದೇವೆ ಸರ್. ಅದು ಮಣ್ಣು ಹಾಕೊಂಡು ಹೋಗ್ತದೆ, ಅದು ನೀರು ಗಂಡಿಯಲ್ಲಿ ನೀರು ಅದರಿಂದ ಬಂದ್ಕೊಂಡು ಹೋದ್ರು ಹಾಳು ಮಾಡ್ತದೆ.
1: ಕೊಯ್ಯೂಟ ಸಾಕಾಗೋದಿಲ್ಲ,
0: ಬೇಲಿ ಸಾಕಾಗೋದಿಲ್ಲ.
1: ಸೀರೆ ಎಲ್ಲ ಕಟ್ತಾರ?
0: ಸೀರೆ ಕಟ್ಟಿದ್ದೇವೆ, ಸೀರೆ ಕಟ್ಟಿದ್ದೇವೆ, ತಂತಿ ಹಾಕಿದ್ದೇವೆ. ಆದರೂ ಕೂಡ ಅದು ಕೆಳಗಡೆ ನೀರು ಹೋಗೋ ಇದರಲ್ಲಿ
1: ಕಲ್ಲಿಡಬೇಕು.
0: ಕಲ್ಲು ಕಲ್ಲಿದ್ರು ಅದು ದಂತಿಯಲ್ಲಿ ತೆಗಿತದೆ, ದಂತದಲ್ಲಿ ಹೊಸ ಹೊಸ ಕಡೆ ಹಾಕಂತ ಹೋಗ್ತದೆ, ದಾರಿ ಕಡೆ ಮಾಡ್ತದೆ. ಕೊಟ್ಟತಾನೆ ಇರ್ತೇವೆ, ಮಾಡ್ತಾನೆ ಇರ್ತದೆ.
1: ಹಂದಿಗಳಿಗೂ ತಿನ್ಲಿಕ್ಕೆ ಬೇರೆ ಏನಿಲ್ಲ,
0: ಬೇರೆ ಏನಿಲ್ಲ. ಅದೇ ಬರೋದೇ ಅದು, ಯಾಕಂದ್ರೆ ಎಲ್ಲರೂ ಗದ್ದೆ ಮಾಡಿದ್ರೆ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಅಲ್ಲಿ ಎಲ್ಲ ಹಾಗೆ ಬಿಟ್ಟಿದ್ದಾರೆ, ಅದಕ್ಕೆ ನಾವು ಹತ್ರದವ್ರದ್ದು ಅದೇ ಒಂದು 3-4 ಮನೆಯವ್ರು ಮಾಡಿದ್ದಾರೆ, ಅವ್ರದಕ್ಕೇ ಬರೋದು.
1: ಈಗ ನಿಮ್ಮ ಹಸುಗಳಿಗೆ ಬೇಕಾದಷ್ಟು ಮೇವು ಸಿಗ್ತದೆ?
0: ಮೇವು ಸಿಗ್ತದೆ. ಮತ್ತು ನಾವು ಗುಡ್ಡೆಯಿಂದ ಕಾಯ್ಡ ಕರಡ ಸೋರ್ಕೊಂಡು ಬಂದು ಶೇಖರಣೆ ಮಾಡಿ ಇಟ್ಕೊಳ್ತೇವೆ, ಆಟ ತುಂಬಿಟ್ಕೊಳ್ತೇವೆ, ಅದನ್ನೇ ಹಾಕ್ತೇವೆ. ಮತ್ತು ಈಗ ಇದೊಂದು 2 ತಿಂಗಳ ಆಮೇಲೆ ಮತ್ತೆ ಹಸಿ ಆಗ್ತದಲ್ಲ, ಹಸಿ ಹುಟ್ಟುತ್ತದೆ, ಬೈಲಲ್ಲೆಲ್ಲ ಹುಡ್ತದಲ್ಲ ಅದು ತಿಂತವೆ. ಈಗ ಬೇಸಿಗೆಯಲ್ಲಿ ಅವು ಕರಡ ಎಲ್ಲ ನಾವು ತಗೊಂಡು ಬಂದು ಹಾಕ್ತೇವೆ, ಮೇಯುತ್ತೇವೆ. ಈಗ ಒಂದು 2 ತಿಂಗಳು ಅವ್ರಿಗೆ ನಾವು ಮನೆಯಲ್ಲೇ ಹಾಕಬೇಕಾಗ್ತದೆ, ಈಗೆಲ್ಲೂ ಸಿಗುವುದಿಲ್ಲ, ಸಣ್ಣ ಸಣ್ಣ ಆಗಿರ್ತದೆ ಅಷ್ಟೇ.
1: ಈಗ ಒಂದು ಸರಿ ಭತ್ತ ಕಟವಾದ ನಂತರ ನೀವು ಉದ್ದನ್ನು ಬಿತ್ತನೆ ಮಾಡ್ತೀರಿ, ಎಷ್ಟು ಬೇಕಾಗ್ತದೆ? ಈಗ ಒಂದು 5 ಗುಂಟೆ ಜಾಗದಲ್ಲಿ ನೀವು ಉದ್ದು ಮಾಡೋದಿದ್ರೆ
0: 5 ಕೆಜಿ ಸಾಕು. ಬಿತ್ತೇವೆ, ಹೂಡ್ತೇವೆ, ಹೂಡಿಸಿ ಗೊಬ್ಬರ ಹಾಕಿ ಹೂಡಿಸಿ ಬಿತ್ತೇವೆ. ಅದು ಬರ್ತದೆ ಒಂದು 2-2.5 ತಿಂಗಳಲ್ಲೇ ಬಂದ್ಬಿಡ್ತದೆ ಉದ್ದು. ಗೊಬ್ಬರ ಹಾಕಿಯೇ ಬಿತ್ತೇವಲ್ಲ ಸರ್. ಈಗ ಗದ್ದೆ ಕೊಯ್ದಾದ್ಮೇಲೆ ಗೊಬ್ಬರ ಹಾಕಿ ಉಳುಮೆ ಮಾಡಿ ಬಿತ್ತೇವೆ, ಅದು 2-2.5 ತಿಂಗಳಲ್ಲಿ ಬಿಡ್ತದೆ. 2.5 ತಿಂಗಳಲ್ಲಿ ನಾವೀಗ ಮಾತ್ರ ನಂತರ ಕಿತ್ತು ಹುರುಳಿ ಬಿಟ್ಟಿದ್ವಿ. ಅದು ಹುರುಳಿ ನಾವು ಬಿತ್ತದ್ದು ದೊಡ್ಡ ತಳ್ಳಿ, ಅದು ಹೂವೇ ಬರಲಿಲ್ಲ. 6 ತಿಂಗಳ ಬೆಳೆ ಅಂತ ಅದು ಗೊತ್ತಾಗ್ಲಿಲ್ಲ ನಮಗೆ. ಈ ವರ್ಷ ಬಿತ್ತಿದ್ವಿ, ಇಷ್ಟು ದೊಡ್ಡ ಗಿಡ ಆಗಿದೆ, ದೊಡ್ಡ ದೊಡ್ಡ ಗಿಡ ಆಗಿದೆ.
1: ಹುರುಳಿ ಒಳ್ಳೇದು, ಉದ್ದು ಒಳ್ಳೇದು?
0: ಹುರುಳಿ ಒಳ್ಳೇದೇ ಇತ್ತು, ಆದರೆ ನಮಗೆ ಅದ್ರ ತಳಿ ಗೊತ್ತಾಗಲಿಲ್ಲ. ಅದಕ್ಕಾಗಿ ದೊಡ್ಡ ದೊಡ್ಡ 6 ತಿಂಗಳ ಬೆಳೆ ಅಂತೆ. ಉದ್ದಾದರೆ 2.5 ತಿಂಗಳಲ್ಲಿ ಬಂತು ನಮಗೆ. ಅದು ನಮ್ಮ ಊರ ಕಡೆ ಮೊದಲೆಲ್ಲ ಉದ್ದು ಬಿತ್ತಾದ ನಂತರ ಹುರುಳಿ ಬಿತ್ತು ತೆಗಿತಿದ್ರು ಊರಿನ ಹುರುಳಿ ಹಾಕಿ. ಈಗ ನಮ್ಮ ಊರು ಹುರುಳಿ ಯಾವುದನ್ನು ಗೊತ್ತಾಗಲಿಲ್ಲ, ಹಾಗಾಗಿ ಗಟ್ಟದ ಹುರುಳಿ ಬಿತ್ತುಬಿಟ್ವಿ. ಅದು ಬರೀ ದೊಡ್ಡ ದೊಡ್ಡ ಗಿಡ ಆಗಿದೆ ಬಿಟ್ಟರೆ ಹೂವೇ
1: ಕಾಳು ಆಗೋದಿಲ್ಲ. ಆಗಿಲ್ಲ ಅಂದ್ರೂ ಕೂಡ ಮಣ್ಣಿನ ಒಂದು ಫಲವತ್ತೆ
0: ಜಾಸ್ತಿ ಆಯಿತು. ನಾವು ಅದನ್ನು ಕಟಾವು ಮಾಡಿ ದನಕ್ಕೆ ತಂದು ಹಾಕ್ತಾ ಇದ್ದೇನೆ. ಈಗ ದನಕ್ಕೆ ತಂದು ಹಾಕ್ತಾ ಇದ್ದೇನೆ. ಮಣ್ಣಿಗೂ ಒಳ್ಳೇದಾಯ್ತು, ಅದು ಬೇರೆ ಇರಬೇಕಲ್ಲ, ಬೇರೆ ಇದ್ರೆ ಚಲೋ ಅಲ್ವಾ ಸಾರ್ವಜನಕ.
1: ಆಮೇಲೆ ನೀಲಮ್ಮ ಅವರಿಗೆ ನೀವು ತರಕಾರಿ ಕೃಷಿಯನ್ನು ಕೂಡ ಮನೆಯ ಮಟ್ಟಿಗೆ ಮಾಡ್ತಾ ಇದ್ರಿ, ಹೇಳಿ ಏನೇನು ಮಾಡ್ತೀರಿ?
0: ನಾನು ಬದನೆ ಮಾಡಿದ್ದೇನೆ, ಬೆಂಡೆ, ಪಡವಲಕಾಯಿ, ಹೀರೆಕಾಯಿ, ಮತ್ತೆ ಇದು ಬೀನ್ಸ್, ಉದ್ದ ಬೀನ್ಸ್, ಬಸಳೆ ಬಸಳೆ ಫುಲ್ ಮಾಡ್ಕೊಂಡಿದ್ದೆ.
1: ನನಗೆ ವರ್ಷ ಪೂರ್ತಿ ತರಕಾರಿ ಸಿಗುವ ಹಾಗೆ
0: ಮಾಡ್ತೀರಾ? ಹೌದು ಸರ್.
1: ಮಳೆಗಾಲದ ತರಕಾರಿ ಯಾವುದು?
0: ಮಳೆಗಾಲದಲ್ಲಿ ಹೀರೆ, ಪಡವಲಕಾಯಿ, ಉದ್ದ ಕೋಡು, ಬೀನ್ಸ್, ಬೆಂಡೆ.
1: ಇದಕ್ಕೆ ಚಪ್ಪರದ ವ್ಯವಸ್ಥೆ ಎಲ್ಲ ಹೇಗೆ?
0: ಚಪ್ಪರ ನಾವು ಮಾಡ್ಕೊಳ್ತೇವೆ. ಇದು
1: ಮೊದಲಿನ ಹಾಗೆ ಅಡರಲ್ಲಿ ಹಾಕಿ ಮಾಡ್ತಿರೋ ಅಥವಾ ಮಿಶ್
0: ಹಾಕಿ? ಅಡರ್ ಹಾಕಿ ಮಾಡ್ತೇನೆ ನಾನು ಸರ್. ಅಡರ್ ಹಾಕಿ ಮಾಡ್ತೇವೆ. ಕಂಬ ಹೋಗುದು, ತೆಮ್ಮೆಗಳ, ಮತ್ತು ಅದು ಅಕ್ಕಿ ಸಿಗಿಡ ಎಲ್ಲ ಸಣ್ಣ ಸಣ್ಣದು ಇರ್ತದಲ್ಲ, ಅದೆಲ್ಲ ತಂದು ಹಾಕಿ ಮಾಡಿದ್ದೇವೆ. ನಮ್ಮ ಮನೆ ಹತ್ರ ಬಂದ್ರೆ ಕಾಣ್ತದೆ ಈಗ ಮಾಡಿಟ್ಟಿದೆ ಸರ್.
1: ಸರಿ ಸರಿ. ಈಗ ಇದಕ್ಕೆಲ್ಲ ತಯಾರಿ ಎಲ್ಲ ಯಾವಾಗ ಶುರು ಮಾಡ್ತೀರಿ ನೀವು? ಜೂನ್ ಮೊದಲ ವಾರದಲ್ಲಿ ಮಾಡ್ತೀರಾ ಹೇಗೆ?
0: ಇಲ್ಲ, ಗಿಡ ನಾನು ಮಳೆ ನಮ್ಮದು ಹೊಂಡ ಇರ್ತದೆ, ನೀರು ತುಂಬ್ತದೆ, ಹಾಗಾಗಿ ಮೇಯಲ್ಲಿ ಗಿಡ ಮಾಡ್ಕೊಳ್ತೇನೆ. ನೀರು ಹಾಕೊಳ್ಳಿ ಚಲೋ ಆಗ್ತದೆ, ನೀರು ಹಾಕೊಂಡು ಮಾಡ್ಕೊಳ್ತೆ. ಈಗ ಬಳ್ಳಿ ಆಗಿದೆ ನಂದು, ಇಷ್ಟು ದೊಡ್ಡ ಹಬ್ಕೊಂಡಿದೆ.
1: ಮಳೆ ಜಾಸ್ತಿ ಬಂದರೂ
0: ಏನಾಗೋದಿಲ್ಲ, ಹಾಗೆ ಮಾಡಿದೆ. ಚಪ್ರ ಹಾಕಿಟ್ಟಾಯ್ತು, ಹಾಕಿಟ್ಟಾಗಿದೆ.
1: ಎಷ್ಟು ಜಾಗದಲ್ಲಿ ಮಾಡ್ತೀರಿ ಈ ಹೀರೆ ಎಲ್ಲ?
0: ಹೀರೆ ಎಲ್ಲ 1 ಗುಂಟೆ ಸಾಕು, 1-1.5 ಗುಂಟೆ ಅಷ್ಟೇ.
1: ಎಷ್ಟು ಬುಡ ಇರ್ತದೆ ಅದರಲ್ಲಿ?
0: ನಾವು ಹಂಗೆ ಜಾಸ್ತಿ ಲೆಕ್ಕ ಮಾಡಿ ಬುಡ ಹಾಕಲಿಲ್ಲ. ಉದ್ದಕ್ಕೆ ಒಂದೊಂದು ಉದ್ದ ಇಲ್ಲಿಂದ ಅಷ್ಟಕ್ಕೆ 10-15 ಅಷ್ಟೇ. ಸೊ ಅಡುಗೆ ಎಲ್ಲ ಜಾಸ್ತಿ ಮಾಡಿದ್ದೀನಿ, ಅದಕ್ಕೆ ಅದಕ್ಕೆ ಹಬ್ಬಲಿಕ್ಕೆ ಜಾಸ್ತಿ ಜಾಗ ಬೇಡ. ಹೀರೆ ಮತ್ತು ಕುಂಬಳ ಅವಕ್ಕೆಲ್ಲ ಜಾಸ್ತಿ ಜಾಗ ಬೇಕು, ಅಲ್ಲಲ್ಲೇ ಬಿಸಿಲು ಬೇಕು, ಜಾಗ ಬೇಕು. ನಮ್ಮದು ಮತ್ತೆ ತೋಟ ಇರೋದ್ರಿಂದ ನೆರಳು ಒಂದು ಸೈಡಲ್ಲಿ ಮಾಡ್ಕೊಂಡಿದ್ದೇವೆ. ಬಿಸಿಲು ಎಲ್ಲೆಲ್ಲಿ ಬೀಳ್ತದೆ ಅಲ್ಲಲ್ಲಿ ನೆಟ್ಟಿಟ್ಟಿದ್ದೇವೆ.
1: ಆಮೇಲೆ ಇದಕ್ಕೆ ಪ್ರತ್ಯೇಕವಾಗಿ ಏನಾದರೂ ಹಟ್ಟಿ ಗೊಬ್ಬರ ಅಲ್ಲದೆ ಬೇರೆ ಏನಾದ್ರು ಗೊಬ್ಬರ ಕೊಡ್ತೀವಿ?
0: ಹಟ್ಟಿ ಗೊಬ್ಬರ ನಾವು ಬೇರೆ ಗೊಬ್ಬರ ಅಂದರೆ ಕೋಳಿ ಗೊಬ್ಬರ ಹಾಕ್ತೇವೆ, ಕೋಳಿ ಗೊಬ್ಬರ, ಹಟ್ಟಿ ಗೊಬ್ಬರ.
1: ಹಟ್ಟಿ ಗೊಬ್ಬರ ಹಾಕೋದಕ್ಕೂ ಕೋಳಿ ಗೊಬ್ಬರ ಹಾಕೋದಕ್ಕೆ ಏನು ವ್ಯತ್ಯಾಸ?
0: ಕೋಳಿ ಗೊಬ್ಬರ ಅಂದರೆ ಬೆಂಡೆ ಗಿಡಕ್ಕೆಲ್ಲ ಜಾಸ್ತಿ ನಾವು ಖಾರ ಹತ್ರ ತಾಗ ಸುಟ್ಟೋಗ್ತದೆ ಗಿಡ, ಗಿಡ ಸುಟ್ಟೋಗ್ತದೆ. ಹಾಂ, ಸ್ವಲ್ಪ ಅದು ಹೀಟ್ ಜಾಸ್ತಿ. ಕೊಟ್ಟಿಗೆ ಗೊಬ್ಬರ ಆದರೆ ಅಷ್ಟು ಸ್ವಲ್ಪ ತಾಗದ್ರೂ ಅಷ್ಟೇನು ಇದಾಗೋದಿಲ್ಲ, ಸೊಪ್ಪು ಸಂತಿಗೆ ಇರ್ತದೆ ಇದು.

0: ಬೂದಿ ಎಲ್ಲ ಹಾಕಿರ್ತೇವಲ್ಲ ಸುಟ್ಟು ಹೋಗ್ಬಿಡ್ತದೆ, ಸ್ವಲ್ಪ ದೂರ ಹಾಕಬೇಕು ಅಷ್ಟೇ.
1: ಚೆನ್ನಾಗಿ ನಿಮಗೆ ಫಸಲು ಸಿಗಬೇಕು ಅಂದ್ರೆ ಜಾಸ್ತಿ ಗೊಬ್ಬರ ಹಾಕಬೇಕು ಹೇಗೆ?
0: ಜಾಸ್ತಿ ದೊಡ್ಡಾದ್ಮೇಲೆ ಹಾಕಬೇಕು, ಸಣ್ಣ ಇದ್ದಾಗ ಸ್ವಲ್ಪ ಹಾಕಬೇಕು ಗಿಡ ಆಗುವವರೆಗೆ, ಒಂದೇ ಸಲ ಹಾಕೋದಲ್ಲ. ತರಕಾರಿ ಗಿಡಕ್ಕೆ ಒಂದು 15 ದಿನ ತಿಂಗಳಲ್ಲಿ ಹಾಕ್ತಾನೇ ಇರಬೇಕು, ಇಲ್ದಿದ್ರೆ ಅದು ಕೆಂಪಾಗ್ಬಿಡ್ತದೆ. ಒಂದ್ಸಲ ಕಾಯಿ ಬಿಟ್ಟದೆ ಮತ್ತೆ ಕೆಂಪಾಗ್ಬಿಡ್ತದೆ. ಅದಕ್ಕೆ ಗೊಬ್ಬರ ಹಾಕ್ತೇ ಇದ್ರೆ ಮಾತ್ರ, ಬೇರೆ ದೊಡ್ಡಾದಂಗೆ ಜಾಸ್ತಿ ಗೊಬ್ಬರ ಹಾಕ್ತಾ ಇದ್ರೆ ಚೆನ್ನಾಗಿ ಯಾವಾಗಲೂ ಹಳೆ ಗಿಡ ಆದರೂ ಫಲ ಕೊಡ್ತಾನೆ ಇರ್ತದೆ. ನಮ್ದು ಈಗ ಹೋದ ವರ್ಷದ ಬದನೆ ಗಿಡ ಈ ವರ್ಷ ನೆಟ್ಟಲಿಲ್ಲ ನಾನು, ಈಗ ಬೇಸಿಗೆಯಲ್ಲಿ ನೆಟ್ಟಿದ್ದು. ಈಗಲೂ ಕೂಡ ಅದಕ್ಕೆ ಮಣ್ಣು ಬೇಸಿಗೆಯಲ್ಲಿ ತೋಡು ಮಾಡಿ ನೆಟ್ಟಿರ್ತೇವೆ, ಮಳೆಗಾಲ ಬಂದಾವಾಗ ಮಣ್ಣು ಕೂಡಿ ಎತ್ತರ ಮಾಡ್ತೇವೆ. ಈಗ ಒಂದು 2 ವರ್ಷ ಬರ್ತದೆ ಬದನೆ ಗಿಡ ನಮಗೆ, ಒಂದು ಬೆಂಡೆ ಗಿಡ ಎಲ್ಲ ಹೋಗ್ತದೆ, ಬದನೆ ಗಿಡ 2 ವರ್ಷ ಇಟ್ಕೊಳ್ತೇವೆ ನಾನು. ಹಾಂ, 2 ವರ್ಷ ಇಟ್ಕೊಳ್ತೇವೆ.
1: ಈಗ ಸುಡು ಮಣ್ಣು ಹಾಕೋದ್ರಿಂದ ಏನು ಉಪಯೋಗ ಆಗ್ತದೆ?
0: ಸುಡು ಮಣ್ಣು ಹಾಕಿದ್ರೆ ಒಳ್ಳೆಯದು, ಮತ್ತು ನಾವು ತೋಡು ಮಾಡಿ ನಾನು ಸುಡು ಮಣ್ಣು ನಾನೇನು ಮಾಡ್ತೇನೆ ಅಂದರೆ ಸುಡು ಮಣ್ಣೆಲ್ಲ ತರೋ ಹೋಗೋದಿಲ್ಲ, ತೋಡು ಮಾಡಿ ಅದರಲ್ಲಿ ಎಲೆ ಮತ್ತು ಇದೆಲ್ಲ ಹಾಕಿ ಕಸರೆಲ್ಲ ಹಾಕಿ ಅಡಿಕೆ ಸೊಪ್ಪೆ ಸುಡ್ದದ್ದು ಹಾಕಿ ಸುಟ್ಟು ಬಿಡ್ತೇನೆ, ಒಂದ್ಸಲ ನೆಲ ಸುಡ್ತದೆ ಅದ್ರ ಮೇಲೆ ನೆಡ್ತೇನೆ, ಪಟ್ಟ ಗಿಡ ಬರ್ತದೆ,
1: ಪೊಟ್ಯಾಶ್
0: ಸಿಗ್ತದೆ. ಸುಟ್ಕೊಂಡು ಹಾಕಿಬಿಟ್ರೆ ಪಟ್ಟ ಗಿಡ ಬೆಳೀತದೆ. ನಾವು ಮಾಡೋದು ಆ ಥರ. ಈಗ ಗದ್ದೆ ಕೊಯ್ದ್ಮೇಲೆ ಅಲ್ಲಿ ಕಳೆ ಎಲ್ಲ ಸುಟ್ಟರು ಕೂಡ ಉದ್ದಿನ ಗಿಡ ಎಲ್ಲ ಚೆನ್ನಾಗಿ ಬೆಳೀತದೆ ಸುಟ್ಟ ಜಾಗದಲ್ಲಿ.
1: ಈಗ ಬದನೆಯಲ್ಲಿ ಕೂಡ ಬೇರೆ ಬೇರೆ ವೆರೈಟಿ ಇರ್ತದಲ್ಲ, ನೀವು ಬೆಳೆಸುವಂಥ ಒಂದು ಬದನೆ ಯಾವುದು?
0: ನಾನು ಗುಳ್ಳ ಬೆಳೆಸ್ತೇನೆ, ಮತ್ತು ಉದ್ದ ನೀ ಜಾಂಬಳಿ ಕಲ್ಲರೇ ಇರ್ತದಲ್ಲ ಬದನೆ ಕಲ್ಲರು, ಅಂಥದ್ದು ಉದ್ದದ್ದು ಒಂದು 4 ಸಸಿ ಇದೆ. ಹಾಂ, ಉದ್ದ ಬದನೆ, ಮತ್ತು ಇದು ಗುಳ್ಳ, ಎರಡೇ ಬದನೆ, ಮತ್ತು ಇದು ಸಣ್ಣದು ಗೆಜ್ಜೆ ಬದನೆ ಅಂತ.
1: ರುಚಿ ಯಾವುದಕ್ಕೆ ರುಚಿ ಜಾಸ್ತಿ?
0: ಗುಳ್ಳನೇ ಜಾಸ್ತಿ ರುಚಿ, ಹೌದು, ಗುಳ್ಳನೇ ರುಚಿ ಜಾಸ್ತಿ.
1: ಇವುಗಳಿಗೆಲ್ಲ ಈ ಹುಳ ಹುಪ್ಪಟೆಗಳು ಮತ್ತು ರೋಗಗಳೆಲ್ಲ
0: ಬರ್ತವೆ ಹುಳದು ಗಿಡ ಕಾ, ಹೌದು ಅದು ಬರ್ತದೆ, ಅದು ಕಂಬಳಿ ಹುಳ ಹೋಗ್ತಾರೆ, ಕಂಬಳಿ ಹುಳ ಎಲ್ಲ ಹಸಿರು ಬಣ್ಣದ ಹುಳ, ಅದು ಗಿಡದ ಎಲೆ ತಿಂತದೆ ಮತ್ತು ಕಾಯಿ ಒಳಗೆ ಹೋಗ್ತದೆ.
1: ಅದಕ್ಕೆ ಏನು ಮಾಡ್ತೀರಿ?
0: ಅದಕ್ಕೆ ನಾನೇನು ಮಾಡಿಲ್ಲ ಅಂದರೆ ನಾವು ಇದು ಮಾಡ್ತೇವೆ, ಗೋಮೂತ್ರ ಹಾಕ್ತೇವೆ, ಮತ್ತು ಬೇವಿನ ಎಣ್ಣೆ ಕಡ್ಕೊಂಡು ನೀರಲ್ಲಿ ಕಡ್ಕೊಂಡು ಸ್ಪ್ರೇ ಮಾಡ್ತೇವೆ ಅಷ್ಟೇ. ಆದರೂ ಅದು ತಿಂತದೆ ಸರ್, ತಿಂತದೆ, ಅದು ಏನು ಮಾಡಲಿಕ್ಕೂ ಆಗೋದಿಲ್ಲ, ಅದು ತಿಂತದೆ ಹುಳ.
1: ಈಗ ತರಕಾರಿ ಎಲ್ಲ ಮನೆ ಖರ್ಚಿಗೆ ಮಾತ್ರ ಮಾಡುವಂಥದ್ದು ಅಥವಾ ಮಾರಾಟಕ್ಕೂ ಕೂಡ ಸಿಗ್ತದೆ ನಿಮಗೆ ತರಕಾರಿ?
0: ಮಾರಾಟಕ್ಕೆ ಜಾಸ್ತಿ ಆದರೆ ಬಸಳೆ ಎಲ್ಲಾದರೂ ಕೊಟ್ಟಾಕ್ತೇನೆ, ಮಾರಾಕ್ತೇವೆ, ರಾಶಿ ಬಸಳೆ ಮಾಡ್ತೇವೆ, ಮಾರ್ತೇವೆ. ಮತ್ತು ಅನಾನಸ್ ಗಿಡದ ಎಲ್ಲ ಸುತ್ತ ಬೇಲಿ ಸುತ್ತ ಅನಾನಸ್ ಹಣ್ಣೆಲ್ಲ ಈಗ ರಾಶಿ ಆಗಿತ್ತು, ಈಗ ಕೊಟ್ಟಾಕ ಬಂದ್ವಿ ನಾವು ನಿನ್ನೆ ಬಂದರು.
1: ಅನಾನಸ್ ಎಲ್ಲಿ ಮಾರಾಟ ಮಾಡ್ತೀವಿ?
0: ಪೇಟೆಗೆ ಕೊಡ್ತೇವೆ, ಪೇಟೆ ಭಟ್ಕಳ, ಭಟ್ಕಳದಲ್ಲಿ ಎಲ್ಲ ಸಾಟಿಯವ್ರು ತಗೊಳ್ತಾರೆ,
1: ಇರ್ತಾರಲ್ಲ
0: ಅವ್ರ ಹತ್ರ ಅಲ್ಲ, ಅವರ ಅಂಗಡಿಗೆಲ್ಲ ಅವರು ರಸ್ತೆ ಬದಿಯಲ್ಲಿ ಮಾರೋರು ತಕೊಂಡು ಮಾರ್ತಾರೆ. ನಮ್ಮನೆ ನಮ್ಗೆ ಅಲ್ಲಿ ಮಾರ್ಲಿಕ್ಕೆ ಹೋಗಿ ಪುರ್ಸತ್ತು ಇಲ್ಲ ಸರ್, ನಾವು ಅಲ್ಲಿ ಕೂತ್ಕೊಳ್ಳೋದಿಲ್ಲ, ಯಾರಾದರೂ ಸಾಟಿಯವ್ರಿಗೆ ಇದ್ರೆ ಕೊಟ್ಟು ಹಾಕ್ಬಿಡ್ತೇವೆ. ಈಗ ನಮ್ಮನೆ ಮಕ್ಕಳೆಲ್ಲ ಅದೆಲ್ಲ ಮಾರೋಕ್ಕೆಲ್ಲ ಹೋಗೋರಲ್ಲ, ತಗೊಂಡೋಗಿ ಯಾರು ಅಜ್ಜಿಯವ್ರ ಹತ್ರ ಮಾರಕ್ಕೆ ಅಜ್ಜಿ ಅಂತ
1: ಕೊಟ್ಟು ವ್ಯಾಪಾರ
0: ಲಾಭ ಆಗ್ತದೆ. ಅದೇ ಥರ ಮಾವಿನಕಾಯಿ
1: ಬಸಳೆ, ಬಸಳೆ ಬಗ್ಗೆ ಹೇಳಿ, ಇದರಲ್ಲಿ ಒಳ್ಳೆಯ ಬಸಳೆ ಬರಬೇಕು ಅಂದ್ರೆ ಏನು ಮಾಡಬೇಕು?
0: ಬಸಳೆಗೆ ಸಗಣಿ, ಸಗಣಿನೇ ಹಾಕಬೇಕು ಸರ್, ಸಗಣಿ ನೀರೇ ಹಾಕಬೇಕು ಸದಾ ಸಗಣಿ. ವಾರಕ್ಕೊಂದು ನಾನೇನು ಮಾಡಿದ್ದೇನೆ ಅಂದರೆ ನಮ್ಮದು ದನದ ತೊಳೆದದ್ದೆಲ್ಲ ಅಲ್ಲೇ ಹೋಗ್ಬಿಡುವಂಗೆ ಒಂದು ಟ್ಯಾಂಕ್ ಮಾಡಿ, ಟ್ಯಾಂಕಿಂದ ಪೈಪ್ ಹಾಕಿ ಬಸಳೆಗೆ ಹೋಗ್ಬಿಡುವಂಗೆ ಮಾಡಿಟ್ಟಿದ್ದೇವೆ.
1: ಅದಕ್ಕೆ ಒಂದು ಚಪ್ರ
0: ಇದೆಯಾ? ಒಂದು 2 ಚಪ್ರ ಮಾಡಿದ್ದೀವಿ.
1: ಹಾಂ, ಅದು ಎಷ್ಟು ಸಿಗ್ತದೆ ಬಸಳೆ ನಿಮಗೆ?
0: ಪ್ರತಿ ಸಲ ಕೊಯ್ದ್ರೆ ಆವ ಬೇಸಿಗೆ ಹೊತ್ತಲ್ಲ ಸರ್ ಜಾಸ್ತಿನೇ ಸಿಗ್ತದೆ. ಈಗ ಎಲೆ ಎಲ್ಲ ಹೋಯ್ತು, ಮೊದಲಾದ್ರೆ ನಾವು ಯಾರು 10-15-20 ಕಟ್ಟಾಗ
1: ಬೇಸಿಗೆಯಲ್ಲಿ ಡಿಮಾಂಡ್ ಜಾಸ್ತಿ
0: ಕೊಡ್ತೇವೆ. ಬೇಸಿಗೆಯಲ್ಲಿ ಯಾರ ಹತ್ರ ತಗೊಂಡೋಗೋರಿಗೆ
1: ಹಿಂಗೆ ಒಂದು ಕಟ್ಟಿಗೆ ಎಷ್ಟು? ಇವಾಗ 50 ರೂಪಾಯಿ.
0: ಈಗ 50, ನಾವು ಫಸ್ಟ್ ಮಾಡಿದಾಗ 50-60 ಎಲ್ಲ ಇತ್ತು, ಆಮೇಲೆ 15-20 ಎಲ್ಲ ಆಯಿತು. ಆಮೇಲೆ ನಾವು ಜಾಸ್ತಿ ತಿಂತೇವೆ, ಜಾಸ್ತಿ ನೀವು ಸಂಬಂಧಿಕರು ಯಾರಾದರೂ ಬಂದರು ಕೊಯ್ದು ಕೊಟ್ಬಿಡ್ತೇವೆ. ಈಗ ರೇಟ್ ಇಲ್ದಿದ್ದಾಗ ಮಾರೋಕೆ ಹೋಗೋದೇ ಇಲ್ಲ, ಯಾರು ಬೇಕಾದವ್ರಿಗೆ ಕೊಟ್ಟಾಕ್ಬಿಡುದು.
1: ಅಂದ್ರೆ ನೆಲಗಡಲೆ ಹಿಂಡಿ ಎಲ್ಲ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರಲ್ಲ.
0: ನಾವು ಬಳಸಲಿಲ್ಲ ಸರ್ ನೆಲಗಡಲೆ ಹಿಂಡಿ, ನಾವು ಬಳಸಲಿಲ್ಲ. ನಾವು ಸಗಣಿ ನೀರೇ ಹಾಕೋದು ಅದಕ್ಕೆ, ಬಸಳೆಗೆ ಎಮ್ಮೆ ಸಗಣಿ ಇದನ್ನು ಹಾಕಿದ್ರೆ ಚಲೋ. ನಾವು ದನದ ನಾನು ಗೋಮೂತ್ರ ಇದು ಹೋಗುವಂಗೆ ಮಾಡಿ ಇಟ್ಟಿದ್ದೆ ಪೈಪು, ಡೈಲಿ ಅದಕ್ಕೆ ಹೋಗ್ಬಿಡ್ತದೆ ನೀರು,
1: ಇರ್ತದೆ ಸಾಕಷ್ಟು
0: ನೈಟ್ರೋಜನ್ ಇರ್ತದೆ ಅದರಲ್ಲಿ.
1: ಆಮೇಲೆ ತೋಟದ ಬಗ್ಗೆ ಹೇಳಿ, ಏನೇನು ಮಾಡ್ತೀವಿ?
0: ನಾವು ತೋಟದಲ್ಲಿ ಅಡಿಕೆ ಮಾಡಿದ್ದೇವೆ, ತೆಂಗು ಮಾಡಿದ್ದೇವೆ, ಬಾಳೆ, ಬಾಳೆಯಲ್ಲಿ ನಮಗೆ ಒಳ್ಳೆ, ನಾವು ಒಂದಿನೂ ಬಾಳೆಯನ್ನು ತಂದು ತಿಂದವರಲ್ಲ, ನಮ್ಮನೆ ದಿನ ಒಂದೊಂದು ಕಡುದು ತೂಕ ಹಾಕೋದು ಹಾಗೆ ಬೆಳೆದ ಹಾಗೆ. ಆದರೆ ಈಗ ದೊಡ್ಡ ದೊಡ್ಡ ಬಾಳೆ ಆದ್ದರಿಂದ ಸ್ವಲ್ಪ ಮರ್ದು ಬಿತ್ತು, ಈಗ ಗಾಳಿ ಫಸ್ಟ್ ಮಳೆಗೆ ಸುಮಾರು ಬಾಳೆ ಬಿದ್ದು ಹೋಯ್ತು.
1: ಬಾಳೆಯಲ್ಲಿ ದೊಡ್ಡ ಬಾಳೆಗೊನೆ
0: ಸಿಗಬಹುದು, ಕರ್ಬಾಳೆನಿಟ್ಟು ನಾವು ಮಣ್ಣು ಅದಕ್ಕೆ ಬಾಳೆಗೆ ಜಾಸ್ತಿ ಮಣ್ಣು ಜಾಸ್ತಿ ಏನೋ ಹಾಕ್ತಾ ಇಲ್ಲ ನಾವು, ಮಣ್ಣೇ ಮಣ್ಣು ಕೊಡೋದೇ ಅದಕ್ಕೆ. ಕೋಳಿ ಪಿಟ್ಟ ಏನಾದರೂ ತೆಗೆದು ಹಾಕ್ತೇವೆ, ಬೂದಿ ಹಾಕ್ತೇವೆ.
1: ಮತ್ತೆ ಒಂದು ಬುಡದಲ್ಲಿ ಒಂದೇ

0: ಗಿಡ ಇರ್ತದೋ ಜಾಸ್ತಿ ಇರ್ತದೆ,
1: ಜಾಸ್ತಿ ಇರ್ತದೆ. ಆದರೆ ಅದು ಸುತ್ತಮುತ್ತ ಎಲ್ಲ ಕಡ್ದಾಕ್ತೇವೆ. ಒಂದು ಅದಕ್ಕೊಂದು ಕೊನೆ ಬಂದರೆ ಎರಡು ಮೂರು ಮಹಿಳೆ ಬಿಟ್ಟು ಉಳಿದದ್ದೆಲ್ಲ ಕಡ್ದಾಕ್ತಾರೆ. ಆಮೇಲೆ ಅದು ಬಂದಮೇಲೆ ಮತ್ತೆ ಅದು ಅದ್ರ ಕೊನೆ ಕಡ್ದಮೇಲೆ ಅದರ ಬೇರೆ ಕಡೆ ಸಪ್ರೇಟ್ ಮಾಡಿ ನೆಡ್ತೇವೆ. ಇಲ್ಲಾದರೆ ಅದು ಬುಡ ಮೇಲೆ ಬರ್ತಾನೇ ಇರ್ತದೆ, ಹೊಂಡ ಮಾಡೇ ನೆಡ್ಬೇಕು ಅದಕ್ಕೆ. ಇಲ್ದಿದ್ರ ಮೇಲೆ ಬರ್ತಾ ಇರ್ತದೆ, ಬಿದ್ದು ಹೋಗ್ತದೆ. ಒಂದು ಕೊನೆ ಬಂತು ಹೇಳಿ ಬಿಟ್ಟದ್ದು ಈಗ ಬಿದ್ದುಕೊಂಡಿದೆ ಎಲ್ಲ, ಸುಮಾರೆಲ್ಲ ಬಾಳೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೇವೆ. ಅಷ್ಟೇ ಗುಂಟೆಯಲ್ಲಿ ನಮ್ಮ ತಂಪು ತೋಟ ಮಾಡ್ಕೊಂಡಿದ್ದೇವೆ.
0: ಈಗ ಕಾಡು ಹಂದಿ ಬಗ್ಗೆ ಎಲ್ಲ ನೀವು ಆವಾಗಲೇ ಹೇಳಿದ್ರಿ, ಇಲ್ಲ ಬಾರದ ಹಾಗೆ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ?
1: ಬೇಲಿನೇ ಸಿಕ್ಬಿಟ್ರೆ ಮತ್ತೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಅದಕ್ಕೆ ಏನು ಮಾಡೋದಕ್ಕೆ, ಮನೆ ಹತ್ರ ಬರೋದಿಲ್ಲ, ನಮ್ಮದು ಕಲ್ಲು ಪಾಗಾರ. ಅದು ಬೇರೆಯವ್ರ ಗದ್ದೆ, ನಾವೇನು ಮಾಡುವಂಗಿಲ್ಲ.
0: ದೂರ ಇದೆ
1: ಗದ್ದೆ, ಮನೆ ದೂರ ಅಂದರೆ ಸ್ವಲ್ಪ ದೂರ ಇದೆ ಮನೆ, ಹಾಂ 100 ಮೀಟರ್ ಇರ್ಬೋದು.
0: ಸರಿ, ನೀಲಮ್ಮ ಬಲೀಂದ್ರಗೌಡ ಅವರೇ, ವೃತ್ತಿಯಿಂದ ನೀವು ಶಿಕ್ಷಕಿಯಾಗಿ ದುಡಿದಂಥವರು, ಆನಂತರ ಪೂರ್ಣಕಾಲಿಕವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ, ನಿಮ್ಮ ಕೃಷಿ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಭಟ್ಕಳ ತಾಲೂಕು ಕಂಚಿಕೇರಿಯ ನೀಲಮ್ಮ ಬಲೀಂದ್ರ ಗೌಡ ಅವರೊಂದಿಗಿನ ಕೃಷಿ ಅನುಭವದ ಕುರಿತಾದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್.

0: ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು.
1: ನೆನೆಸಿರುವಂತಹ ಖರ್ಜೂರ. ಸಾಮಾನ್ಯವಾಗಿ ಖರ್ಜೂರದ ಬಗೆಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಹೆಚ್ಚಿನ ಪೋಷಕಾಂಶವನ್ನು ಹೊಂದಿರುವಂತಹ ಹಣ್ಣುಗಳಲ್ಲಿ ಇದು ಕೂಡ ಒಂದು. ಹೆಚ್ಚಾಗಿ ಒಣ ಖರ್ಜೂರವನ್ನು ನಾವೆಲ್ಲ ಸೇವಿಸುತ್ತೇವೆ. ಬೇರೆ ಹಣ್ಣುಗಳಿಗೆ ಹೋಲಿಸಿದಲ್ಲಿ ಒಣ ಖರ್ಜೂರದಲ್ಲಿ ನೀರಿನ ಅಂಶ ಕಡಿಮೆ. ಕೆಲವರಿಗೆ ಖರ್ಜೂರವನ್ನು ಸೇವಿಸಿದಾಗ ಹೊಟ್ಟೆ ನೋವು ಕೂಡ ಕಂಡು ಬರಬಹುದು, ಜಗಿದು ಜಗಿದು ಹಲ್ಲುನೋವು ಕೂಡ ಬರಬಹುದು. ಆದರೆ ಖರ್ಜೂರವನ್ನು ತೊಳೆದು ಶುದ್ಧ ಕುಡಿಯುವ ನೀರಿನಲ್ಲಿ ನೆನೆಸಿ ಸೇವಿಸುವುದರಿಂದ ಅನೇಕ ಲಾಭಗಳು ಕಂಡುಬರುತ್ತವೆ. 10-20 ನಿಮಿಷ ನೆನೆಸಿದ್ರೂ ಕೂಡ ಸಾಕು. ಬೇಕಿದ್ದಲ್ಲಿ ಬೆಚ್ಚಗಿನ ನೀರನ್ನು ಕೂಡ ಬಳಸಿಕೊಳ್ಳಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿಯನ್ನು ಖರ್ಜೂರವು ಹೊಂದಿರುತ್ತದೆ. ಶಕ್ತಿಯ ಹೆಚ್ಚಳಕ್ಕೆ ಇದರ ಸೇವನೆ ಅನುಕೂಲಕಾರಿ. ಸುಸ್ತನ್ನು ಕಡಿಮೆ ಮಾಡುವುದಕ್ಕೆ ಸಹಕಾರಿ. ಪದೇ ಪದೇ ಸುಸ್ತಾಗುತ್ತಿದೆ ಎಂದಲ್ಲಿ ಪ್ರತಿನಿತ್ಯ ರಾತ್ರಿ ಖರ್ಜೂರವನ್ನು ನೆನೆಸಿ ಮಾರನೇ ದಿನ ನೀರಿನ ಸಹಿತವಾಗಿ ಖರ್ಜೂರವನ್ನು ಸೇವಿಸುವಂತಹದ್ದು ಬಹಳ ಪರಿಣಾಮಕಾರಿ. ಮಲಬದ್ಧತೆಯ ನಿವಾರಣೆಗೆ ಈ ಉಪಾಯ ಸಹಕಾರಿಯಾಗುತ್ತದೆ. ಇದರಲ್ಲಿ ನಾರಿನ ಅಂಶ ಇರುವುದರಿಂದ ಇದು ಸಾಧ್ಯವಾಗುತ್ತದೆ. ದೇಹದಲ್ಲಿ ರಕ್ತ ಸಂಚಾರ, ರಕ್ತ ಹೆಚ್ಚಳಕ್ಕೆ ಖರ್ಜೂರವು ನೆರವಾಗುತ್ತದೆ. ತೂಕ ಹೆಚ್ಚಳಕ್ಕೂ ಕೂಡ ಸಹಕಾರಿಯಾಗಿದೆ. ಹೆಚ್ಚಿನ ತೂಕ ಮೊದಲೇ ಇರುವವರು ನೆನೆಸಿದ ಖರ್ಜೂರವನ್ನು ತೆಗೆದುಕೊಳ್ಳಬಹುದು, ಆದರೆ ಮಿತಿಯಲ್ಲಿ ಇರಬೇಕಷ್ಟೇ. ವಿಟಮಿನ್ಗಳು, ಮಿನರಲ್ಸ್ಗಳು, ನಾರಿನ ಅಂಶ ಅಧಿಕ ಪ್ರಮಾಣದಲ್ಲಿದೆ. ಅದರಲ್ಲಿ ಕ್ಯಾಲ್ಸಿಯಂ, ಸಲ್ಫರ್, ತಾಮ್ರ, ಕಬ್ಬಿಣ, ಪೊಟ್ಯಾಸಿಯಂ, ಫಾಸ್ಫರಸ್, ಮ್ಯಾಂಗನೀಸ್ ಇವುಗಳಿದ್ದು ದೇಹಕ್ಕೆ ಹೆಚ್ಚಿನ ಅನುಕೂಲತೆಗಳನ್ನು ಮಾಡಿಕೊಡುತ್ತದೆ. ಖರ್ಜೂರವನ್ನು ನೆನೆಸುವುದರಿಂದ ದೇಹಕ್ಕೆ ಈ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸುಲಭವಾಗುತ್ತದೆ. ಬಹುಪಯೋಗಿ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಎಂದಾಕ್ಷಣ ಹಲವರಿಗೆ ಅದರಿಂದ ತಯಾರಿಸುವಂತಹ ಬೋಂಡಾ, ಬಜ್ಜಿ, ಇನ್ನೂ ಕೆಲವರಿಗೆ ಅದನ್ನು ಉಪಯೋಗಿಸಿ ಮಾಡುವಂತಹ ಫೇಸ್ ಬ್ಯಾಕ್ ನೆನಪಾಗಬಹುದು. ಆದರೆ ಕಡಲೆ ಹಿಟ್ಟಿನ ಪ್ರಯೋಜನ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಕಡಲೆ ಹಿಟ್ಟು ಆರೋಗ್ಯವರ್ಧಕವಾಗಿ ಮತ್ತು ಸೌಂದರ್ಯವರ್ಧಕವಾಗಿಯೂ ಕೂಡ ಕೆಲಸ ಮಾಡುತ್ತದೆ. ಹಿರಿಯರು ಅವರ ಮುಖ, ಚರ್ಮ ಮತ್ತು ಕೂದಲಿನ ರಕ್ಷಣೆಗಾಗಿ ಕಡಲೆ ಹಿಟ್ಟು ಬಳಸುವುದನ್ನು ರೂಢಿ ಮಾಡಿಕೊಂಡಿದ್ರು. ಹಾಗೆಯೇ ಅವರ ಮುಖವಾಗಲಿ, ಕೇಶರಾಶಿಯಾಗಲಿ ಕಾಂತಿಯುತವಾಗಿರ್ತಿತ್ತು. ಇಂದಿನ ಕಾಲದಲ್ಲಿ ನೈಸರ್ಗಿಕವಾಗಿ ಪದಾರ್ಥವನ್ನು ಬಳಸುವಂತಹದ್ದು ಬಹಳ ಕಡಿಮೆ. ಕಡಲೆ ಹಿಟ್ಟನ್ನು ಬಳಸುವುದರಿಂದ ಕೆಲವೊಂದು ಸಮಸ್ಯೆಗಳು ಕಡಿಮೆಯಾಗುವುದರ ಜೊತೆಗೆ ಸೌಂದರ್ಯವೂ ವೃದ್ಧಿಯಾಗುತ್ತದೆ. ಈಗಿನ ಪರಿಸರ ಹಾಗೂ ಜೀವನಶೈಲಿಯಿಂದ ಹೆಚ್ಚುತ್ತಾ ಇರುವಂತಹ ಮೊಡವೆ, ಮುಖದ ಮೇಲಿನ ಕಪ್ಪು ಕಲೆ, ಎಣ್ಣೆ ಚರ್ಮ ಮತ್ತು ಒಣ ತ್ವಚೆಗೆ ಕಡಲೆ ಹಿಟ್ಟು ರಾಮಬಾಣ. ಕಡಲೆ ಹಿಟ್ಟಿನಲ್ಲಿರುವ ಜಿಂಕ್ ಅಂಶವು ಮೊಡವೆ ನಿವಾರಣೆಗೆ ಸಹಕಾರಿ. ಕಡಲೆ ಹಿಟ್ಟು, ಅರಿಶಿನ ಹಾಗೂ ಹಾಲಿನ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳೆಯುವುದರಿಂದ ಮೊಡವೆ ನಿವಾರಣೆಯಾಗುತ್ತದೆ. ಕಡಲೆ ಹಿಟ್ಟನ್ನು ದಿನನಿತ್ಯ ಬಳಸುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳು ನಿವಾರಣೆಯಾಗುವುದರ ಜೊತೆಗೆ ಸನ್ ಟ್ಯಾನ್ ಕೂಡ ಕಡಿಮೆಯಾಗ್ತಾ ಬರುತ್ತದೆ. ಕಡಲೆ ಹಿಟ್ಟಿನ ವಿಶೇಷತೆ ಎಂದರೆ ಎಣ್ಣೆ ಚರ್ಮ ಮತ್ತು ಒಣ ಚರ್ಮ ಎರಡಕ್ಕೂ ಕೂಡ ಇದು ಪರಿಣಾಮಕಾರಿ.

0: ಕಡಲೆ ಹಿಟ್ಟು ಮತ್ತು ರೋಸ್ ವಾಟರ್ ಮಿಶ್ರಣವು ಎಣ್ಣೆ ಚರ್ಮವನ್ನು ನಿರ್ವಹಿಸುವುದಕ್ಕೆ ಸಹಕಾರಿಯಾಗಿದೆ. ಕಡಲೆ ಹಿಟ್ಟನ್ನು ಹಸಿ ಹಾಲಿನ ಜೊತೆಗೆ ಬೆರೆಸಿ ಉಪಯೋಗಿಸಿದಾಗ ಉತ್ತಮ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತದೆ. ಇದು ಒಣ ತ್ವಚೆಗೆ ಉತ್ತಮ. ಕಡಲೆ ಹಿಟ್ಟು ಸೌಂದರ್ಯವರ್ಧನೆಯ ಜೊತೆಗೆ ದೈಹಿಕ ಆರೋಗ್ಯಕ್ಕೂ ಸಹಕಾರಿ. ಕಡಲೆ ಹಿಟ್ಟು ಹೆಚ್ಚು ನಾರಿನ ಅಂಶ ಮತ್ತು ಪ್ರೋಟೀನ್ ಅಂಶದಿಂದ ಕೂಡಿದ್ದು ಗ್ಲುಟೀನ್ ರಹಿತವಾಗಿದೆ. ಇದರಲ್ಲಿರುವಂತಹ ನಾರಿನ ಅಂಶವು ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ದೋಸೆ ಹಿಟ್ಟಿನಲ್ಲಿ ಇದನ್ನು ಬಳಸಿದಾಗ ದೋಸೆಯಲ್ಲಿನ ಗ್ಲುಕೋಸ್ ಅಂಶ ನಿಧಾನವಾಗಿ ರಕ್ತಗತವಾಗುವ ಹಾಗೆ ಮಾಡುತ್ತದೆ. ಆ ಮೂಲಕ ಮಧುಮೇಹ ಹತೋಟಿಗೆ ಬರುತ್ತದೆ. ಇದರಲ್ಲಿರುವಂತಹ ಹೆಚ್ಚಿನ ಪ್ರೋಟೀನ್ ಹಾಗೂ ನಾರಿನ ಅಂಶ ಇರುವುದರಿಂದ ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಇರುವುದರಿಂದ ಇದನ್ನು ಮಧುಮೇಹಿಗಳು ಸೂಪರ್ ಫುಡ್ ಎಂದು ಕರೆಯಬಹುದು. ಇಂದು ಮಾರುಕಟ್ಟೆಯಲ್ಲಿ ಕಲಬೆರಕೆ ಕಡಲೆ ಹಿಟ್ಟು ಸಿಗ್ತಾ ಇರುವುದರಿಂದ ಒಣ ಕಡಲೆಕಾಯಿಯನ್ನು ತಗೊಂಬಂದು ಮಿಲ್ಲಿನಲ್ಲಿ ಹಿಟ್ಟು ಮಾಡಿ ಉಪಯೋಗಿಸುವಂತಹದ್ದು ಒಳ್ಳೆಯದು.
1: ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಟಿ ಎಸ್ ಪ್ರಸಾದ್.

ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಗಂಗೆ ನಿಮ್ಮ ಕುಣಬಿ ಮತ್ತು ಸಂಗಡಿಗರಿಂದ ಕುಣಬಿ ಸಮುದಾಯದ ಮದುವೆ ಹಾಡುಗಳು.
1: ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಯಲ್ಲಾಪುರ ತಾಲೂಕು ಮಲವಳ್ಳಿ ಯಳಮನೆಯ ಶ್ರೀಮತಿ ಗಂಗೆ ನೆಮ್ಮ ಕುಣಬಿ ಮತ್ತು ಬಳಗದವರಿಂದ ಕುಣಬಿ ಸಮುದಾಯದವರ ಮದುವೆಯ ಹಾಡುಗಳು. ಮೊದಲಿಗೆ ಶುಭ ಕಾರ್ಯದ ಆರಂಭದಲ್ಲಿ ದೇವರ ಪ್ರಾರ್ಥನೆ.

ವರನ ದಿಬ್ಬಣ ಹೊರಡುವ ಹೊತ್ತಲ್ಲಿ ಆತನ ಅಕ್ಕ ತಂಗಿಯರು ವಧುವಿಗಾಗಿ ಅಂದರೆ ಮುಂದೆ ಅತ್ತಿಗೆ ಆಗುವವಳಿಗೆ ತಾವೇ ಕಟ್ಟಿದ ಹೂಮಾಲೆಯನ್ನು ಆತನ ಕೈಯಲ್ಲಿ ಇಡುವ ಹಾಡು.

ವರನದಿಬ್ಬಣ ವಧುವಿನ ಮನೆಗೆ ಬಂದಾಕ್ಷಣ ವಧುವಿನ ಮನೆಯವರಿಗೆ ಹೂ ಕೊಟ್ಟು ಬಟ್ಟೆ ಬರೆ ಕೊಟ್ಟು ಹುಡುಗಿಯನ್ನು ಕೊಡಿ ಎಂದು ವರನ ಕಡೆಯವರು ಕೇಳಿಕೊಳ್ಳುವ ಹಾಡು.

0: Debe da un
1: ಇದುವರೆಗೆ ಗಂಗೆ ನಿಮ್ಮ ಕುಣಬಿ ಮತ್ತು ಸಂಗಡಿಗರಿಂದ ಕುಣಬಿ ಸಮುದಾಯದ ಮದುವೆ ಹಾಡುಗಳನ್ನು ಕೇಳಿದಿರಿ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ಇಂದು ಆರ್ಥಿಕ ಹಾಗೂ ಇಂಧನ ಭದ್ರತೆ, ಔಷಧೋದ್ಯಮ, ರಕ್ಷಣಾ ಕ್ಷೇತ್ರ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸುವುದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಮಾತುಕತೆಯ ಬಳಿಕ ನಡೆದ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನ ಕಾಲಘಟ್ಟದಲ್ಲಿ ಪರಸ್ಪರ ವಿಶ್ವಾಸವೇ ಅತ್ಯಂತ ದೊಡ್ಡ ಸಂಪತ್ತಾಗಿದ್ದು, ಭಾರತ ಜಪಾನ್ ಪಾಲುದಾರಿಕೆ ಕಾಲದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಿದೆ ಎಂದು ಹೇಳಿದರು. ಭಾರತ ಮತ್ತು ಜಪಾನ್ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಾಗಿದ್ದು, ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಇಂಡೋ ಪೆಸಿಫಿಕ್ ಪ್ರದೇಶ ನಿರ್ಮಾಣ ಎರಡೂ ರಾಷ್ಟಗಳ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನ ಸಹಭಾಗಿತ್ವವು ಭಾರತ ಜಪಾನ್ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಲಿದ್ದು, ಈ ನಿಟ್ಟಿನಲ್ಲಿ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಜಂಟಿ ಘೋಷಣೆಯನ್ನು ಹೊರಡಿಸಿವೆ. ಜಪಾನ್ನ ನಿಖರ ತಂತ್ರಜ್ಞಾನ ಮತ್ತು ಭಾರತದ ಸಾಫ್ಟ್ವೇರ್ ಸಾಮರ್ಥ್ಯದ ಸಂಯೋಜನೆಯು ಜಾಗತಿಕ ಕೃತಕ ಬುದ್ದಿಮತ್ತೆ ಅಭಿವೃದ್ದಿಗೆ ಹೊಸ ವೇಗ ಮತ್ತು ಶಕ್ತಿ ನೀಡಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಮೊದಲ ಜಂಟಿ ಅಭಿವೃದ್ದಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದಕ್ಕೂ ಇಂದು ಸಹಿ ಹಾಕಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಜಪಾನ್ ಪ್ರಧಾನಿ ಸನೆ ತಕೈಚಿ ಮೂರು ದಿನಗಳ ಭಾರತ ಪ್ರವಾಸಕ್ಕಾಗಿ ನವದೆಹಲಿಗೆ ಆಗಮಿಸಿದ್ದು, ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಅಂಶವಾಗಿ ಹೂಡಿಕೆಗಳು ಹೊರಹೊಮ್ಮಿದ್ದು, ಇದು ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದು ಆಯೋಜಿಸಿದ್ದ ಇಂಡೋ ಜಪಾನ್ ಕಾರ್ಯತಂತ್ರದ ಸಂವಾದವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನ ಅಭಿವೃದ್ದಿ ಖಚಿತಪಡಿಸುವತ್ತ ಸರ್ಕಾರ ಗಮನಹರಿಸಿದ್ದು, ಇದರೊಂದಿಗೆ ಭಾರತದ ಕೌಶಲ್ಯಯುತ ಮಾನವ ಸಂಪನ್ಮೂಲಕ್ಕೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಎಂದು ಹೇಳಿದರು. ಸಂವಾದದ ವೇಳೆ ಭಾರತ ಜಪಾನ್ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವ, ಭಾರತದ ವಿವಿಧ ಮುಕ್ತ ವ್ಯಾಪಾರ ಒಪ್ಪಂದಗಳು, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಪರಿಣಾಮವನ್ನು ಎದುರಿಸುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಚಿವ ಪಿಯೂಷ್ ಗೋಯಲ್ ಉತ್ತರಿಸಿದರು. ವಿದ್ಯುತ್ ಚಲನಶೀಲತೆಗೆ ಭಾರತದ ಪರಿವರ್ತನೆಯು ಕೇವಲ ಒಂದು ತಂತ್ರಜ್ಞಾನವನ್ನು

0: ಇನ್ನೊಂದರೊಂದಿಗೆ ಬದಲಾಯಿಸುವುದಲ್ಲ, ಬದಲಿಗೆ ಇದು ಸುಸ್ಥಿರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ವಿದ್ಯುತ್ ಚಲನಶೀಲತೆ, ವಿಕಸಿತ ಭಾರತಕ್ಕಾಗಿ ಭಾರತವನ್ನು ವಿದ್ಯುತ್ ಚಲನಶೀಲತೆಯ ಕೇಂದ್ರವಾಗಿ ನಿರ್ಮಿಸುವುದು ಎಂಬ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ವಿಷಯ ತಿಳಿಸಿದರು. ಪರಿಸರ ವಿಷಯದಲ್ಲಿ ಅನುಮತಿಗಳನ್ನು ಸರಳಗೊಳಿಸಲು, ಅವುಗಳನ್ನು ಪರಿವೇಶ್ ಪೋರ್ಟಲ್ ಮೂಲಕ ಡಿಜಿಟಲೀಕರಣಗೊಳಿಸಲು ಸರ್ಕಾರ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ನಿಯಮ ಪಾಲನೆಯ ಪ್ರಕ್ರಿಯೆಗಳನ್ನು ಸರಳೀಕರಿಸಲು ಹಾಗೂ ಪರಿಸರ ಸಂರಕ್ಷಣೆಗೆ ಧಕ್ಕೆಯಾಗದಂತೆ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಈ ಕ್ರಮಗಳಿಂದ ಜವಾಬ್ದಾರಿಯುತ ಅಭಿವೃದ್ಧಿಯೊಂದಿಗೆ ಹೂಡಿಕೆಗಳು ವೇಗ ಪಡೆಯುತ್ತಿವೆ ಎಂದು ಸಚಿವ ಭೂಪೇಂದರ್ ಯಾದವ್ ಹೇಳಿದರು. ಭಾರತವು ತನ್ನ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 6-12 ತಿಂಗಳುಗಳಲ್ಲಿ ದೇಶದ ಸಂಸ್ಕರಣಾ ಸಾಮರ್ಥ್ಯವನ್ನು ವರ್ಷಕ್ಕೆ 300 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಪರಿಸ್ಥಿತಿಯನ್ನು ನಿಭಾಯಿಸಿದ ಬಗೆಯನ್ನು ವಿವರಿಸಿದ ಸಚಿವರು, 10 ವರ್ಷಗಳ ನಂತರ ಮೊದಲ ಹಸಿರು ವಲಯ ಸಂಸ್ಕರಣಾಗಾರವನ್ನು ಸ್ಥಾಪಿಸಲಾಗುತ್ತಿದೆ. ದೀರ್ಘಕಾಲದವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಿತು, ನಂತರ ಅವುಗಳ ಮೇಲೆ ವಿಧಿಸಲಾದ ಸುಂಕಗಳನ್ನು ಕಡಿಮೆ ಮಾಡಿತು ಎಂದು ಅವರು ಹೇಳಿದರು. ಸರ್ಕಾರ ಯಾವಾಗಲೂ ನಾಗರಿಕರ ಹಿತಾಸಕ್ತಿಯ ಮೇಲೆ ಆದ್ಯತೆ ನೀಡಿತು. ಕಳೆದ 4 ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆ ಕೇವಲ ಶೇಕಡ 5.58% ಮತ್ತು ಡೀಸೆಲ್ ಬೆಲೆ ಶೇಕಡ 6.23% ಹೆಚ್ಚಾಗಿದೆ. ಗ್ರಾಹಕರಿಗೆ ಇಂಧನ ಬೆಲೆಯಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯು ಕಚ್ಚಾ ತೈಲ ಬೆಲೆಗಳ ಏರಿಕೆಯನ್ನು ಹೀರಿಕೊಳ್ಳುತ್ತದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದ ಬಂಕಿಂಪುರ್, ಮಧ್ಯಪ್ರದೇಶದ ದಾಟಿಯಾ ಮತ್ತು ಗುಜರಾತ್ನ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಜುಲೈ 30ರಂದು ಮತದಾನ ನಡೆಯಲಿದ್ದು ಆಗಸ್ಟ್ 3ರಂದು ಮತ ಎಣಿಕೆ ನಡೆಯಲಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಅವರ ರಾಜೀನಾಮೆಯಿಂದಾಗಿ ಬಂಕಿಪುರ ಕ್ಷೇತ್ರ ಖಾಲಿಯಾಗಿದೆ. ಆದರೆ ಕಾಂಗ್ರೆಸ್ ಶಾಸಕ ರಾಜೇಂದ್ರ ಭಾರತಿ ಅವರ ಅನರ್ಹತೆಯ ಪರಿಣಾಮವಾಗಿ ದಾಟಿಯಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದೆ. ಹೆಚ್ಚುವರಿಯಾಗಿ ಬಿಜೆಪಿ ಶಾಸಕ ಯೋಗೇಶ್ ಭಾಯ್ ನರಮದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ್ ಕ್ಷೇತ್ರ ತೆರವಾಗಿದ್ದು ಈ ಎಲ್ಲಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ದೇಶಾದ್ಯಂತ ಉದ್ಯೋಗ ಖಾತ್ರಿ, ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುವ ಮತ್ತು ಹಳ್ಳಿಗಳ ಅಭಿವೃದ್ಧಿಯನ್ನು ವೇಗಗೊಳಿಸುವ ನಿಟ್ಟನಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ 2025 ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಇಂದು ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಮುಕ್ಕವರಿಪಲ್ಲೆ ಗ್ರಾಮದಲ್ಲಿ ಈ ಕಾಯ್ದೆಯನ್ನು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೌಹಾಣ್, ಈ ಯೋಜನೆಯು ಯಾವುದೇ ಬಡ ಕಾರ್ಮಿಕನಿಗೆ ಕೆಲಸವಿಲ್ಲದೆ ಉಳಿಯದಂತೆ ಮತ್ತು ಪ್ರತಿ ಕೈಗೂ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗವನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದ್ದರೆ ಪ್ರಸ್ತುತ ದಿನಕ್ಕೆ 312 ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಗಡಿ ಭದ್ರತಾ ಪಡೆ, ಬಿಎಸ್ಎಫ್, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್, ಐಟಿಬಿಪಿ ಮತ್ತು ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಜಿ ನಡೆಸಿದ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಪರ್ವತಾರೋಹಣದ ಯಶಸ್ಸನ್ನು ಗುರುತಿಸುವ ಸಮಾರಂಭದಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರುವ ಮೂಲಕ ಮತ್ತು ಆಕಾಶದೆತ್ತರದಲ್ಲಿ ವಂದೇ ಮಾತರಂ ಹಾಡುವ ಮೂಲಕ ಬಿಎಸ್ಎಫ್ನ ಮಹಿಳಾ ಪರ್ವತಾರೋಹಣ ತಂಡವು ಧೈರ್ಯ, ದೇಶಭಕ್ತಿ ಮತ್ತು ಸಮರ್ಪಣೆಯ ಅಪರೂಪದ ಉದಾಹರಣೆಯನ್ನು ನೀಡಿದೆ ಎಂದು ಹೇಳಿದರು.

0: ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವ ಎರಡು ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಾಳೆ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಿಗಳು ಹಾಗೂ ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡವು ಇದೇ 5ರಂದು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 6:05ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಇದೀಗ ಭಜನೆಗಳನ್ನು ಕೇಳುವಿರಿ. ಅನುರಾಧ ಪೊಡ್ವಾಲ್ ಅವರು ಹಾಡಿರುವಂತಹ ಭಜನೆ ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಸೂರದಾಸರ ಕೃತಿ ಸಬ್ ದಿನ ಹೋತೆ.

ಇದುವರೆಗೆ ಭಜನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರ್ವಾರ, ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಿರಿಗಂಧ ಕೇಳುವಿರಿ.

ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಮನೆಯ ಕುರಿತು ಮಾತನಾಡ್ತಿದ್ವಿ. ಇನ್ನು ವಿಶ್ವ ಮಾನವ ಸಂದೇಶವನ್ನು ಸಾರಿದ ಕುವೆಂಪು ಅವರು ಹೀಗೆ ಹೇಳ್ತಾರೆ, ಮಗುವಿನ ಮೊದಲ ಶಾಲೆ ಮನೆ, ಮೊದಲ ಗುರು ತಾಯಿ, ಮೊದಲ ಸಂಸ್ಕಾರ ಕುಟುಂಬ. ಆದ್ದರಿಂದ ಮನೆ ಅನ್ನೋದು ಕೇವಲ ಆಶ್ರಯ ಮಾತ್ರವಲ್ಲ, ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವ ದೇವಾಲಯ.

0: ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ
1: ಬಾಲ್ಯದಲ್ಲಿ ಮಕ್ಕಳ ಬಾಯಲ್ಲಿ ಉಲಿಯುವ ಚಂದದ ಮಾತುಗಳಲ್ಲಿ ಇದು ಒಂದು. ಬೇಸಿಗೆ ರಜೆ ಬಂತು ಅಂದ್ರೆ ಮಕ್ಕಳಿಗೆ ಅಜ್ಜಿಯ ಮನೆಯೇ ಬೇಕು. ಅಜ್ಜಿ ತಾತನ ಪ್ರೀತಿಯ ಮಾತು, ಹೇಳುವ ಕತೆ ಅವರ ಕೈರುಚಿಗೆ ಸರಿಸಾಟಿ ಇಲ್ಲ.
2: ಅಜ್ಜಿ

ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟದಂತೆಯೇ ಎಂಬ ಗಾದೆ ಮಾತು ಸಹ ಇದೆ. ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯೆ, ಹಣ, ಆಸ್ತಿ ಎಲ್ಲವನ್ನ ಕೊಡಬಹುದು, ಆದರೆ ನಿಸ್ವಾರ್ಥದಿಂದ ಪ್ರೀತಿ ವಾತ್ಸಲ್ಯದ ಧಾರೆ ಎರೆಯೋದು ಮಾತ್ರ ಅಜ್ಜಿ ಎಂದರು. ಹಿರಿಯರನ್ನ ಗೌರವಿಸಿದ್ರೆ ದೇವರನ್ನ ಗೌರವಿಸಿದಂತೆಯೇ.

ಇನ್ನು ಡಿ ವಿ ಗುಂಡಪ್ಪನವರು ತಮ್ಮ ಚಿಂತನೆಗಳಲ್ಲಿ ಹೀಗೆ ವಿವರಿಸಿದ್ದಾರೆ. ಸುಖಿ ಸಮಾಜದ ಅಡಿಪಾಯ ಸುಸಂಸ್ಕೃತ ಕುಟುಂಬ. ಆ ಕುಟುಂಬದ ನೆಲೆ ಮನೆ. ಮನೆ ಭದ್ರವಾಗಿದ್ದರೆ ಕುಟುಂಬ ಭದ್ರವಾಗಿರುತ್ತೆ, ಕುಟುಂಬ ಭದ್ರವಾಗಿದ್ದರೆ ಸಮಾಜವೂ ಭದ್ರವಾಗಿರುತ್ತೆ. ಹೀಗಾಗಿ ಮನೆ ಎನ್ನುವುದು ಕೇವಲ ಕಟ್ಟಡವಲ್ಲ, ಅದು ಸಂಸ್ಕೃತಿ, ಪ್ರೀತಿ ಹಾಗೂ ಜವಾಬ್ದಾರಿಗಳ ಸಂಗಮ.

ಕವಿಗಳು ಮನೆಯ ಕುರಿತು ಏನ್ ಹೇಳಿದ್ದಾರೆ ಅಂತ ಮಾತಾಡ್ತಿದ್ವಿ. ಇನ್ನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತಮ್ಮ ಕಾವ್ಯಗಳಲ್ಲಿ ಹೀಗೆ ಹೇಳಿದರೆ, ಮಮತೆಯ ಮೊದಲ ನೆಲೆ ಮನೆ, ಮನಸ್ಸಿಗೆ ನೆಮ್ಮದಿ, ಬದುಕಿಗೆ ಭದ್ರತೆ,

ಕನಸುಗಳಿಗೆ ಆಸರೆ ನೀಡುವ ಪುಣ್ಯ ಸ್ಥಳವೇ ಮನೆ. ಆದ್ದರಿಂದ ಮನೆ ಅನ್ನೋದು ಮಾನವನ ಮೂಲಭೂತ ಅಗತ್ಯ ಮಾತ್ರವಲ್ಲ, ಅವನ ಬದುಕಿನ ಗೌರವದ ಸಂಕೇತವೂ ಹೌದು.

ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಜರಾಸಂದ ಚಿತ್ರದ ಗೀತೆ. ಹಾಡಿದ್ದಾರೆ ಅರ್ಜುನ್ ಜನ್ಯ ಮತ್ತು ಶಮಿತಾ ಮಲ್ನಾಡ್. ಗೀತೆಗೆ ಸಂಗೀತ ಅರ್ಜುನ್ ಜನ್ಯ ಅವರದು.

ಮುಂಗಾರು ಮಳೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಡಿದವರು ಸೋನು ನಿಗಮ್. ಗೀತ ರಚನೆ ಜಯನ್ ಯೋಗರಾಜ್ ಭಟ್ ಅವರದು. ಸಂಗೀತ ಮನೋಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ

ಜಾಕಿ ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಗೀತರಚನೆ ಯೋಗರಾಜ್ ಭಟ್, ಸಂಗೀತ ವಿ ಹರಿಕೃಷ್ಣ.

ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ

0: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್.
1: ಕೇಳುಗರೆ, ಚಿಕ್ಕಮಗಳೂರಿನಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಶಿಕ್ಷಣವನ್ನು ಪಡೆದು ಮಲೆನಾಡಿನ ಅನುಭವದ ಹಿನ್ನೆಲೆಯಲ್ಲಿ ಬಹಳಷ್ಟು ಕವಿತೆಗಳನ್ನ ಗಿಡಮರ ಹಸಿರು ಹೂ ಹಣ್ಣುಗಳ ಮೇಲೇನೆ ಬರೆದಂಥವರು ಮತ್ತು ಮನೆ ಭಾಷೆ ಕೊಂಕಣಿಯಾಗಿದ್ದರೂ ಕೂಡ ಸಾಹಿತ್ಯ ಕೃಷಿಯನ್ನ ಕನ್ನಡದಲ್ಲಿ ಕಟ್ಟಿಕೊಂಡಂಥವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಯಿತ್ರಿ ಮತ್ತು ಎಂ ಕೆ ಇಂದಿರಾ ಪ್ರಶಸ್ತಿ, ಬಿ ಎಸ್ ಶ್ರೀಧರ್ ಪ್ರಶಸ್ತಿ, ಹೀಗೆ ಹತ್ತು ಹಲವು ಪ್ರಶಸ್ತಿಯನ್ನು ಪಡೆದಂತಹ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಸಂಪಾದಕರುಗಳು ಕೂಡ ಆದಂತಹ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸುವ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸವಿತಾ ನಾಗಭೂಷಣ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ.
2: ನಮಸ್ಕಾರ ಸರ್.
1: ತಾವು ಶಿವಮೊಗ್ಗದ ಮಲೆನಾಡಿನ ಪರಿಸರದಲ್ಲಿ ಬೆಳೆದಂತವರು, ತಮ್ಮ ಎಲ್ಲ ಕಾವ್ಯಗಳಲ್ಲಿನೂ ಕೂಡ ನಮ್ಮ ಈ ಮಲೆನಾಡಿನ ಕಂಪು ಎದ್ದು ಕಾಣುತ್ತೆ. ಆದರೆ ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಮ್ಮ ಪತಿಯವರು ಅಂದ್ರೆ ಡಾಕ್ಟರ್ ನಾಗಭೂಷಣ್ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖ ಇದೆ ಅನ್ನೋದನ್ನ ತಿಳ್ಕೊಂಡು ಕಾರ್ಯಕ್ರಮವನ್ನ ತಮ್ಮ ಪತಿಯವರ ಪ್ರಭಾವ ನಿಮ್ಮ ಮೇಲೆ ಹೇಗೆ ಆಗಿದೆ ಅನ್ನೋದನ್ನ ತಿಳಿಸ್ತಾನೆ ಪ್ರಾರಂಭ ಮಾಡೋಣ.
2: ಇಲ್ಲ, ನನ್ನ ಬರವಣಿಗೆ ಒಂದು ಪಲ್ಲಟ ತಗೊಂಡಿದ್ದು ಅವರನ್ನು ಮದುವೆ ಆಗಿದ್ದೇನೆ, ಅದನ್ನು ಹೇಳಲೇಬೇಕು. ಯಾಕೆಂದರೆ ನನ್ನದು ಒಂದು ಸಣ್ಣ ಪ್ರಪಂಚ, ಪ್ರಕೃತಿಯ ಒಂದು ಪ್ರಪಂಚ ಅಷ್ಟೇ ಆಗಿತ್ತು. ಆದರೆ ಅವ್ರನ್ನ ಮದುವೆ ಆದಮೇಲೆ ಅವರು ಒಬ್ಬ ಸೋಷಿಯಲಿಸ್ಟ್ ಆಗಿದ್ದರು, ಹಾಗಾಗಿ ನಾನು ಬೇರೆನೇ ಪ್ರಪಂಚವನ್ನು ನೋಡಿದೆ. ಅವರ ಸ್ನೇಹಿತರ ಬಳಗನೇ ಬೇರೆ, ಆಮೇಲೆ ಅವರ ಮಾತುಕತೆನೇ ಬೇರೆ, ಅವರ ಒಡನಾಟನೇ ಬೇರೆ. ನನ್ನ ಪ್ರಪಂಚ ಒಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದೆ ಅಂತ ಹೇಳ್ಬೋದು ನಾನು. ಅವರು ಒಂದು ನದಿಗೆ ಕರ್ಕೊಂಡು ಹೋದರು ಅಂತ ಹೇಳ್ಬೋದು. ಆ ನದಿ ಆಮೇಲೆ ಕೊನೆಗೆ ಸಮುದ್ರ ಸೇರೇ ಸೇರುತ್ತೆ. ಅಂದರೆ ದೊಡ್ಡ ಒಂದು ವಿಸ್ತರಣೆ ಸಿಕ್ತು ನನ್ನ ಒಂದು ಪದ್ಯಕ್ಕೆ, ಒಂದು ಒಂದು ಹೊಸ ಆಯಾಮನೇ ಸಿಕ್ತು. ಅವರ
1: ಹೊಸ ಆಯಾಮ ಅವರ ಸಂಪರ್ಕದಿಂದ ನಿಮಗೆ ಸಿಕ್ಕದಾಗ್ಲೇನೆ. ನಿಮ್ಮ ಕವನದ ದಿಕ್ಕನ್ನು ಬದಲಿಸಿದಂಥ ಇನ್ನೊಬ್ಬ ವ್ಯಕ್ತಿ ಅಂತಂದರೆ ಡಾಕ್ಟರ್ ಶಿವರುದ್ರಪ್ಪನವರು.
2: ಹೌದು, ಅವರು ನಾನು ಮದುವೆ ಆಗೋ ಹೆಸರಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅವಾಗ ಇಲ್ಲಿ ಅವರಿಗೆ ಅವರ ಸಂದರ್ಶನ ನಾಗಭೂಷಣ್ ಮಾಡಿದ್ರು, ಮನೆಗೂ ಕರ್ಕೊಂಬಂದಿದ್ರು. ಫಸ್ಟ್ ಟೈಮ್ ಅವರನ್ನ ನಾನು ನೋಡಿದ್ದು. ಅದಾದ್ಮೇಲೆ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ರು. ಆವಾಗ ನಾನು ಒಂದು 4-5 ಸಣ್ಣ ಸಣ್ಣ ಪದ್ಯಗಳನ್ನು ಬರೆದು ನೋಟ್ಬುಕ್ಕಲ್ಲಿ ಇಟ್ಕೊಂಡಿದ್ದೆ. ಅವರಿಗೆ ಹೇಳಿದೆ ನಾನು ಸಣ್ಣ ಪುಟ್ಟ, ಅವ್ರಿಗೆ ಗೊತ್ತಿತ್ತು ನೀವು ಬರೀತೀರಲ್ವಾ ಅಂತಂದರು. ಹೌದು ಸರ್, ಏನೋ ಒಂದು ಬರೆದಿದ್ದೀನಿ ಅಂತಂದೆ. ನೋಡಿ ಬನ್ನಿ ಓದಿ ಅಂತಂದರು. ಆಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದು ನಾನು ಅಡ್ಡಡ್ಡ ಹೆಂಗೆ ಬರೆದಿದ್ದೆ, ಗಪದ್ಯ ಥರ ಬರೆದು ಕೊಟ್ಟೆ, ಹಿಂಗೆ ಸಾಲುಗಳನ್ನು ಬರೆದಿದ್ದೀನಿ ಅಂತ ಅವ್ರು ಹೇಳಿ ಓದ್ಬಿಟ್ಟು, ಇದು ಪದ್ಯನೇ ಅಮ್ಮ ಇದು, ಇದನ್ನು ಸ್ವಲ್ಪ ಹಿಂಗೆ ಬರೀ ಅಂತ ಹೇಳಿದ್ರು. ಅಂದರೆ ಮೊದಲ ಬಾರಿಗೆ ಒಬ್ಬ ಹಿರಿಯ ಕವಿಯೊಬ್ಬರು, ಮತ್ತೆ ನಾನು ತುಂಬ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅವರ ಅಂದರೆ ನಾನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ದೆ ಅವಾಗ. ಅವರ ಎದೆ ತುಂಬಿ ಹಾಡಿದ್ದನ್ನು ಅದೆಲ್ಲ ತುಂಬ. ಆಮೇಲೆ ಮೊದಲನೇ ಫಸ್ಟ್ ಟೈಮ್ ಒಬ್ಬ ಹಿರಿಯ ಕವಿ ನನಗೆ ಇದು ಹೌದು ನೀನು ಬರೆದಿದ್ದ ಪದ್ಯ ಅಂತ ನನಗೆ ಹೇಳಿದ್ದು. ಅದು ನನಗೆ ನನ್ನ ಕಾವ್ಯಯಾನದ ಹಾದಿಯಲ್ಲಿ ತುಂಬ ಸಹಾಯ ಮಾಡಿತು.
1: ಇದು ನಿಮ್ಮ ಸಾಹಿತ್ಯದ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದುಕೊಂಡಂತಹ ಒಂದಿಷ್ಟು ಪ್ರಸಂಗಗಳು ಸವಿತಾ ನಾಗಭೂಷಣ್ ಅವರು. ಇನ್ನು ನಿಜವಾದ ನಿಮ್ಮ ಪ್ರಪಂಚಕ್ಕೆ ಬರೋಣ. ತಾವು ಕವನವನ್ನು, ಅದರಲ್ಲೂ ವಿಶೇಷವಾಗಿ ಈ ಒಂದು ಕವಯಿತ್ರಿ ಅಂತಲೇ ಹೇಳ್ಕೊಂಡಿರೋದ್ರಿಂದ, ಇದುವರೆಗೆ ತಾವು ಸುಮಾರು ಎಷ್ಟು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದೀರಿ?
2: ನಾನೊಂದು 400-450 ಪದ್ಯ ಬರೆದಿರ್ಬೋದು. ಒಂದು 9 ಕವನ ಸಂಕಲನ ಬಂದಿದೆ.
1: ಬರುತ್ತೇನೆ ಕೇಳು ಅಂತ 1987 ಪ್ರಪ್ರಥಮ ಕವನ ಸಂಕಲನ ಬಂತು ತಮ್ಮದು. ಹಾಗೇನೆ ಚಂದ್ರನನ್ನ ಕರೆಯಿರಿ ಭೂಮಿಗೆ, ಮತ್ತೆ ಪುನಃ ನಿಮ್ಮ ಚಂದ್ರನ ಮೇಲಿನ ಆಕರ್ಷಣೆ ಇಲ್ಲಿಗೂ ಬಂದ್ಬಿಡ್ತು.
2: ಹೌದು.
1: ಹಾಗೇನೆ ಹೊಳೆ ಮಗಳು ಅಂತ ನೀವು 1996 ಬರೆದ್ರಿ. ಆಕಾಶ ಮಲ್ಲಿಗೆ, ಅದರಲ್ಲಿ 100 ಕವನಗಳಿದೆ. ಜಾತ್ರೆಯಲ್ಲಿ ಶಿವ, ಕಾಡಲ್ಲಿ ಹೂವುಗಳು, ಈವರೆಗಿನ ಕವನಗಳು, ದರ್ಶನ, ಹೀಗೆ ಬಹಳಷ್ಟು ಕವನಗಳು ಮತ್ತು ಕವನ ಸಂಕಲನಗಳು ಬರ್ತಾ ಹೋಯ್ತು. ಅದು ಇಷ್ಟೆಲ್ಲ ಕವನ ಬಂತಲ್ಲ ಸವಿತಾ ನಾಗಭೂಷಣ್ ಅವರೇ, ಅದರಲ್ಲಿ

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

0: ನಿಮಗೆ ಅಪ್ಯಾಯಮಾನವಾದಂತ ಕವನ ಯಾವುದು?
1: ಅದು ನಮ್ಗೆ ಹಂಗೆ ಹೇಳಕ್ಕೆ ಬರಲ್ಲ. ಈಗ ನನಗೆ ನನ್ನ ಫಸ್ಟ್ ಕಲೆಕ್ಷನ್ನೇ ನನಗೆ ಬೆಸ್ಟ್ ಅಂತ ನನಗೆ ಅನಿಸುದು. ಯಾಕೆಂದರೆ ನಾನು ಯಾವ ಬೇರೆಯ ಪ್ರಭಾವ ಇಲ್ಲದೆ ನನ್ನ ಒಳಗೆ ಏನು ನಿಜ ಮತ್ತು ಸಹಜವಾಗಿದೆಯೋ ಅದನ್ನು ನಾನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬರೆದಿದ್ದೀನಿ. ಆಮೇಲೆಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದರಲ್ಲಿ ಬೇರೆ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದರೆ ಫಸ್ಟ್ ಕಲೆಕ್ಷನ್ ಯಾವಾಗಲೂ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಸಹಜವಾಗಿರುತ್ತೆ. ಕೆ ವಿ ಸುಬ್ಬಣ್ಣ ಒಂದ್ಸತಿ ನಾನು ಹೇಳಿ ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳಿದೆ ನಾನು ಒಂದು 30 ಪದ್ಯ ಆಗಿದೆ ನನ್ನನ್ನು ತರಬೇಕಲ್ಲ ಅಂತ. ಅದಕ್ಕೆ ಆವಾಗ ಅಕ್ಷರ ಪ್ರಕಾಶನಕ್ಕೆ ತುಂಬ ಒಳ್ಳೆ ಹೆಸರಿತ್ತು. ನಾವು ಒಂದ್ಸತಿ ಹೆಗ್ಗೋಡಿಗೆ ಹೋಗಿದ್ವಿ ಅಲ್ಲಿ ಫಿಲಮ್ ಅಪ್ರಿಸಿಯೇಷನ್ ಕೋರ್ಸ್ಗೆ. ಅವಾಗ ನಾಗಭೂಷಣ್ ಹೇಳಿದ್ರು ನೀನು ಪ್ರಿಂಟ್ ಆಗಬೇಕು ಅಂತಿದ್ರೆ ಅವರನ್ನು ಕೇಳು. ಅವರು ಆಯಿತು ಅಂದರೆ ಇರ್ಲಿ, ಇಲ್ಲ ಅಂದ್ರೆ ನೋಡೋಣ. ಬೇರೆ ನೆಲ್ಮನೆ ಪ್ರಕಾಶನದಿಂದ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲಿಂದ ತರೋಣ. ನೀ ಶಿವಮೊಗ್ಗದಳು ಅಲ್ವಾ, ಕೇಳು ಅಂತ ಅಂದರು. ನಾನು ಒಂದು ಮಾತು ಕೇಳಿದೆ ಸುಬ್ಬಣ್ಣ ಅವ್ರಿಗೆ, ತರ್ತೀರ ಸರ್ ಅಂತ. ಅದಕ್ಕೆ ನೀವು ನಮ್ಮ ಜಿಲ್ಲೆಯವರಲ್ವಾ, ತರೋಣ ಅಂತ ಅಷ್ಟೇ. ಅವರು ಪಾಪ ಬೇರೆ ಏನೂ ಹೇಳಲಿಲ್ಲ. ನಾನು ಅವಾಗ ಇನ್ನೂ ಆಗತಾನೆ ಉದಯೋನ್ಮುಖ ಕವಯಿತ್ರಿ, ಎಲ್ಲೋ ಒಂದು ಎರಡು ಓದಿರ್ಬೋದು ಅಷ್ಟೇ. ಒಂದು ಆ ಥರ ಒಂದು ಪ್ರೀತಿ ಇತ್ತವರಿಗೆ ನಮ್ಮ ಜಿಲ್ಲೆಯವರನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಹಂಗಾಗಿ ನನ್ನ ಕಲೆಕ್ಷನ್ ಬಂತು. ನನ್ನ ಕಲೆಕ್ಷನ್ ಜೊತೆಗೆ ಅವಾಗ ಬಿ ಆರ್ ಲಕ್ಷ್ಮಣ್ ರಾವ್ದು ಕಲೆಕ್ಷನ್ ಬಂದಿದ್ದು, ಅಕ್ಷರ ಅವ್ರದ್ದು ಒಂದು ಬಂತು, ಹದಿಹರಿಯದ ಹಾಡುಗಳು ಅಂತ ಒಟ್ಟಿಗೆ ಮೂರು ಬಂದಿದ್ದು ನೆನಪಿದೆ ನನಗೆ.
0: ಆಮೇಲೆ ಹೊಸ ಮನುಷ್ಯ ಏನಿದು?
1: ಇದು ಹೊಸ ಮನುಷ್ಯ ನಮ್ಮ ಮನೆಯವ್ರದ್ದು ಪತ್ರಿಕೆ ಅದು ಹೊಸ ಮನುಷ್ಯ. ಅವರು ಲೋಹಿ ಅವರು ಮ್ಯಾನ್ ಕೈಂಡ್ ಅಂತ ತರ್ತಾ ಇದ್ರು. ಅದೇ ರೀತಿ ಅವರು ಆಕಾಶವಾಣಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊಸ ಮನುಷ್ಯವನ್ನು ಒಂದು 10-11 ವರ್ಷ ತಂದರು.
0: ಹಾಗೆ ಹೊಸ ಮನುಷ್ಯದಲ್ಲಿ ತಮ್ಮ ಸಾತ್ವ ಇರಬೇಕು.
1: ನಾನು ಕೂಡ ವಿ ಆರ್ ತಗೊಂಡಿದ್ದೆ, ಹಂಗಾಗಿ ನಾವು ಒಟ್ಟಿಗೆ ಅದನ್ನ ಕೆಲಸ ಮಾಡಿದ್ವಿ. ಅವರು ಏನಿದ್ರು ಸಾಫ್ಟ್ವೇರ್, ನಂದೇನಿದ್ರು ಹಾರ್ಡ್ವೇರ್. ಅದನ್ನ ಪೋಸ್ಟ್ ಮಾಡೋದು, ಬಂಡ್ಲು ಕಟ್ಟೋದು, ಆಮೇಲೆ ಅವ್ರ ಲೇಖಕರಿಗೆ ಫೋನ್ ಮಾಡೋದು, ಪ್ರೂಫ್ ನೋಡೋದು, ಇಂಥವೆಲ್ಲ ನಂದು. ಆದರೆ ಕಾವ್ಯಕ್ಕೆ ಒಂದು ಪುಟ ಇರ್ತಿತ್ತು ಅದರಲ್ಲಿ. ನಾನು ಹೇಳ್ತಿದ್ದೆ ಆ ಪುಟ ನನಗೆ ಕೊಡಬೇಕು ನೀವು ಅಂತ. ನಾನು ಕವಿತೆಗಳನ್ನು ಆರಿಸ್ತೀನಿ ಅಥವಾ ನಾನು ಇಷ್ಟಪಟ್ಟದನ್ನು ಹಾಕ್ತೀನಿ ಅಂತ. ಆಯಿತು, ಇರಲಿ, ನಿಂಗೊಂದು ಪುಟ, ಇಷ್ಟು ಕೆಲಸ ಮಾಡ್ತೀಯಲ್ಲ, ನಿಂಗೊಂದು ಪುಟ ಇರಲಿ
0: ಅಂತ ಕೊಟ್ಟರು.
1: ಬೇರೆದು ಯಾವುದು ಕೊಟ್ಟಿರ್ತಿರ್ಲಿಲ್ಲ, ಕತೆನೂ ಅವರೇ ನೋಡ್ತಿದ್ರು, ಕಾವ್ಯದ್ದು ಮಾತ್ರ ನಾನು ಅದ್ರಲ್ಲಿ ಸೆಲೆಕ್ಟ್ ಮಾಡಿ 2-3 ಪದ್ಯ ಹಾಕ್ತಿದ್ದೆ.
0: ಅದನ್ನು ಹೇಳಲೇ ಇಲ್ಲ ತಮ್ಮ ಇಷ್ಟವಾದ ಕವನ ಏನು ಅಂತ.
1: ನನಗೆ ಈ ಜಾತ್ರೆಯಲ್ಲಿ ಶಿವ ಅನ್ನೋ ಪದ್ಯ ಇರ್ಬೋದು, ಕನಕ ಮತ್ತೆ ಕೃಷ್ಣ ಅಂತ ಇರೋ ಪದ್ಯ ಇರ್ಬೋದು, ಅದನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಅದನ್ನ ಓದಿದಾಗ್ಲೂ ಮತ್ತೆ ಮತ್ತೆ ಜನ ಅದನ್ನ ಇಷ್ಟಪಟ್ಟಿದ್ದಾರೆ ಮತ್ತೆ ಈಗಲೂ ನೆನ್ಪಿಟ್ಕೊಂಡಿದ್ದಾರೆ. ಒಬ್ಬ ಕವಿ 1000 ಪದ್ಯ ಬರೆದ್ರು, ಯಾವುದೋ ಕೆಲವು ಸತಿ ಒಂದೇ ಒಂದು ಪದ್ಯದಿಂದ ಅವರನ್ನ ನೆನಪು ಮಾಡ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಜಾತ್ರೆಯಲ್ಲಿ ಶಿವ ನಂದು ಭಾರಿ ಪ್ರಸಿದ್ಧವಾದ ಕವನ, ಅಥವಾ ಕನಕ ಕೃಷ್ಣ. ಆದರೆ ನನಗೆ ಆ ಪದ್ಯ ಅಷ್ಟು ಇಷ್ಟ ಇಲ್ಲ. ನನಗೆ ನಾನು ಇತ್ತೀಚೆಗೆ ಬರೆದ ಅಯ್ಯೋ ಶಿವನೇ ಅಂತ ಒಂದು ಪದ್ಯ ಇದೆ. ಅಂದರೆ ಈ ಸರಕು ಪ್ರಪಂಚದಲ್ಲಿ ನನ್ನದು ಕಾವ್ಯ ಪ್ರಪಂಚ, ಅದಕ್ಕೆ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸರಕಿನ ಪ್ರಪಂಚ ಎದುರಿಗೆ ನಿಂತಿದೆ. ನನಗೆ ಅನಿಸೋದು ನಾಗಭೂಷಣ್ ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು, ಗಾಂಧಿ ಲೋಹಿಯಾ ಅಂಬೇಡ್ಕರ್ ಇದ್ರ ಬಗ್ಗೆ ಎಲ್ಲ, ಬುದ್ಧ ಹೀಗೆಲ್ಲ ವರ್ಕ್ಶಾಪ್ ಮಾಡ್ತಾಯಿದ್ರು. ಅವಾಗ ನಾನು ಹೇಳ್ತಿದ್ದೆ ನೋಡಿ ನೀವು ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಮಾಡಿದ್ರು, ಆದರೆ ನಾನು ಒಂದು ಬರೆದಿದ್ದೀನಿ ಗಾಂಧಿ ಬಗ್ಗೆ ಪದ್ಯ ಅಂತ. ಅದೇ ನಾನು ಅಯ್ಯೋ ಶಿವನೇ ಅಂತಂದರೆ ಈ ಸರ್ಕಿನ ಪ್ರಪಂಚ ಹೆಂಗೆ ನಮ್ಮ ಇಡೀ ಮನುಷ್ಯತ್ವವನ್ನೇ ನಾಶ ಮಾಡಿಬಿಟ್ಟಿದೆ ಅಂತ. ನಾವು ಅದಕ್ಕೆ ತೆತ್ಕೊಂಡ್ಬಿಟ್ಟಿದ್ದೀವಿ. 100 ವಸ್ತುಗಳನ್ನು ನಾವು ನಮ್ಮ ಸಂಗ್ರಹ ಒಂದು ಬುದ್ಧಿ ಇದೆಯಲ್ಲ, ಇಡೀ ಜಗತ್ತನ್ನೇ ನಮ್ಮ ಮನೆಯಲ್ಲಿ ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆ ಒಂದು ಬರೆದಿದ್ದೀನಿ ಸರ್ಕಿನ ಪ್ರಪಂಚ. ಅದು ಪದ್ಯ ಅಂತಲೇ ಹೇಳೋದಿಲ್ಲ ನಾನು, ಕಾವ್ಯ ನಿವೇದನೆ ಅಂತ ಹೇಳಲ್ಲ, ಕಾವ್ಯ ವೇದನೆ ಅಂತ ಹೇಳ್ತೀನಿ. ಆ ಪದ್ಯ ನನಗೆ ಇಷ್ಟ ಮತ್ತು ನಾನು ಅವಾಗ ಅವಾಗ ಅದನ್ನು ಓದ್ತಾ ಇರ್ತೀನಿ.
0: ಈಗ ನಾವು 1986 ನಿಮ್ಮ ಮೊದಲನೇ ಕವನ ಯಾವುದು ಅಂತ ನೋಡ್ಬೋಣ.
1: ಮೊದಲನೇದು ಅದು ಪುಟ್ಟದು ಸರ್, 82 ಬರೆದದ್ದು. ಪ್ರವಾಹದ ಜೊತೆ ಎಲ್ಲವೂ ಕೊಚ್ಚಿಕೊಂಡು ಹೋಯಿತೆಂದರೆ ತಪ್ಪಾದೀತು. ನನ್ನ ಕನಸುಗಳಿನ್ನೂ ಹಸಿ ಹಸಿಯಾಗಿವೆ.

0: ಸೂರಿನಡಿ ಬಿದ್ದಿರುವ ಪಿತಿ ಪಿತಿ ಮಣ್ಣಿನಲ್ಲಿ.
1: ಇದು ನಮ್ಮ ಆರಂಭದ್ದು ಮಣ್ಣಿನಲ್ಲಿ ಶುರುವಾಯಿತು.
0: ಹೌದು, ಆ ನಾಲ್ಕು ಸಾಲಿನ ಚುಟುಕನ್ನ ಪುರವಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಅದು ಒಂದು ನನ್ನ ಒಂದು ಅವರ ಪ್ರೋತ್ಸಾಹ ಕೂಡ ನನಗೆ ಮುನ್ನಡೆಯಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಅಂದರೆ ತುಂಬ ಜನ ಅಯ್ಯೋ ಬಂದಿದೆ ಅಂತ, ನಮಗೆ ಅಯ್ಯೋ ಎಷ್ಟು ಜನ, ಲಕ್ಷಾಂತರ ಜನ ಪದ್ಯ, ಅವೆಲ್ಲ ಒಂದು ಆರಂಭದ ದಿವಸದ ಒಂದು ಭ್ರಮೆಗಳು ಎಲ್ಲ ಇರ್ತಾವಲ್ಲ.
1: ಹೌದು,
0: ಅವಿದ್ವು, ಈಗ ಅವೆಲ್ಲ ಕಳೆದು ಹೋಗಿವೆ.
1: ಪತ್ರಿ ಅವರ ಬಗ್ಗೆ ಮಾತನಾಡ್ತಿರ್ಬೇಕಂದ್ರೆ ಅವರು ಸೋಷಿಯಲಿಸ್ಟ್ ಅಂತಂದ್ರೆ, ತಮ್ಮ ಬಗ್ಗೆನೂ ಕೂಡ ಒಂಥರದಲ್ಲಿ ಸ್ತ್ರೀವಾದಿ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೇಗೆ ಇದು?
0: ಅದು ನಾನು ಸ್ತ್ರೀಲೋಕ ಅಂತ ಒಂದು ಕಾದಂಬರಿ ಬರೆದೆ. ಒಂದು ಸ್ತ್ರೀವಾದಿ ವರ್ಕ್ಶಾಪಿಗೆ ಹೋಗಿದ್ದೆ ನಾನು. ಅಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ತುಂಬ ಜನ ಅದರಲ್ಲಿ ಭಾಗವಹಿಸಿದ್ರು. ಅದು ನನಗೆ ಪ್ರೇರಣೆ ಆಯಿತು. ನಾನು ನನ್ನ ಸ್ತ್ರೀಲೋಕದಲ್ಲಿ ಅಲ್ಲಿ ಮಾತುಕತೆ ನಡೀತಿರ್ಬೇಕನ್ನಿಸ್ತಿತ್ತು, ನಮ್ಮಲ್ಲೂ ಇದು ಮೊದಲಿಂದನೂ ಇದೆ ಅಲ್ವಾ ಅಂತ. ನಮ್ಮ ಕೊಂಕಣಿಗರದ್ದು ಮಾತೃ ಪ್ರಧಾನ ಕುಟುಂಬ, ಹಂಗಾಗಿ ನಮ್ಮಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಎಲ್ಲ ಕಡೆ. ನನಗೆ ವೀಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾನೆ ಇರಲಿಲ್ಲ. ನಮ್ಮನೇಲಿ ಎಲ್ಲ ಕಡೆನೂ ಅಷ್ಟೇ, ಈ ಹೋಟ್ಲು ಬಿಸ್ನೆಸ್ ಎಲ್ಲ ಜಾಸ್ತಿ ನಮ್ಮ ಕಡೆ. ನಾ ಬಾಲ್ಯದಲ್ಲಿ ಏನ್ ನೋಡಿದ್ದು ಅಂದ್ರೆ ಗಲ್ಲದ ಮೇಲೆ ಮಹಿಳೆಯರು ಕೂತ ಇರ್ತಾರೆ, ದುಡ್ಡು ಗಿಡ್ಡು ಎಲ್ಲ ಎಣಸದ ಹಾಕೋದು ಅವರು, ಒಳಗೆ ದೋಸೆ ಮಾಡೋದು ತಂದ್ಕೊಡೋದು ಎಲ್ಲ ಗಂಡಸರು. ಈ ಪ್ರಪಂಚ ನೋಡಿದೆ. ಆಮೇಲೆ ಮಹಿಳೆಯರದೇ ಅಂತಿಮ ವರ್ಡ್ ನಮ್ಮಲ್ಲಿ, ಅವ್ರ ಮಾತೆ ಆ ತರ ಇತ್ತು. ನಾವೇನು ಕೇಳ್ಬೇಕಾದ್ರು ನಮ್ಮ ತಾಯಿ ಮೂಲಕ ತಂದೆಗೆ ಹೋಗ್ಬೇಕು. ಹಾಗಾಗಿ ನನಗೆ ನಾನು ಏನು ಬಾಲ್ಯದಲ್ಲಿ ಕಂಡಿದ್ದೆ ಅದನ್ನ ನಾನು ನನ್ನ ಕಾದಂಬರಿಯಲ್ಲಿ ತರ್ಲಿಕ್ಕೆ ಇಷ್ಟಪಟ್ಟೆ. ಆಮೇಲೆ ಎಲ್ಲ ಪಾತ್ರಗಳು ಮಹಿಳೆಯರದೇ, ಅದರಲ್ಲಿ ಹೆಂಗಸರು ಏನಿದ್ರು ಹೆಂಗಸರ ಬಾಯಲ್ಲಿ ಬರ್ಬೇಕಷ್ಟೇ, ಮಾತುಕತೆಯಲ್ಲಿ ಬರ್ತಾರೆ ವಿನ ಅವ್ರು ಡೈರೆಕ್ಟ್ ಆಗಿ ಬರೋದಿಲ್ಲ, ಸಂಭಾಷಣೆ ರೂಪದಲ್ಲಿದೆ. ಅದ್ ನಾನೇನು ನೋಡಿದ್ದೆ ನನ್ನ ಬಾಲ್ಯದ ಪ್ರಪಂಚ, ಅದನ್ನ ನಾನು ಅದನ್ನ ಆದಷ್ಟು ಅದನ್ನ ಹಂಗೆ ತರ್ಲಿಕ್ಕೆ ಅದನ್ನ ಪ್ರಯತ್ನ ಮಾಡ. ಅದು ಒಂದು ಸ್ತ್ರೀವಾದಿ ಕಾದಂಬರಿನೇ ಆಗಿದೆ ಅದು.
1: ಒಂದು ಕುತೂಹಲಕ್ಕೆ ಕೇಳ್ತೇನೆ, ಮಹಿಳಾ ಪ್ರಾಧಾನ್ಯತೆ ಅಂತಂದ್ಬಿಟ್ಟು ತಮ್ಮನೇಲಿ ಏನಿತ್ತು?
0: ಅದು ನೋಡಿ ನಮ್ಗೆ ಅದು ರಕ್ತದಲ್ಲಿ ಆ ಗುಣ ಬಂದ್ಬಿಡುತ್ತೆ. ನಮ್ ನಾಗಭೂಷಣ ಯಾವಾಗ ಹೇಳ್ತಿದ್ರು, ನೀನ್ ನಿನ್ ನಿರ್ಧಾರಗಳನ್ನ ನೀನೇ ತಗೋತೀಯ, ನನಗೆ ಕೇಳಲ್ಲ ಅಂತಿದ್ರು. ಅವರು ಎಲ್ಲದಕ್ಕೂ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಕೇಳ್ತಿದ್ರು. ನಾನು ಹಂಗಲ್ಲ, ನಾನೇ ನಿರ್ಧಾರ ತಗೊಂಡ್ಬಿಡ್ತಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಅಂತಂದು ನಾನು ಅವಾಗ ಅವ್ರಿಗೆ ಹೇಳ್ತೇನೆ, ನೋಡ್ರಿ ನಿಮ್ಮನ್ನು ಮದುವೆ ಆಗ ನಿರ್ಧಾರ ಕೂಡ ನಾನೇ ತಗೊಂಡಿದ್ದು ಅಂತ ಹೇಳ್ದೆ. ಹಂಗೆ ಸಮಾಧಾನ ಮಾಡ್ತಿದ್ದೆ. ಬೇರೆಯವ್ರು ಕೇಳಿದ್ರೆ ಇದು ಆಗ್ತಿರ್ಲಿಲ್ಲ ನೋಡಿ, ನಾನೇ ತಗೊಂಡಿದ್ದಕ್ಕೆ ಅದಾಯ್ತು. ತುಂಬ ದೊಡ್ಡ ನಿರ್ಧಾರ ಆದರೆ ನಿಮ್ಮನ್ನು ಕೇಳ್ತೀನಿ ನಾನು, ಸಣ್ಣ ಪುಟ್ಟದ್ದು ಯಾವುದೋ ಒಂದು ಯಾರಿಗೋ ಏನೋ ಕೊಡೋ ಅಂಥದ್ದು ಮಾಡೋ ಅಂಥದ್ದು ಅದು ನೀವು ಖಂಡಿತ ಬೇಡ ಅನ್ನೋದೇ ಇಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಅದನ್ನು ನಾನು ತಗೊಳ್ತೀನಿ ಅಂತ ಹೇಳ್ತು.
1: ಅದಕ್ಕಾಗಿ ನಿಮ್ಮ ಹತ್ರ ಕೇಳಿದ್ರು ಕೂಡ, ಡಾಕ್ಟರ್ ನಾಗಭೂಷಣ್ ಅಂತಂದ್ರೆ ಕಚೇರಿಯ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಟೆರರ್ ಅವರು, ಹಾಗಿದ್ರೆ ಮನೆಯಲ್ಲಿ ಇಲ್ಲಿನೇ ಆಗಿದ್ರು?
0: ಇಲ್ಲ ಇಲ್ಲ, ಅವರು ಎಷ್ಟು ನಿಷ್ಠುರಿ, ಒಂಥರ ನಿಷ್ಠುರವಾದ ಮಾತುಕತೆ ಎಲ್ಲ ಸರಿ, ಆದ್ರೆ ಅವ್ರಿಗಿಂತ ನಾನೇ ನಿಷ್ಠುರಿ ಅಂತ ಹೇಳ್ಬೋದು. ಹೃದಯದಲ್ಲಿ ತುಂಬಾ ಇದು, ತುಂಬಾ ಮೃದು, ನಾನೇ ಕಠಿಣ ವ್ಯಕ್ತಿ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ.
1: ಕಾದಂಬರಿ ಸ್ತ್ರೀಲೋಕ ಅಂತ ಬರ್ತೀರಿ, ಅದರ ಒಂದು ಅನುಭವವನ್ನು ಕೂಡ ಹೇಳಿದ್ರಿ. ಈ ಒಂದು ಕವನ ಪ್ರಕಾರದಿಂದ ಕಾದಂಬರಿ ಪ್ರಕಾರಕ್ಕೆ ಹೇಗೆ ಬಂದ್ರಿ?
0: ಅಲ್ಲ, ನಾನು ಒಂದೇ ಕಾದಂಬರಿ ಅದನ್ನ ಬರೆದಿದ್ದು. ನಾನು ಪ್ರಧಾನವಾಗಿ ಕವಿನೇ, ನನಗೆ ಎಲಾಬ್ರೇಟ್ ಆಗಿ ಬರೆಯೋಕ್ಕೆ ಕಷ್ಟ ನನಗೆ. ಅದನ್ನು ಅದಕ್ಕೆ ಸಂಭಾಷಣೆ ರೂಪದಲ್ಲೇ ಬರೆದಿದ್ದು ನಾನು. ಅದು 1996 ಅಲ್ಲೇ ಬರೆದಿದ್ದು
1: ಕಾದಂಬರಿಯನ್ನು.
0: ನಾನು ಆನಂತರ ತೀರ ಇತ್ತೀಚೆಗೆ ಸಣ್ಣ ಕಥೆಗಳ ಒಂದು ಸಂಕಲನ ತಂದಿನ, ಅಜ್ಜಿ ಕರೆದ ಹಾಗಾಯ್ತು ಅಂತ. ಈಗ ಎಲ್ಲವನ್ನು ಕಾವ್ಯದಲ್ಲಿ ಹೇಳಕ್ಕಾಗೋದಿಲ್ಲ, ಅದಕ್ಕೆ ನಾನು ನನಗೆ ಆದರೆ ಅದು ತೀವ್ರವಾದ ಒಂದು ಭಾವನೆಗಳು ಇರ್ತವೆ, ಅದಕ್ಕೆ ಕಾವ್ಯನೇ ಒಳ್ಳೇದು ಅಂತ ಅಂದ್ಕೊಂಡ್ರು ಎಲ್ಲವನ್ನು ಹೇಳಕ್ಕಾಗೋದಿಲ್ಲ. ಅದಕ್ಕೆ ನಾನು ಅದನ್ನ ಸಣ್ಣ ಸಣ್ಣ ಕತೆಗಳನ್ನಾಗಿ ನಾನು ಅದನ್ನ ಬರೆದ. ನನಗೆ ಕತೆಗಾರ್ತಿ ಆಗ್ಬೇಕಂತ ಇಷ್ಟಪಟ್ಟಿದ್ದು, ಆದ್ರೆ ನಾನು ಅದು ನಾನು ಕತೆ ಕಳಿಸಿದಾಗ ಅವೆಲ್ಲ ವಾಪಸ್ ಬಂದ್ವು ಅವಾಗ ಆರಂಭದಲ್ಲಿ.
1: ಅವಾಗಲೇನೋ ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಕವಿಯತ್ರಿಯನ್ನ ಕಳೆದುಕೊಂಡು ಕತೆಗಾರ್ತಿ ಆಗ್ಬಿಡ್ತಿದ್ರೇನೋ.
0: ಅದು ವಾಪಸ್ ಬಂದಿದ್ದಕ್ಕೆ ಆಮೇಲೆ ನಾನು ಕವಿತೆ ಕಳಿಸಿದಾಗ ಪ್ರಕಟ ಆಗ್ತಿತ್ತು, ಹಾಗೆ ನಾನು ಕವಿಯತ್ರಿ ಆದಿದ್ದು.
1: ಕವಿಯತ್ರಿ ಆಯಿತು, ಕಾದಂಬರಿ ಆಯಿತು, ಕಥೆಗಾರ್ತಿಗಳಾದ್ರಿ, ಲೇಖನಗಳನ್ನು ಕೂಡ ಬರೆಯೋದಕ್ಕೆ

0: ಕುಟುಂಬ
1: ಅದು ವಿರಳವಾಗಿ ಪತ್ರಿಕೆಯವರಲ್ಲಿ ಇಲ್ಲಿ ಕೇಳಿದಾಗ, ಆಮೇಲೆ ಏನಾದರೂ ವಿಚಾರಗಳ ಬಗ್ಗೆ ನಂಗೆ ತೀವ್ರವಾಗಿ ಹೇಳಬೇಕು ಅನಿಸಿದಾಗ ನಾನು ಹಿಂಗೆ ಬರೆದಿದ್ದೇನೆ. ಆಮೇಲೆ ಹೊಸ ಮನುಷ್ಯದಲ್ಲಿ ಕೆಲವು ಹಿಂಗೆ ಪ್ರಶ್ನೋತ್ತರಗಳು ಹೀಗೆಲ್ಲ ಇರೋದು, ಕೆಲವು ಇಂಟರ್ವ್ಯೂಗಳು, ಅದನ್ನೆಲ್ಲ ಸುಮ್ಮನೆ ಸೇರಿಸ್ಬಿಟ್ಟು ಒಂದು
0: ಸಂಕಲನ ಮಾಡಿಬಿಟ್ರಿ.
1: ಹೌದು,
0: ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ 2011 ಅದನ್ನ ಪ್ರಕಟ ಕೂಡ ಮಾಡಿಸಿದ್ರಿ. ಇನ್ನೊಂದಿಷ್ಟು ಸಂಪಾದಿತ ಕೃತಿಗಳು ಕೂಡ ತಮ್ಮ ಮಡ್ಲಲ್ಲಿದೆ.
1: ಅದು ನಾನು ಸಹ ಸಂಪಾದಕೀಯ ಕೆಲಸ ಮಾಡಿದ್ದು ಜಿ ಎಸ್ ಎಸ್ ಅವರ ಅಭಿನಂದನಾ ಗ್ರಂಥಕ್ಕೆ. ಆಮೇಲೆ ಸುವರ್ಣ ಕಾವ್ಯ ಅಂತ ಹೇಳಿ ಒಂದು, ನನ್ಗೆ ಅದೊಂದು ತುಂಬಾ ಇಷ್ಟ ಆಯ್ತು. ಒಂದು 10,000 ಕವನ ಸಂಕಲನಗಳನ್ನ ನಾನು ನೋಡಿ, ಆಮೇಲೆ ಒಂದು 400 ಕವಿತೆಗಳನ್ನು ಆರಿಸೋ ಒಂದು ಕನ್ನಡ ಸಂಸ್ಕೃತಿ ಇಲಾಖೆದು ಒಂದು ಇತ್ತು ಪ್ರಾಜೆಕ್ಟು, ಅದು ನನಗೆ ತುಂಬಾ ಖುಷಿ ಕೊಡ್ತು.
0: ಹಣತೆ, ಸುವರ್ಣ ಕಾವ್ಯ, ಇರುವಂತಿಗೆ
1: ವೈದೇಹಿ ಬಗ್ಗೆ ನಾವು ಮಾಡಿದ್ದು. ಅವರು ಕನ್ನಡದ ಒಂದು ಅಪ್ರತಿಮ ಲೇಖಕಿ ವೈದೇಹಿ. ಅವ್ರ ಬಗ್ಗೆ ಅವ್ರ ಬಿಡಿ ಅವರ ಕಾಲ್ಭಾಗದಷ್ಟು ನಾವು ಬರ್ದಿಲ್ಲ. ನಮ್ಮನ್ನು ಬೇರೆ ಲೇಖಕಿಯರು ಬೆಳೆಸಿರ್ತಾರೆ, ಎಲ್ಲರ ಬಗ್ಗೆನು ನಾವು ಮಾಡಕ್ಕಾಗಲ್ಲ. ಹಂಗಾಗಿ ನನ್ನ ಪ್ರಪಂಚವನ್ನ ಅವ್ರು ವಿಸ್ತರಿಸಿದ್ದಾರೆ ಅಂತ ನನ್ಗೆ ಅನಿಸಿತ್ತು. ಹಂಗಾಗಿ ಅವ್ರ ಬಗ್ಗೆ ನಾನು ನನ್ನ ಗೆಳತಿಯರ ಜೊತೆ ಸೇರಿಕೊಂಡು ಒಂದು ತುಂಬಾ ಚೆನ್ನಾಗಿ ಬಂತದ್ದು ಇರುವಂತಿಗೆ ಅಂತ, ಒಂದು 700 ಪುಟ 722 ಪುಟನು ಬಂತದ್ದು.
0: ಆಮೇಲೆ ಕೊಂಕಣಿಯ ಸಾರಸ್ವತ ಲೋಕದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂತ ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2014 ಸಿಕ್ಕಿತ್ತು. ಅದರ ಅನುಭವ ಏನಿರುತ್ತೆ?
1: ಅದು ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿತ್ತು. ಆಮೇಲೆ ಬೇರೆ ಕವಿಗಳ ಹೆಸರಿನಲ್ಲಿರೋ ಬಹುಮಾನಗಳೆಲ್ಲ ಬಂದಿದೆ. ಪೂತಿನ ಇರ್ಬೋದು, ಮಾಸ್ತಿ ಇರ್ಬೋದು,
0: ಮಧುರ ಚನ್ನದ
1: ಹೌದು, ಡಿ ಎಸ್ ಕರ್ಕಿ ಇದೆ, ಎಲ್ಲ ಕವಿಗಳ ಹೆಸರು.
0: ಒಂದ್ ರೀತಿಯಲ್ಲಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಹೆಸರಿನಲ್ಲಿ ಏನೇನ್ ಪ್ರಶಸ್ತಿ ಇದೆಯೋ ಎಲ್ಲ ಪ್ರಶಸ್ತಿನೂ
1: ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅನ್ಕೊಂಡು, ಯಾಕಂದ್ರೆ ನಾನು ಕಾವ್ಯವನ್ನೇ ಫುಲ್ 100% ನಂಬಿಕೊಂಡವಳು. ಆ ಹಿರಿಯರ ಆಶೀರ್ವಾದ, ಆ ಪ್ರಶಸ್ತಿಗಳೇ ನನಗೆ ದೊಡ್ಡದು. ಈ ಇದು ಬಂತು ನನಗೆ, ಆಕ್ಚುಲಿ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ. ನನಗಿಂತ ಹಿರಿಯರು ತುಂಬಾ ಜನ ಇದ್ದಾರೆ, ತುಂಬಾ ಕವಿಯತ್ರಿ ಇರ್ತಾರೆ, ಆಮೇಲೆ ಕವಿಗಳು ಇದ್ದಾರೆ. ಅದು ನಾನು ಕೇಳಿದೆ ಅವ್ರಿಗೆ, ನನಗೆ ನಾನು ಫಸ್ಟ್ ಅವ್ರು ನಂಗೆ ಹೇಳಿದಾಗ ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳಿದ್ದಕ್ಕೆ, ಇಲ್ಲ ಎಲ್ಲರೂ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೀವು ತಗೊಳ್ಳಿ ಅಂತಂದರು. ನಾನು ಅದನ್ನು ತಗೊಂಡೆ. ಆದರೆ ಹಿರಿಯರು ಅನೇಕ ಜನಕ್ಕೆ ಅದು ಸಿಗಬೇಕಿತ್ತು ಅಂತ ನನಗೆ ಈಗಲೂ ಅನಿಸುತ್ತೆ. ನಾನು ಇವತ್ತಿಗೂ ನಾನು ಅದೇ ಹೇಳ್ತೀನಿ, ಕೆಲವು ಸತಿ ನನಗೆ ಅದು ತಗೊಳಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ನಾನು ಅದನ್ನು ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಒಂದಿದೆ. ಅನೇಕ ಯುವ ಕವಿಗಳು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನದ ಅವರು ಏನ್ ಕವಿತೆ ಕಳಿಸಿದ್ರು ನಾನದು ವಾಟ್ಸಪ್ ಅಲ್ಲಿ ಕಳಿಸಿರ್ಬೋದು, PDF ಅಲ್ಲಿ ಕಳಿಸಿರ್ಬೋದು, ನಾನು ಎಲ್ಲದನ್ನು ಪ್ರೀತಿಯಿಂದ ನಾನು ಓದ್ತೀನಿ. ಆದ್ರೆ ಅವ್ರಿಗೊಂದು ಹೇಳ್ತಿರ್ತೀನಿ, ನಾನು ಮುನ್ನುಡಿ ಬೆನ್ನುಡಿ ಎಲ್ಲ ಬರೆಯೋದಿಲ್ಲ, ಅದು ಒಂದು ಚೌಕಟ್ಟು ಹಾಕ್ದಂಗಾಗತ್ತೆ. ಜನ ನನ್ನ ಬೇರೆಯವರು ನನ್ನ ಕನ್ನಡಕದಿಂದ ನೋಡಬಾರ್ದು, ಅದನ್ನ ಅವರೇ ಕಣ್ಣುಗಳಿಂದ ನೋಡಬೇಕು. ಎಲ್ಲ ಪದ್ಯಗಳನ್ನು ಓದ್ಬಿಟ್ಟು ಅವರಿಗೆ ನನ್ನ ಪ್ರತಿಕ್ರಿಯೆ ಕೊಡ್ತೀನಿ. ಆದರೆ ನಾನು ಮುನ್ನುಡಿ ಮತ್ತು ಬೆನ್ನುಡಿ ಈ ಥರ ಬರೆಯೋಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ಅದನ್ನು ನಾನು ಎಲ್ಲ ಅನೇಕ ಯುವ ಕವಿಗಳಿಗೆ ಪಾಪ ಅದನ್ನು ಹೇಳಿ ಬೇಜಾರು ಮಾಡಿದ್ದೀನಿ, ಆದರೆ ನಾನು ಅವರೆಲ್ಲ ಪದ್ಯಗಳನ್ನು ಮತ್ತು ಒಂದು ಪೇಪರಲ್ಲಿ ಒಂದು ಸಣ್ಣ ಪದ್ಯ ಏನಾದರೂ ಬಂದರು ಅಥವಾ ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಪದ್ಯ ಬರೆದ್ರು ನಾನು ಯಾರೇ ಬರೆದಿರಲಿ ಅದನ್ನು ನಾನು ತುಂಬ ಪ್ರೀತಿಯಿಂದ ಓದ್ತೀನಿ.
0: ಯಾಕಂದರೆ
1: ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅದರಲ್ಲೇ ಇರ್ತೀನಿ, ಅದೊಂದೇ ನನಗೆ ಆಸರೆ ಅಂತ ನಾನು ಅನ್ಕೊಂಡು.
0: ಸವಿತಾ ಭೂಷಣ್ ಅವರೇ, ಸಾಮಾನ್ಯವಾಗಿ ಕವಿತೆ ಅಂತಂದ್ರೆ ನಾವು ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಕವನ ಹಲವಾರು ಘಟ್ಟಗಳನ್ನ ಪಡ್ಕೊಂಡ್ತು. ಆ ವಿವಿಧ ಘಟ್ಟಗಳಲ್ಲಿ ತಾವು ನವೋದಯದಿಂದ ಪ್ರೇರಿತರಾದಂತ
1: ನವೋದಯ ಕವಿತೆಗಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದೆ. ಯಾಕೆ ಅಂದ್ರೆ ಭಾವಗೀತೆಗಳಿಗೆ ಆಕಾಶವಾಣಿ ದಿವಸ ಒಂದ್ 3-4 ಭಾವಗೀತೆ ಕೇಳ್ತಿದ್ವಿ. ಬೆಳಗ್ಗೆ ಗೀತಾರಾಧನಾ ಇರ್ತಿತ್ತು, ಆಮೇಲೆ ಭಾವಗೀತೆಗಳು ಬರ್ತಿತ್ತು, ಆಮೇಲೆ ಮಧ್ಯಾಹ್ನ 1 2 ಹಾಡು ಬರ್ತಿತ್ತು. ನಮ್ಗೆ ಕಾವ್ಯ ಅಂದ್ರೆ ಅದೇ ಆಗಿತ್ತು ನಮ್ಗೆ. ಆಮೇಲೆ ನವ್ಯ ಕವಿತೆಗಳು ಬರ್ತಿದ್ವು, ಅದು ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದರ ನಂತರ ಬಂಡಾಯ ಕವಿತೆಗಳು ಬರೀ, ಆ ಟೈಮಲ್ಲಿ ಮಹಿಳೆಯರು ಬರೆಯಕ್ಕೆ ಶುರು ಮಾಡಿದ್ರು. ಆ ಬಂಡಾಯ ಕವಿತೆಗಳು ಎಲ್ಲ ಸ್ವಲ್ಪ ಸರಳವಾಗಿ ಇರ್ತಿದ್ವು, ನವ್ಯದಷ್ಟು ಒಂದು ಸಂಕೀರ್ಣವಾಗಿ ಇರ್ತಿರ್ಲಿಲ್ಲ. ಅದು ಬೇರೆಯವರ ಒಬ್ಬ ನೆರವು ಬೇಕು, ಇದನ್ನ ನಾನೇ ಅರ್ಥ ಮಾಡ್ಕೋಬಹುದಾಗ.
0: ಸವಿತಾ ನಾಗಭೂಷಣ್ ಅವರೇ, ಈಗ ಆಕಾಶವಾಣಿಗೆ 90 ವರ್ಷ ತುಂಬುತ್ತಾ ಇದೆ. ಈ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ತಾವು

0: ಪ್ರಭಾವಿತರಾಗಿದ್ರಿ ಅನ್ನೋದನ್ನ ತಿಳಿಸ್ತಾ ಇದ್ದೀರಿ.
1: ನಾನೇನಿದ್ರು ಪುರಂದರದಾಸರು, ಕನಕದಾಸರು, ಆಮೇಲೆ ವಚನಕಾರರು, ಇದೇ ನನಗೆ ಜಾಸ್ತಿ ತತ್ವ ಪದಗಳು ಅವೆಲ್ಲ ರೇಡಿಯೋದಲ್ಲಿ ಬರ್ತಿತ್ತು. ಹಳೆ ಚಿತ್ರಗೀತೆಗಳು, ಹಳೆ ಹಿಂದಿ ಚಿತ್ರ, ನನ್ನ ಮಟ್ಟಿಗೆ ನನ್ನ ಕಾವ್ಯ ಪ್ರಪಂಚ ಅದೇ ಆಗಿತ್ತು. ನವ್ಯ ನನಗೆ ಅದು ಕಷ್ಟ ಆಗ್ತಿತ್ತು. ನಾನು ತೀರಾ ಇತ್ತೀಚೆಗೆ ಅದನ್ನು ನಾನು ಹಳೆದನ್ನೆಲ್ಲ ಅದನ್ನು ವಿಶ್ಲೇಷಣೆ ಮಾಡಿದಾರಲ್ಲ, ಅದನ್ನು ಓದಿ ನಾನು ಅದನ್ನು ಅದರ ಸ್ವಾರಸ್ಯವನ್ನು ಈಗೀಗ ತಿಳ್ಕೊತಾ ಇದ್ದೀನಿ. ಹೌದು, ಹಿಂಗೆ ಅರ್ಥ ಇರುತ್ತೆ ಅಂದರೆ ನಾವು ಎಲ್ಲ ಸುಲಿದ ಬಾಳೆ ಹಣ್ಣು ಹಂಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಬರೆಯೋದು ಅದೇ ರೀತಿ. ತುಂಬ ಜನ ಹೇಳಿದ ಅಯ್ಯೋ ನಿಮ್ದು ತುಂಬಾ ಮಕ್ಕಳ ಪದ್ಯ ತರ ಇರುತ್ತೆ ಅಂತಾನು ಹೇಳ್ದವ್ರು ಇದ್ದಾರೆ. ಆದ್ರೆ ನಾನು ಕಾವ್ಯಕ್ಕೆ ನಾನು ಅದೇನು ಅರ್ಥ ಇದೆ ಅಂತಲ್ಲ, ಕಾವ್ಯನೇ ಒಂದು ಭಾಷೆ, ಅದೇ ಒಂದು ಲ್ಯಾಂಗ್ವೇಜ್. ಹಂಗಾಗಿ ಅದನ್ನ ಅದ್ರಲ್ಲಿ ಬರಿತೀವಿ, ಇದ್ರ ಬರೀತೀವಿ ಅಂತಲ್ಲ. ಈಗ ನಾವು ಆಫ್ರಿಕನ್ ಕವಿತೆ ಓದ್ತೀವಿ, ಯುರೋಪಿಯನ್ ಕವಿತೆ ಓದ್ತೀವಿ. ಈಗ ತೀರಾ ನಾವು ಬರೆದಂಗೆ ಅವ್ರು ಬರೆದಿದ್ದಾರೆ, ಅವ್ರು ಬರೆದಂಗೆ ನಾವು ಬರೆದಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಕಾವ್ಯದ್ದೇ ಒಂದು ಭಾಷೆ ಇರುತ್ತೆ, ಅದು ಹೃದಯದ ಭಾಷೆ ಅದು. ಹಂಗಾಗಿ ನನಗೆ ನಾನು ನವ್ಯ ಕವಿತೆಯಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಲಿಲ್ಲ, ಆದರೆ ನಾನು ಅದನ್ನು ಪಡ್ಕೊಂಡಿದ್ದೀನಿ. ನವ್ಯ ಕಥೆಗಾರರು ಮತ್ತು ವಿಮರ್ಶೆಯಿಂದ ಜಾಸ್ತಿ ಪಡ್ಕೊಂಡಿದ್ದೀನಿ ಅನಿಸುತ್ತೆ.
0: ಹಾಗೇನೆ ನಮ್ಮ ಶಿವಮೊಗ್ಗ ಅಂತಂದು ಕೂಡ್ಲೇನೆ ನಮಗೆಲ್ಲ ಸಾಹಿತ್ಯ ಪ್ರಪಂಚವನ್ನು ಕಟ್ಟಿಕೊಡುವಂಥದ್ದು ಕರ್ನಾಟಕ ಸಂಘ. ಕರ್ನಾಟಕ ಸಂಘಕ್ಕೂ ತಮಗೂ ಬಹಳ ಆತ್ಮೀಯ ನಂಟಿದೆ, ಅದರ ಬಗ್ಗೆ ಒಂದಿಷ್ಟು ಹೇಳಬೇಕು ಸವಿತಾ ನಾಗಭೂಷಣ ಅವರೇ.
1: ಪ್ರಥಮ ಬಹುಮಾನ ಪಡೆದಿದ್ದು ಕರ್ನಾಟಕ ಸಂಘದಲ್ಲೇ. ಅದೇ ಹೇಳಿದ್ನಲ್ಲ, 5 ವರ್ಷ ಒಂದು ಚಿತ್ರ ಬರೆದಿದ್ದೆ, ಅಲ್ಲಿ ಒಂದು ವಾಟರ್ ಬ್ಯಾಗ್ ಕೊಟ್ಟಿದ್ರು, ಆ ಸ್ಟೇಜ್ ಮೇಲೆ ಹೋಗಿ ನಾನು ತಗೊಂಡಿದ್ದು. ಆಮೇಲೂ ನಾನು ಅನೇಕ ಸಾಹಿತಿಗಳನ್ನು ಅಲ್ಲಿ ನೋಡಿದ್ದೀನಿ. ಕೆ ಎಸ್ ನಾ ಇರ್ಬೋದು, ಪುತೀನಾ ಇರ್ಬೋದು, ತೇಜಸ್ವಿ ಇರ್ಬೋದು, ಲಂಕೇಶ್ ಇರ್ಬೋದು, ಸುಬ್ಬಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕಣವಿ ಇರ್ಬೋದು, ಜಿ ಎಸ್ ಎಸ್ ಇರ್ಬೋದು, ನಿಜಾರ್ ಅಹಮದ್ ಇರ್ಬೋದು, ತುಂಬ ಜನ ಅಲ್ಲಿ ಕರೆಸ್ತಾ ಇದ್ರು. ಇವರೆಲ್ಲ ನನಗೆ ಪ್ರೇರಣೆನೇ. ನನಗೆ ಅವರು ಅವರ ಕವಿತೆಗಳನ್ನು ಕೇಳಿರೋದು, ಅವರ ಮಾತುಗಳನ್ನು ಕೇಳಿರೋದು. ಆಮೇಲೆ ಅಲ್ಲಿ ಎಂ ಕೆ ಇಂದಿರಾ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದವರು ಕೊಟ್ಟಿದ್ದರು. ಈಗ ಹಲವಾರು ವೇದಿಕೆ ಇರ್ಬೋದು, ಆದರೆ ನಾನು ಬೆಳೀತಿದ್ದ ಕಾಲದಲ್ಲಿ ನಮಗಿದ್ದಿದ್ದು ಕರ್ನಾಟಕ ಸಂಘ ಒಂದೇ.
0: ಸಾಮಾನ್ಯವಾಗಿ ಕೇಳುವಂಥದ್ದು ಒಂದಿದ್ದೇ ಇರುತ್ತೆ, ನೀವೇಕೆ ಬರೆಯುತ್ತೀರಿ ಅಂತ. ಈಗ ನನ್ನ ಪ್ರಶ್ನೆನೂ ಅದೇ, ನೀವೇಕೆ ಬರೆಯುತ್ತೀರಿ?
1: ಅದು ಬಹುಶಃ ಈಗ ನೋಡಿ ಜಗತ್ತಿನಲ್ಲಿ ನಾನಾ ನಡೀತಿದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಚಿತ್ರಕಲೆ ಇದೆ, ಮತ್ತು ಬೇರೆ ವ್ಯಾಪಾರ ಇದೆ, ಕ್ರಿಮಿನಲ್ ಆ್ಯಕ್ಟಿವಿಟಿನೂ ಇದೆ. ಜಗತ್ತು ತುಂಬ ಅಸಂಖ್ಯ ಇದರಿಂದ ನಡೀತಾ ಇರುತ್ತೆ. ಈ ಕಾವ್ಯ ಅನ್ನೋದು ಒಂದು ಸಣ್ಣದು, ಒಂದು ಸಣ್ಣ ಗುಂಪಿನ ಚಟುವಟಿಕೆ ಅಷ್ಟೇ. ಇದು ಒಂದು ಲೋಕಕ್ಕೆ ನಾನು ಈ ಲೋಕದ ಜೀವಿಯಾಗಿ ನೀಡಿರೋ ಒಂದು ಪ್ರತಿಕ್ರಿಯೆ ಅಂತ ಅಷ್ಟೇ ನಾನು ತಿಳ್ಕೊಳ್ಳೋವಂಥದ್ದು. ಈ ಜಗತ್ತಿನಲ್ಲಿ ನಾನು ಬದುಕಿದ್ದೀನಿ, ಅದು ಏನೋ ಸುತ್ತಮುತ್ತ ನಡೀತಾ ಇರುತ್ತೆ, ನನ್ನ ಮನಸ್ಸಿಗೆ ಒಂದು ಏನೋ ಒಂದು ಹೊಳೆಯುತ್ತೆ, ಹೊರಗಿಂದು ಒಳಗೆ ಬರುತ್ತೆ, ಒಳಗಿಂದು ಹೊರಗೆ ಹೋಗುತ್ತೆ. ಅದೊಂದು ಸಣ್ಣ ವಿನಿಮಯ, ಒಂದು ಪ್ರತಿಕ್ರಿಯೆ.
0: ನಿಮ್ಮ ಅನುಭವ ಅಭಿವ್ಯಕ್ತಿಗಳನ್ನು ಹೊರಸೂಸುವುದಕ್ಕೆ ತಾವು ಬರೀತೀರಿ?
1: ಹೌದು.
0: ಹಾಗಿದ್ರೆ ಈಗ ಆರಂಭದಲ್ಲಿ ಹೇಳ್ತಾ ಇರುವಾಗ ನಾವು ಮಾತನಾಡಬೇಕಿದ್ರೆ ಜಾತ್ರೆಯಲ್ಲಿ ಶಿವ, ಇದು ನಿಮಗಿಷ್ಟವಾದ ನಿಮ್ಮ ಕವನ, ಆದ್ರೆ ನಿಮಗಿಷ್ಟವಾದ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕವನ ಯಾವುದು?
1: ನನಗೆ ಅದು ತುಂಬಾ ಇದೆ, ನಾನು ಹೇಳಿದ್ನಲ್ಲ ಅದು ಒಂದು ಅಂತ ಹೇಳಕ್ಕಾಗಲ್ಲ, ನಾನೊಂದು ಲಕ್ಷಾಂತರ ಕವಿತೆ ಓದಿರ್ಬೋದು. ತುಂಬಾ ಜನ ಕನ್ನಡದ ಅಸಂಖ್ಯ ಕವಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಒಂದು ಕವಿತೆ ಅಂತ ನನಗೆ ಹೇಳಲಿಕ್ಕಾಗದೇ ಇಲ್ಲ.
0: ಆದರೆ ಕವಿತೆ ಹೇಳೋದಕ್ಕೆ ಸಾಧ್ಯ ಇದೆ, ಇದ್ರೂ ಕೂಡ ಕೃತಿ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ ಒಂದು ಎರಡಿದೆ, ಒಂದು ಹುಲ್ಲಿನ ಕ್ರಾಂತಿ.
1: ಹೌದು ಹೌದು, ಒಂದು ಹುಲ್ಲಿನ ಕ್ರಾಂತಿ, ರಾಮಕೃಷ್ಣ ವಚನ ವೇದ. ಆಮೇಲೆ ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದು ಒಂದು ಸಣ್ಣದು ಅಂದರೆ ತನುವಿನೊಳಗೆ ಅನುದಿನವಿದ್ದು ಎನ್ನ ಮನಕ್ಕೆ ಹೇಳದೆ ಹೋದೆ ಹಂಸ ಅಂತ ಒಂದು ತತ್ವ ಪದ ಇದೆಯಲ್ಲ, ಅದು ಎರಡೇ ಸಾಲ ಇರ್ಬೋದು, ಅದು ನನ್ನ ಭಾರಿ ನನ್ನನ್ನು ಕಾಡಿದೆ.
0: ನಿಮಗೆ ಕಾಡಿದ ಕವನಗಳು ಇವೆ,
1: ತುಂಬ ಇವೆ ಕನ್ನಡದಲ್ಲಿ. ಏನಿಲ್ಲ ಅಂದ್ರು ನೂರಾರು ಒಳ್ಳೆಯ ಕವಿಗಳಿದ್ದಾರೆ, ನನಗಿಂತ ತುಂಬಾ ಚೆನ್ನಾಗಿ ಬರೆಯ ನೂರಾರು ಕವಿಗಳಿದ್ದಾರೆ, ಅವರೆಲ್ಲರ ಪದ್ಯಗಳನ್ನು ನಾನು ಮತ್ತೆ ಮತ್ತೆ ನಾನು ಓದಿದ್ದೀನಿ.
0: ನನಗೆ ಈಗ ಮತ್ತೆ ಮತ್ತೆ ಓದಿದ್ದೀರಿ ಅಂತಂದಾಗ ನಿಮ್ಮ ದೇವರಿಗೆ ಹೋದೇವು ಅಂತ ಒಂದು ಕವನ ಸಂಕಲನ ಇದೆ, ಅದರಲ್ಲಿ ತಾವೇ ಬರೆದಂತಹ ಒಂದು ಕವನ ಕವಿಯ

0: ಬಗ್ಗೆ ಬರೆದು ಬಿಟ್ಟಿದ್ದೀರಿ.
1: ಹೌದು,
0: ಆ ಕವಿಯ ಬಗ್ಗೆ ಏನ್ ಬರೆದಿದ್ದೀರಿ ಅಂತ ನಮ್ಗೆ ಕೇಳಿದ್ರೆ ಹೇಳೋಣ.
1: ನಾನು ಕವಿ ಬಗ್ಗೆನೇ ತುಂಬಾ ಬರ್ದಿದ್ದೀನಿ, ಒಂದೊಂದು ನಾಲ್ಕೈದು. ಯಾಕಂದ್ರೆ ನಾವೇನು ಅಂತ ಅನ್ಕೊಳ್ತಾ ಇರ್ತೀವಲ್ಲ, ಏನು ಅಂತ ನಾವೊಂದು ಅನ್ವೇಷಣೆ ಮಾಡ್ಕೋತಾ
0: ಇರ್ತೀವಿ.
1: ಹೌದು, ಈಗ ಮನುಷ್ಯ ಅವನು ಎಂತವನೇ ಆಗ್ಲಿ, ದೇವರ ಮುಂದೆ ನಿಂತಾಗ, ಕೈ ಜೋಡಿಸಿ ನಿಂತಾಗ ಯಾವ ಭಾವ ಬರುತ್ತೆ?
0: ಸಮರ್ಪಣ ಮನೋಭಾವ ಅಂತ ಕರೀತೀವಿ.
1: ಕವಿತೆ ಅಕ್ಷರದ ಮುಂದೆ ನಮ್ಗೆ ಅದೇ ಭಾವ ಬರುತ್ತೆ ಅಷ್ಟೇ, ಆ ಟೈಮಲ್ಲಿ ಅಷ್ಟೇ ನಾವು ಕವಿಗಳು. ಮಿಕ್ಕಂತೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲೂ ಇರ್ತವೆ.
0: ಕೆಲವೊಮ್ಮೆ ಆ ರಾಗದ್ವೇಷಗಳು ಕವನದಲ್ಲೂ ಕಾಣಿಸ್ಕೊಳ್ಳುತ್ತೆ.
1: ಅಯ್ಯೋ, ಅದು ಹಿಂದೆ ಮುಂದೆ ಹೊರಗಿಂದು ಒಳಗಿಂದು ಎಲ್ಲ ಸೇರ್ಬಿಟ್ಟು ಕಲಸು ಮೇಲೋಗರಾಗೆ ಬರುವಂತದ್ದು. ನಾವು ಏನು ಹೊಸದನ್ನೇನು ಉತ್ಪಾದನೆ ಮಾಡಕ್ ಆಗೋದಿಲ್ಲ, ಎಲ್ಲರೂ ಬರೆದಿರೋ ಶಬ್ದಗಳೇ ನಮ್ಮ ಹತ್ರನೂ ಇರೋದು. ನಾವು ಈಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣುಗಳಿಂದ ನೋಡಲ್ವಾ, ಹಂಗೆ ಆ ಶಬ್ದಗಳನ್ನ ನಾವು ನುಡಿಸ್ತೀವಿ. ನಮಗೊಂದಿಷ್ಟು ಶಬ್ದಗಳು ಕೈ ಸಿಗ್ತವೆ, ನಾವು ನುಡಿಸೋದು. ಪ್ರತಿಯೊಬ್ಬರು ಅವರದೇ
0: ಭಾವನೆಗಳನ್ನ ಶಬ್ದಗಳಲ್ಲಿ ಪೂರ್ಣಿಸಿ ಕವನವಾಗಿಯೋ ಕಾವ್ಯವಾಗಿಯೋ ಕಟ್ಟಿಕೊಡುವಂತ ಕೆಲಸವನ್ನ ತಾವು ಮಾಡ್ತಾ ಹೋಗ್ತೀರಿ ಕವಿಗಳಾಗಿ. ಹಾಗೇನೆ ತಮ್ಗೆ ಕನ್ನಡದ ಮೇಲೂ ಕೂಡ ಬಹಳ ಒಂದು ಪ್ರೀತಿ, ಅದರಲ್ಲೂ ಕೂಡ ನಾವು ಹೇಳ್ತೀವಿ, ಆ ರಂಕುಶ ಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶಮಂ, ಇದನ್ನ ಆ ಕಾಲದಲ್ಲಿ ಪಂಪ ಹೇಳಿದ. ಆದ್ರೆ ಅದೇ ಒಂದು ಟೋನ್ ನಲ್ಲಿ ತಾವು ಕೂಡ ಒಂದು ಕನ್ನಡ ಕವನ ಬರೆದ್ಬಿಟ್ಟಿದ್ದೀರಿ.
1: ಅದು ನನಗೆ ಒಂದು ಅಸ್ಮಿತೆಯನ್ನು ಕೊಟ್ಟಿರೋದೇ ಕನ್ನಡ, ಹಾಗಾಗಿ ನಾನು ಕನ್ನಡಕ್ಕೆ ಯಾವಾಗ್ಲೂ ಸದಾ ಋಣಿ. ಮತ್ತೆ ಹುಟ್ಟುವುದಾದರೆ, ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಹುಟ್ಟಿದ ಮೇಲನ್ನ ನುಡಿಯು ಕನ್ನಡವೇ ಆಗಿರಲಿ. ತುಂಗೆಯಲ್ಲಿ ನಾನಿರಲು ಗಂಗೆಯೂ ಬರಲಿ, ಕೃಷ್ಣೆ ಗೋದಾವರಿ ಗೆಳತಿಯರು ಸಿಗಲಿ. ಹಿಮಾಲಯವು ಮುಡಿಯಲ್ಲಿ, ಸಹ್ಯಾದ್ರಿಯು ಅಡಿಯಲ್ಲಿ, ಅಲ್ಲಲ್ಲಿಯೇ ಇರಲಿ. ಕಲ್ಕತ್ತೆಯ ಕಾಳಿ ಶೃಂಗೇರಿಯ ಶಾರದೆಗೆ ಹೂವು ಕುಂಕುಮ ಕೊಡಲಿ. ದೂರದಲ್ಲೇಕೆ ಇರಬೇಕು ದೆಹಲಿ, ದೂರದಲ್ಲೇಕೆ ಇರಬೇಕು ದೆಹಲಿ, ಶಿವಮೊಗ್ಗೆಗೇ ಬರಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮಂಗಳೂರಿನ ಕಡಲು ಮಡಿಕೇರಿಯ ಮಂಜಿನ ಒಡಲು ನನಗೊದಗಿ ಬರಲಿ. ಹಟ್ಟಿ ಚಿನ್ನದ ಬುಗುಡಿ ಕಾರವಾರದ ಸಿಗಡಿ ತುಟ್ಟಿಯಾಗದೆ ಇರಲಿ. ಸೊರಗದಿರಲಿ ಬೇಲೂರಿನ ಬಾಲೆ, ಒಣಗದಿರಲಿ ಜೋಗದ ಮೊರೆ, ಇಳಕಲ್ಲಿನ ಸೀರೆಗೆ ಕಾಶ್ಮೀರದಲ್ಲೂ ಬೆಲೆ ಸಿಗಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ.
0: ಸವಿತಾ ನಾಗಭೂಷಣ ಅವರೇ, ಈ ಕವನದ ಮುಖಾಂತರ ಇಡೀ ಕರ್ನಾಟಕವನ್ನ ಸುತ್ತೊಡೆದು ಬಿಡ್ರಿ ತಾವು.
1: ಹೌದು, ನನ್ನ ಇಡೀ ದೇಶದಲ್ಲಿ ಇದ್ರು ಕೂಡ ನನಗೆ ಅಂತಿಮವಾಗಿ ನನಗೆ ಶಿವಮೊಗ್ಗನೇ ನನ್ನ ಮನೆ ಅಂತ ಅನ್ಸೋ ಒಂದು ಭಾವದಲ್ಲಿ ನಾನು ಅದನ್ನ.
0: ಶಿವಮೊಗ್ಗದಲ್ಲಿ ಮನೆಯೂ ಇದೆ, ಅದೇ ರೀತಿಯಲ್ಲಿ ಮನಸ್ಸು ಇಲ್ಲೇ ಇದೆ. ಇಷ್ಟೆಲ್ಲ ಮನೆ ಮನಸ್ಸು ಇಟ್ಕೊಂಡಂತವರಿಗೆ ಈ ಸಾಹಿತ್ಯದ ಪ್ರಕಾರದಲ್ಲಿ ಮುಂದುವರಿಯುವ ಯೋಚನೆ ಯಾವ ರೀತಿ?
1: ನಾನು ಈಗ ನನಗೆ ಏನ್ ಗೊತ್ತಾ, 40 ವರ್ಷದಿಂದ ಪದ್ಯ ಬರಿತಾ ಇರ್ತೀವಿ, ಅದೊಂದು ಅಭ್ಯಾಸ ರೂಢಿ ಆಗ್ಬಿಟ್ಟಿದೆ.
0: ಎಲ್ಲ ಒಂದ್ ಕಡೆಯಲ್ಲಿ ತಾವೇ ಬರೆದ ಹಾಗೇನೆ ಸಾಕಪ್ಪ ಅಂತ ಎಲ್ಲ ಒಂದ್ ಕಡೆಯಲ್ಲಿ ಹೇಳ್ತಿದ್ದೀರಿ.
1: ಅದು ಪ್ರತಿ ಸತಿ ಅನ್ನಿಸ್ತಿರುತ್ತೆ, ಆದ್ರೆ ಮತ್ತೆ ನಾವು ಇರೋ ತನಕನು ಬಹುಶಃ ನಾನು ಅನ್ಕೋತಾ ಇರ್ತೀನಿ, ಅಯ್ಯೋ ಇಲ್ಲ ಬರೆಯಕ್ಕಾಗಲ್ಲ. ಆದ್ರೆ ಹಾಗಂದುಕೊಂಡ ಮರುಕ್ಷಣದಲ್ಲೇ ನಾನು ಬರಿತಾ ಇರ್ತೀನಿ. ಅದೊಂದು ನನಗೆ ಒಂದು ಇರ್ಲಪ್ಪ ವರ ಅಂತ ಯಾವಾಗಲೂ ನಾನು ಅನ್ಕೊಳ್ಳೋದು. ಆದರೆ ನಾವು ಬಯಸಿಬಿಟ್ಟ ತಕ್ಷಣ ಅದಾಗೋದಿಲ್ಲ, ಒದಗಿ ಬರಬೇಕು. ಕವಿತೆ ಕರಿಬೇಕು, ನಾನು ಬರಿಬೇಕಷ್ಟೇ, ನಾನೇ ಬರಿತೀನಿ ಅಂತ ಹೇಳಕ್ ಬರದೇ ಇಲ್ಲ.
0: ಈಗ ತಾವು ಕವಯಿತ್ರಿಯಾಗಿ, ಕಾದಂಬರಿಕಾರರಾಗಿ, ಕಥೆಗಾರ್ತಿಯಾಗಿ, ಲೇಖನವನ್ನ ಸಂಗ್ರಹ ಮಾಡೋದು, ಅದರಲ್ಲಿ ಕೆಲವೊಮ್ಮೆ ಸಂಪಾದಕತ್ವವನ್ನು ವಹಿಸ್ಕೊಂಡಿದ್ದೀರಿ ಅಂದ್ರೆ ತಾವು ಸಾಹಿತ್ಯದ ಸುಮಾರು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದುಡಿದವರಾಗಿರೋದ್ರಿಂದ ಇವತ್ತು ನೀವು ಆಡಿದ ಕೆಲವು ಮಾತುಗಳಿಂದ ಪ್ರೇರಣೆಯನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಸಲಿ, ಸುದೀರ್ಘವಾಗಿ ತಮ್ಮ ಅನುಭವಗಳನ್ನು ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದರಿಂದ ಧನ್ಯವಾದ, ನಮಸ್ಕಾರ.
1: ನನಗೂ ಖುಷಿ ಆಯಿತು ಸರ್, ಧನ್ಯವಾದ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಎಸ್ಆರ್ ಭಟ್,
3: ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 10:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಯಸ್ಸಿನ ತಕ್ಕಂಗೆ ಕೆಲವು ಸಮಸ್ಯೆಗಳು ಶುರುವಾಗ್ತವೆ. ಕೆಲವು ತೀರಾ ಸಣ್ಣವು ಅನಿಸಿದರೆ ಕೆಲವು ಬಹಳ ದೊಡ್ಡವು ಅನಿಸಿಬಿಡಬಹುದು. ಹಾರ್ಟ್ಗೆ ಸಂಬಂಧಿಸಿದಂತೆ, ಕಿಡ್ನಿಗೆ ಸಂಬಂಧಿಸಿದಂತೆ, ಕ್ಯಾನ್ಸರ್ ಆಗಿರಬಹುದು, ಇತ್ಯಾದಿ ಕೆಲವು ಕಾಯಿಲೆಗಳು ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತವೆ. ಸಣ್ಣವು ಎಂಬುವವು ದೊಡ್ಡದಾಗಬಹುದು. ಉದಾಹರಣೆಗೆ, ಕಣ್ಣಲ್ಲಿ ಏನೋ ಒಂದು ಸಣ್ಣ ಕಸ ಬಿದ್ದಿದೆ ಅಂದರೆ ಅದು ಬಿಡು, ಸ್ವಲ್ಪ ಹೊತ್ತಾದ್ಮೇಲೆ ಸರಿಯಾಗ್ಬಿಡುತ್ತೆ ಅಂತಂತೇಳಿ ಎಂಬುದಾಗಲಿ. ಇನ್ನು ಕೆಲವು ಬಹಳ ವಯಸ್ಸಾದಾಗ ಬರುವಂತಹ ಕಾಯಿಲೆ, ಆಗ ಅದನ್ನು ಬೇಕಾದರೆ ಸರಿಪಡಿಸ್ಕೊಳ್ಬಹುದು ಎಂಬುವಂಥ ತಾತ್ಸಾರ ಇರಬಹುದು. ಉದಾಹರಣೆಗೆ ಈ ಮಂಡಿ ನೋವುನಂಥವು, ಅದನ್ನು ಅನುಭವಿಸಿದಾಗಲೇ ಅದು ದೊಡ್ಡ ಸಮಸ್ಯೆ ಅಂತೇಳಿ ಗೊತ್ತಾಗ್ತದೆ. ಆದರೆ ವೈದ್ಯಕೀಯ ಚಿಕಿತ್ಸೆಗಳಿಂದ ಇವೆಲ್ಲವನ್ನು ಎಲ್ಲಿವರೆಗೆ ಅಂತಂದರೆ, ಮಂಡಿ ನೋವಿಗೆ ನೀ ರೀಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಕೂಡ ಆರಾಮವಾಗಿ ಓಡಾಡಿಕೊಂಡು ಇರಬಹುದು ಎಂಬುದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಎರಡು ಆರೋಗ್ಯದ ವಿಷಯಗಳ ಬಗ್ಗೆ ನಾವು ಮಾಹಿತಿ ಪಡಿತಾ ಇದ್ದೇವೆ. ಒಂದು, ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದು ಒಂದು. ಇನ್ನೊಂದು, ಹಿರಿಯರಲ್ಲಿ ಕಂಡುಬರುವಂತಹ ಮೂಳೆ ಸವೆತಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದನ್ನೆಲ್ಲ. ಬನ್ನಿ ಮೊದಲಿಗೆ ಕಣ್ಣಿನ ಶುಷ್ಕತೆಯ ಸಮಸ್ಯೆ ಏನು ಮತ್ತು ಇದಕ್ಕೆ ಪರಿಹಾರ ಏನು ಎಂಬುದಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳೋಣ.
2: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಣ್ಣಿನ ತಜ್ಞರು ಮತ್ತು ವಿಜ್ಞಾನಿಗಳು ಆದಂತಹ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು. ಸರ್, ನಮಸ್ಕಾರ.
3: ನಮಸ್ಕಾರ.
2: ಸಾಮಾನ್ಯವಾಗಿ ಕಣ್ಣಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ, ಅದಕ್ಕೆ ತಕ್ಕ ಶಸ್ತ್ರಚಿಕಿತ್ಸೆನೂ ಮಾಡ್ಬೋದು, ಚಿಕಿತ್ಸೆನೂ ಕೊಡ್ತೀರಾ, ಅದಕ್ಕೇನೋ ಒಂದು ಉತ್ತಮವಾದಂಥ ಸಲಹೆ ನೀವು ನೀಡ್ತೀರಿ. ಆದರೆ ಈ ಕಣ್ಣಿನಲ್ಲೇ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಒಂದು ಏನು ಅಂತಂದರೆ ಡ್ರೈ ಐಸ್, ಕಣ್ಣು ಒಣಗೋದು, ಇದರಿಂದ ಏನು ಸಮಸ್ಯೆ ಇದೆ ಅಂತ ನಮಗೆ ತಿಳಿಬೇಕು.
3: ಈಗ ನಮ್ಮ ಡ್ರೈ ಅಂದ್ರೆ ನಮ್ಮ ಕಣ್ಣಲ್ಲಿ ನೀರಿನ ಅಂಶ ಹಾಕಿರುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ಲೂಬ್ರಿಕೆಂಟ್ ತರ. ಅದು ಏನ ಮುಚ್ಚಿ ತೆಗೆಯುವಾಗ ಲೂಬ್ರಿಕೆಂಟ್ ಇಲ್ಲದೆ ಇದ್ರೆ ಅದು ಡ್ರೈ ಆಗುತ್ತೆ, ಇರಿಟೇಟ್ ಆಗುತ್ತೆ. ಇವತ್ತಿನ ಒಂದು ಸಮಸ್ಯೆ ಏನಂದ್ರೆ, ನೀರಿನ ಅಂಶ ಇದ್ರೂ ಅದು ಇವಾಪರೇಟ್ ಆಗೋದು ಬಹಳ ಬೇಗ ಆಗುತ್ತೆ. ಯಾಕಾಗತ್ತೆ ಅಂದ್ರೆ, ನಮ್ಮ ನೀರಿನ ಅಂಶ ಕ್ವಾಲಿಟಿ ಸರಿ ಇರೋದಿಲ್ಲ. ಕ್ವಾಲಿಟಿ ಯಾಕೆ ಸರಿ ಇರೋದಿಲ್ಲ ಅಂದ್ರೆ, ನಮ್ಮ ಇಂಥ ಎನ್ವೈರನ್ಮೆಂಟ್ ಅಲ್ಲಿ ಕೂತಿರ್ತೀವಿ, ಇಕೋ ಸಿಸ್ಟಮ್ ಅಲ್ಲಿ ತುಂಬಾ ಡ್ರೈ ಇರುತ್ತೆ, ಎಸಿ ಹಾಕಿರ್ತೀವಿ, ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಅದರ್ ಚಾಲೆಂಜಸ್. ಸಿಂಪಲ್ ಥಿಂಗ್, ವೈಟಮಿನ್ ಡಿ ಲೋ ಇದ್ದವನ್ಗೆ, ಸನ್ಲೈಟ್ ಹೋಗದಿದ್ದವನ್ಗೆ, ದ ಫಸ್ಟ್ ಥಿಂಗ್ ವಿಚ್ ಶೋಸ್ ಅಪ್ ಇಸ್ ಕ್ವಾಲಿಟಿ ಆಫ್ ಟಿಯರ್ ಫಿಲ್ಮ್ ಇಸ್ ಬ್ಯಾಡ್. ಸೊ ಅದು ನಾವು ಒಂದು ಪಬ್ಲಿಷ್ ಮಾಡಿದ್ವಿ ಒಂದು ಪೇಪರು, ಲೋ ವೈಟಮಿನ್ ಡಿ ಕಾಸಸ್ ಪುವರ್ ಟಿಯರ್ ಫಿಲ್ಮ್ಸ್ ಅಂತ. ಅಂದ್ರೆ ನೀವು ಅಲ್ಲಿ ಇವತ್ತಿನ ನೀವು ಇಂಜಿನಿಯರ್ಸ್ ಅನ್ನ ಎಲ್ಲ ಮಾತಾಡ್ಸಿದ್ರೆ, ಅಥವಾ ಇಂಜಿನಿಯರ್ಸ್ ಅಲ್ಲ ಎಲ್ಲರೂ ನಿಮ್ ವೈಟಮಿನ್ ಡಿ ನೋಡಿದ್ರೆ ಎಲ್ಲರಲ್ಲೂ 10, 7, 8 ಇರುತ್ತೆ, 20, 25 ಇರಬೇಕಾಗಿರೋ. ಅಂದ್ರೆ ನಮ್ಮ ಆಲ್ರೆಡಿ ವಿ ಆರ್ ಲೋ. ವೈಟಮಿನ್ ಡಿ ಹ್ಯಾಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಆನ್ ದ ಟಿಯರ್ ಫಿಲ್ಮ್. ಅದೇ ಮೇಜರ್ ಕ್ವಾಲಿಟಿ. ಕ್ವಾಲಿಟಿ ಸರಿ ಇಲ್ಲದೆ ಏನಾಗುತ್ತೆ, ಒಂದು 10-12 ಸೆಕೆಂಡ್ ವೆಯ್ಟ್ ಮಾಡೋ ಅಷ್ಟು ಅದು ಇವಾಪರೇಟ್ ಆಗಬೇಕು. ಇದು 6 ಸೆಕೆಂಡ್ಗೆ ಇವಾಪರೇಟ್ ಆಗುತ್ತೆ. ಅಂದ್ರೆ
2: ಇನ್ನಷ್ಟು ಶುಷ್ಕತೆ ಬರುತ್ತೆ
3: ಅಷ್ಟೇ. ಈಗ ನಾವು ಮನೆಯಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ನೀರನ್ನ ನಾವು ಬೇಕಾಗಿರೋದು ಒಂದ್ ಟ್ಯಾಂಕ್, ಬಟ್ ನಾವು ಡಬಲ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿಂದ ಬರುತ್ತೆ, ನೀರ್ ಎಲ್ಲಿಂದ ಬರುತ್ತೆ? ಸೊ ಸೇಮ್ ಥಿಂಗ್ ಇದಲ್ಲೂ ಹಾಗೆ, ಡಬಲ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಅದೇನಾಗತ್ತೆ, ಆ ಪ್ರೊಡಕ್ಷನ್ ಮೇಲೆ ಸ್ಟ್ರೆಸ್ ಬೀಳತ್ತೆ, ಆಮೇಲೆ ನಮ್ಗೆ ಇರಿಟೇಟ್ ಆಗೋದು, ಕಣ್ ಕೆಂಪಾಗೋದು. ಆಮೇಲೆ ಇವತ್ತಿನ ಒಂದು ಮೇಜರ್ ಇಶ್ಯೂ ಅಂದ್ರೆ, ಡ್ರೈ ಐ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ಕ್ವಾಲಿಟಿ ಆಫ್ ಲೈಫ್. ನಮ್ಮ ಮೂಡ್ ಸ್ವಿಂಗ್ಸ್, ಯು ಫೀಲ್ ಟೈರ್ಡ್, ಇಫ್ ಯು ಆರ್ ನಾಟ್ ಹ್ಯಾಪಿ, ಇದೆಲ್ಲ ಲಿಂಕ್ ಬರುತ್ತೆ. ಸೈಕೋಸೋಷಿಯಲ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಬಿಹೇವಿಯರ್ ಮೇಲೆ ಎಫೆಕ್ಟ್ ಆಗುತ್ತೆ.
2: ಒಂದು ಸಣ್ಣ ಏನೋ ಒಂದು ಕೂದಲದ ಒಂದು ಸಣ್ಣ ಏನೋ ಕಸರು ಬಿದ್ದಿದೆ ಅಂತಂದ್ರೆ, ಅಯ್ಯೋ ಸಂಜೆವರೆಗೂ ಕೂಡ ನನಗೆ ಇದು ಒಂದು ಹೋಗ್ಬಿಟ್ರೆ ನಾನು ಆರಾಮಾಗಿ ಕೂತ್ಕೋಬಲ್ಲೆ, ಆರಾಮ್ ನಿದ್ದೆ ಮಾಡಬಲ್ಲೆ ಅಂತ ಹೇಳ್ತೀನಿ.
3: ಇಮ್ಯಾಜಿನ್ ಮಾಡಿ, ಇಡೀ ದಿನ ಅವರು ಲೈಫ್ ಲಾಂಗ್ ಆಗ್ಬೇಕು ಅಂದ್ರೆ
2: ಅದರಲ್ಲಿ ಈ ರೀತಿಯಾಗಿ ಶುಷ್ಕತೆ ಇತ್ತು, ಅದು ಇನ್ನೊಂದು ಯಾವುದೋ ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ, ನಮ್ಮ ಮಾನಸಿಕ ಸ್ಥಿತಿಯನ್ನೇ ಅದು ಪಲ್ಲಟಗೊಳಿಸುತ್ತೆ ಅಂತಂದ್ರೆ ಬಹಳ ಸಮಸ್ಯೆ. ಈಗ ಅಂದ್ರೆ ಸರಿ, ಕಣ್ಣಿನ ಸಮಸ್ಯೆ ಅಂತಾನೆ ಅನ್ಕೋಬೇಕಾ ಈ ಶುಷ್ಕತೆ ಬಂದಾಗ, ಅಥವಾ ಆ ತೇವದ ಒಂದು ಸಮಸ್ಯೆ ಅನ್ಬೇಕಾ, ಯಾಕೆ ಆಗತ್ತೆ ಇದು?
3: ಇದು ನಮ್ಮ ಕಣ್ಣಿನ ಇದು ಪ್ರಾಬ್ಲಮ್ ಅನ್ನೋದು ಬರೀ ಕಣ್ಣಿನ ಸಂಬಂಧಪಟ್ಟಿದ್ದಲ್ಲ, ಇದು ಇಟ್ಸ್ ಅ ಕಂಪ್ಲೀಟ್ ನಮ್ಮ ಬಾಡಿ ಹೆಲ್ತ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾವ್ ಹೆಲ್ತ್ ಸರಿ ಇಲ್ದೇ ಕಣ್ಣೀರ್ ಹೋಗ್ಬಿಡುತ್ತೆ.
2: ಹೌದು.
3: ಆಮೇಲೆ ನೀವು ಕರೆಕ್ಟ್ ಆಗಿ ಹೈಡ್ರೇಟ್ ಮಾಡಲ್ಲ, ನೀರ್ ಕುಡಿಯಲ್ಲ, ಇವತ್ತು ನೀರ್ ಕುಡಿಯೋದೇ ಕಮ್ಮಿ ಜನರಲ್ಲಿ. ದೆನ್ ಯು ಆರ್ ಸ್ವೆಟ್ಟಿಂಗ್, ಔಟ್ಡೋರ್ಸ್ ಇರ್ತೀರಿ, ಇಂಡೋರ್ಸ್ ಅಲ್ಲಿ ನಮ್ಮ ಬಾಡಿ ಹೈಡ್ರೇಷನ್ ಚೇಂಜಸ್ ಇದೆ, ಹ್ಯುಮಿಡಿಟಿ ಇರುತ್ತೆ, ಹ್ಯುಮಿಡಿಟಿದಾಗಿ ವಾಟರ್ ಇವಾಪರೇಟ್ ಆಗ್ತಾನೆ ಇರುತ್ತೆ.

0: ನಮ್ಗೆ ಗೊತ್ತೇ ಇರೋದಿಲ್ಲ. ಬಾಡಿಯಲ್ಲೇ ನೀರಿಲ್ದಿರೋ ಕಣ್ಣಿಗೆಲ್ಲಿ ಬರುತ್ತೆ, ಸೆಕ್ರೀಟ್ ಆಗ್ತಾ ಇಲ್ಲ. ಆಗಿರೋ ಸೆಕ್ರೀಟ್ ಆಗಿರೋ ಕಣ್ಣೀರು ನಾಟ್ ಆಫ್ ದಿ ಗುಡ್ ಕ್ವಾಲಿಟಿ. ಗುಡ್ ಕ್ವಾಲಿಟಿ ಇಲ್ದಿದ್ದಾಗ ಕೆಲವರು ಹೇಳ್ತಾರೆ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ನನ್ನ ಐ ಡೋಂಟ್ ಫೀಲ್ ಫ್ರೆಶ್, ಐ ಫೀಲ್ ವೆರಿ ಟಯರ್ಡ್. ಸೊ ಅದೇನಂದ್ರೆ ನಿಮ್ಮ ನೀರು ಇಟ್ಸ್ ಸಪೋಸ್ ಟು ಬ್ರಿಂಗ್ ಇನ್ ಫ್ರೆಶ್ನೆಸ್ ಟು ಯುವರ್, ಬಟ್ ಇನ್ಸ್ಟೆಡ್ ಆಫ್ ಫ್ರೆಶ್ನೆಸ್ ಇಸ್ ಬ್ರಿಂಗಿಂಗ್ ಯು ಇರಿಟೇಷನ್. ನಾವು ಕಣ್ಣು ಮುಚ್ಕೊಳ್ತಾನೆ ಇರ್ತೀವಿ, ಅಂಡ್ ವಿ ಆಲ್ವೇಸ್ ಅನ್ಹ್ಯಾಪಿ ವಿತ್ ದ ಹೋಲ್ ಸೆಟ್. ಇದು ಅದೇನ್ ಮಾಡುತ್ತೆ, ಇಟ್ ಬಿಕಮ್ ಇರಿಟೇಬಿಲಿಟಿ. ನಾನು ಡ್ರೈ ಐ ಅವ್ರು ನೋಡಿದಾಗ ಎಲ್ಲರೂ ಇರಿಟೇಬಲ್ ತುಂಬಾ, ಎಲ್ಲ ಒಂದ್ ಚಿಕ್ಕ ಚಿಕ್ಕ ವಿಚಾರಕ್ಕೆ ದೆ ಗೆಟ್ ಇರಿಟೇಟೆಡ್. ಬಟ್ ಎಲ್ಲೋ ಒಂದ್ ಇರಿಟೇಷನ್ ಇನ್ನೊಂದ್ ಕಡೆಗೆಲ್ಲೋ ಸ್ಪ್ರೆಡ್ ಆಗುತ್ತೆ.
1: ಡಾಕ್ಟ್ರೆ, ನೀವು ಹೇಳ್ತಾ ಇದ್ರೆ ಈಗ ಕಣ್ಣೀರು ಎಲ್ಲ ಖಾಲಿ ಆಗ್ಬೇಕು, ಮನುಷ್ಯ ಸ್ವಲ್ಪ ನಿರಾಳಾಗ್ತಾನೆ, ದುಃಖ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೀವಿ.
0: ಇಮೋಷನಲ್ ಟಿಯರ್ಸ್ ಲಿಂಕ್ ಬೇರೆ, ಅದು ಇಟ್ ಇಸ್ ನಾಟ್ ಡ್ರಿಂಕ್ ಟು ದಿ ಥಿಂಗ್. ಕಣ್ಣಲ್ಲಿ ನೀರೇ ಸೆಕ್ರೆಟ್ ಆಗದಿದ್ದವನು ನಮ್ ಬಂದು ಕೇಳ್ತಾನೆ, ನಾ ತುಂಬಾ ಅಳ್ತೀನಿ ಬಟ್ ಬೇರೆ ಹೊತ್ತು ನೀರಿರಲ್ಲ ಅಂತ. ಅದಕ್ಕೆ ಇಮೋಷನಲ್ ಸೆಕ್ರೀಷನ್ ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಕಂಪ್ಲೀಟ್ಲಿ ಬೇರೆ.
1: ಈ ಶುಷ್ಕತೆಗೆ ಇನ್ನಿತರ ಕಾರಣಗಳು, ಈಗ ಒಂದು ನಾವು ಹೊರಗಡೆ ಎಕ್ಸ್ಪೋಸ್ ಆಗಲ್ಲ, ಕೂತಲೇ ಕೂತಿರ್ತೀವಿ ಮತ್ತು ನೀರು ಕೂಡ ಕುಡಿಯಲ್ಲ ಅಂತೆಲ್ಲ ಹೇಳ್ತಾ ಇದ್ವಿ. ಈಗ ಇನ್ನಿತರ ಕೆಲವು ಸಮಸ್ಯೆಗಳು ನಾವು ಇವತ್ತು ನೋಡ್ತಾ ಇದ್ದೀವಿ ನೋಡಿ, ಸತತವಾಗಿ ಮೊಬೈಲ್ ನೋಡೋದಾಗಲಿ, ಲ್ಯಾಪ್ಟಾಪ್, ಕಂಪ್ಯೂಟರ್ ಇತ್ಯಾದಿ ಬಳಸ್ತೀವಿ, ಮೊದಲೇ ಒಳಗೆ ಕೂತ್ಕೊಳ್ಳೋದು, ಹೊರಗಡೆ ಹೋಗಲ್ಲ, ಡಿ ವಿಟಮಿನ್ ತಗೊಳ್ಳಲ್ಲ, ಈ ಎಲ್ಲ ಅಂಶಗಳು ನಮ್ಮ ಈ ಕಣ್ಣಿನ ಶುಷ್ಕತೆಗೆ ಎಷ್ಟು ಕೊಡುಗೆ ನೀಡಿದ್ದೇವೆ?
0: ಎಲ್ಲ ಇದೆಲ್ಲರೂ ಒಂದು ನನ್ನ ಪ್ರಕಾರ 70-80% ಲಿಂಕ್ಡ್. ಹೊರಗಡೆ ಹೋಗಲ್ಲ, ಕಣ್ಣಿನ ಮೇಲೆ ಸ್ಟ್ರೆಸ್, ಇನ್ನು ಹ್ಯುಮಿಡಿಟಿ, ಎಲ್ಲ ಮನೆಯಲ್ಲೂ ಎ ಸಿ ಇರುತ್ತೆ, ಹ್ಯುಮಿಡಿಟಿ ಕಂಟ್ರೋಲ್ ಇರೋದಿಲ್ಲ, ನಾವು ಹೊರಗಡೆನೆ ಹೋಗೋದಿಲ್ಲ, ಸನ್ಲೈಟ್ಗೆ ನಾವು ಎಕ್ಸ್ಪೋಸ್ ಆಗಲ್ಲ, ಅಂಡ್ ವಿ ಡೋಂಟ್ ಡ್ರಿಂಕ್ ವಾಟರ್, ಅಂಡ್ ಲೈಫ್ ಸ್ಟೈಲ್ ಚೇಂಜು, ಫುಡ್ಡು, ಹೈ ಇನ್ಸುಲಿನ್, ಪ್ರೀ ಇನ್ಸುಲಿನ್, ಪ್ರೀ ಡಯಾಬೆಟಿಕ್ ಅಂತ ಹೇಳ್ತೀವಿ, ಅವರಲ್ಲಿ ತುಂಬಾ ಇರುತ್ತೆ ಇದು. ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಇರುವಂತ ಚಾಲೆಂಜಸ್, ಇಟ್ಸ್ ಎ ಹ್ಯೂಜ್ ಬರ್ಡನ್.
1: ಸೊ ಹಾಗಾದ್ರೆ ಈಗ ಪರಿಹಾರ ಅಂತಂದ್ರೆ ಒಂದು ಚಿಕಿತ್ಸೆ ಯಾವ ಮಾರ್ಗಗಳಿವೆ ಅಂತೀರಾ?
0: ಒಂದು ನಿಮ್ಮ ವೈಟಮಿನ್ ಡಿ ಚೆಕ್ ಮಾಡಿಸ್ಬೇಕು,
1: ಒಂದು.
0: ಎರಡನೇದು ಲೂಬ್ರಿಕೆಂಟ್ಸ್, ಅದು ಡಾಕ್ಟರ್ ಹತ್ರ ಹೋದಾಗ ಕರೆಕ್ಟ್ ಆಗಿ ಲೂಬ್ರಿ, ಇವತ್ತು ಒಳ್ಳೊಳ್ಳೆ ಲೂಬ್ರಿಕೆಂಟ್ಸ್ ಬಂದಿದ್ದಾವೆ. ಇದಕ್ಕೆ ಎಲ್ಲಾರು ಹೇಳ್ತಾರೆ ಎಲ್ಲಾನು ನೀರೇ ಅಲ್ವಾ ಅಂತ, ನೀರಲ್ಲ ಅದು, ಅದರಲ್ಲಿ ಇರುವಂತ ಅಂಶಗಳು ಬೇರೆ ಇರ್ತವೆ. ಕೆಲವು ಟೈಮ್ ಟ್ರಹೆಲೋಸ್ ಅಂತ ಹೇಳ್ತೀವಿ, ಕೆಲವದಲ್ಲಿ ಒಮೆಗಾ 3 ಇರ್ತವೆ, ಕೆಲವು ಟೈಮ್ ವಿಟಮಿನ್ ಡಿ ಡ್ರಾಪ್ಸ್ ಬರ್ತವೆ, ಕೆಲವು ಟೈಮ್ ಅಮಿನೋ ಆಸಿಡ್ಸ್ ಇರ್ತವೆ. ಇವೆಲ್ಲ ಡ್ರಾಪ್ಸ್ ಕಣ್ಣಿಗೆ ಏನ್ ಮಾಡುತ್ತೆ, ಇಟ್ ವಿಲ್ ಆಕ್ಟ್ ಲೈಕ್ ಅ ನಾರ್ಮಲ್ ಟಿಯರ್ಸ್. ಅದೊಂದು ಇಂಪಾರ್ಟೆಂಟ್. ಕೆಲವು ಪ್ರೊಸೀಜರ್ಸ್ ಇರ್ತವೆ, ಕಣ್ಣನ್ನ ಗ್ಲಾನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುವಂತ ಪ್ರೊಸೀಜರ್ಸ್ ಇರ್ತವೆ. ಈ ತರ ಬೇರೆ ಬೇರೆ ವಿಧಾನಗಳಿದಾವೆ.
1: ಈ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಧರಿಸೋದ್ರಿಂದ ಅಥವಾ ಕಣ್ಣಿನ ಒಂದು ಉತ್ತಮ ಶಸ್ತ್ರಚಿಕಿತ್ಸೆ ಮಾಡಿಸೋದ್ರಿಂದ ಕಣ್ಣಿನ ಪೊರೆ ಆದ್ರೆ ಚಿಕಿತ್ಸೆ ಆದ ನಂತರ ಕಣ್ಣಿನ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಮತ್ತು ಉತ್ತಮ ಸ್ಥಿತಿಗೆ ಬರ್ತಾನೆ. ಆವಾಗ ಈ ಡ್ರೈ ಐ ಅಥವಾ ಶುಷ್ಕತೆ ಇದು ಕಮ್ಮಿ ಆಗತ್ತಾ?
0: ಕಮ್ಮಿ ಆಗಲ್ಲ, ಒಂದೊಂದು 3-4 ತಿಂಗಳು ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ನಾವು ಎನಿ ಸರ್ಜರಿ ಮಾಡಿದ್ರೆ ಕಣ್ಣಲ್ಲಿ ಒಂದು ಸಿಂಪಲ್ ಮಡ್ರಾಸೆ ಆಗಿರುತ್ತೆ, ಹಾಗೆ ಅವನೊಂದು 6 ತಿಂಗಳು ಬೇಕು ಅವ್ನ ಕಣ್ಣು ಡ್ರೈ ನಾರ್ಮಲ್ ಆಗ್ಲಿಕ್ಕೆ, ಬಿಕಾಸ್ ತುಂಬಾ ಇದಿರುತ್ತೆ. ಸೊ ಅದರಿಂದ ಅದಕ್ಕೆ ನಾವು ಆ ಟೈಮಲ್ಲಿ ಏನ್ ಮಾಡ್ತೀವಿ, ಡ್ರಾಪ್ಸ್ ಕೊಟ್ಟಿರ್ತೀವಿ, ಟ್ರೈ ಟು ಮೇಕ್ ಶೋರ್ ದಟ್ ಹೀಸ್ ಯೂಸಿಂಗ್ ಇಟ್, ಇದನ್ನೆಲ್ಲ ಹಾಕಿ ಬ್ಯಾಲೆನ್ಸ್ ಮಾಡ್ತೀವಿ.
1: ಈ ಐ ಡ್ರಾಪ್ಸ್ ಅದರ ಮಹತ್ವ ಏನು ಈ ದಿಶೆಯಲ್ಲಿ?
0: ಈ ಡ್ರಾಪ್ಸ್ ಅಲ್ಲಿ ಬೇರೆ ಬೇರೆ ಆದಂತ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನೋ ಅಂಶಗಳು ಇರ್ತವೆ. ಒಮೆಗಾ 3 ಇರ್ಬೋದು, ಅಮಿನೋ ಆಸಿಡ್ಸ್ ಇರ್ಬೋದು, ಟ್ರಹೆಲೋಸ್ ಅನ್ನೋದಿರ್ಬೋದು, ಅಥವಾ ಬೇರೆ ಬೇರೆ ಈ ಇವನ್ ಏನ್ ಮಾಡುತ್ತವೆ, ನಮ್ಮ ಕಣ್ಣಿನ ನೀರಿನಷ್ಟೇ ರಿಪ್ಲೆನಿಶ್ ಮಾಡಲ್ಲ, ಇಟ್ ಆಲ್ಸೋ ಆಕ್ಟ್ಸ್ ಲೈಕ್ ಹೌ ಟು ಸೆಲ್ಸ್ ಅನ್ನ ಹೇಗೆ ಸತ್ತೋಗಿರೋ ಸೆಲ್ ಅನ್ನ ಹೇಗೆ ರಿವೈವ್ ಮಾಡೋದು ಅಂತ ಪ್ಲಾನ್ ಮಾಡುತ್ತೆ.
1: ಹಾಗಾದ್ರೆ ಕಣ್ಣಿನ ಒಂದು ಶುಷ್ಕತೆ ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಬೇಕಾ?
0: ಅಬ್ಸಲ್ಯೂಟ್ಲಿ. ನಮ್ಮ ಫಸ್ಟ್ ಮೋರ್ ಪ್ರೊಡಕ್ಟಿವ್ ಲೈಫ್ ಅಂದ್ರೆ ಆಕ್ಟಿವ್ ಲೈಫ್. ಅದು ಆಕ್ಟಿವ್ ಲೈಫ್ ಮಾಡಿದಾಗ ಏನಾಗುತ್ತೆ, ಲಾ ನಮ್ದೊಂದು 20-25% ಪೀಪಲ್ ವಿದೌಟ್ ನಾಲೆಜ್ ದೇ ಆರ್ ಪ್ರೀ ಡಯಾಬೆಟಿಕ್, ಅದನ್ನ ಕಮ್ಮಿ ಮಾಡಬೇಕು. ವೈಟಮಿನ್ ಡಿ ಹೊರಗಡೆ ನಾವು ಎಕ್ಸಸೈಸ್ ಅಥವಾ ಹೊರಗಡೆ ನಾವು ವಿಟಮಿನ್ ಡಿ ಅಲ್ಲಿ ಕೂತ್ರೆ ವಿಟಮಿನ್ ಡಿ ವಿಲ್ ಇಂಪ್ರೂವ್, ಅದನ್ನು ಇಂಪ್ರೂವ್ ಮಾಡಬೇಕು. ನಮ್ಮ ಡಯಟ್ ಫ್ಯಾಕ್ಟರ್ಸು, ನಮ್ಮ ಕ್ವಾಲಿಟಿ ಆಫ್ ವರ್ಕು, ನಾವು ಎಷ್ಟೊತ್ತು ನಾವು ಕಂಪ್ಯೂಟರಲ್ಲಿ ಇರ್ತೀವಿ, ಆಮೇಲೆ ಏನು ಸಬ್ಸ್ಟಿಟ್ಯೂಟ್ ತಗೊಳ್ತೀವಿ ನಾವು, ಎಸ್ಪೆಷಲಿ ಒಮೆಗಾ 3 ಅಥವಾ ಡ್ರಾಪ್ಸ್ ಹೇಗೆ ಹಾಕ್ತೀವಿ, ಇವೆಲ್ಲ ಇಂಪಾರ್ಟೆಂಟ್ ಇದರಲ್ಲಿ.
1: ಈಗ ಡಿ ವಿಟಮಿನ್ ಸಲುವಾಗಿ ನಾವು ಬಿಸಿಲಲ್ಲಿ ಹೋಗ್ತೀವಿ, ಯಾವ ಹೊತ್ತಲ್ಲಿ ಹೋಗ್ಬೇಕು ಅದು ಒಂದು ಸಂಕ್ಷಿಪ್ತವಾಗಿ?
0: ಬೆಳಿಗ್ಗೆ 7-9 ಒಳ್ಳೆ ಇದು, ಅಥವಾ ಸಾಯಂಕಾಲ ಹೊತ್ತು ಬಿಟ್ವೀನ್ 4:30. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ನಾವು ಸೂರ್ಯಂಗೆ ನಮಸ್ಕಾರ ಮಾಡ್ತಿದ್ವಿ, ಸೂರ್ಯ ವಂದನೆ ಮಾಡ್ತಿದ್ವಿ, ಸಾಯಂಕಾಲದ ಹೊತ್ತು ಸಂಧ್ಯಾ ವಂದನೆ ಮಾಡ್ತಿದ್ವಿ, ಆಮೇಲೆ ಸೂರ್ಯ ನಮಸ್ಕಾರ, ಇವೆಲ್ಲ ಯಾಕೆ ಮಾಡಿದ್ರು ಅಂದ್ರೆ, ಆ ಕಾಲದಲ್ಲೂ ದೇ ಹ್ಯಾಡ್ ಅ ಥಾಟ್ ಪ್ರೋಸೆಸ್. ಸೂರ್ಯದಿಂದ ಬರುವಂತ ಪ್ರೊಡಕ್ಷನ್ ಸನ್ನಿಂದ ಬರೋದು ಬಾಡಿಗೆ, ಅದಕ್ಕೆ ಅವರು ಇಂಡೈರೆಕ್ಟ್ ವೇ ಆಫ್ ಹೇಳ್ತಾ ಇದ್ರು ಅಲ್ಲಿ ಹೋಗಿ.

0: ಏನೋ ಸಂಧ್ಯಾ ವಂದನೆ ಅಥವಾ ಇದು ಎರಡೂ ಕಾಲದಲ್ಲೂ ಹೈಯೆಸ್ಟ್ ಲೆವೆಲ್ ಆಫ್ ವಿಟಮಿನ್ಸ್ ನಮ್ಗೆ ಬೇಕಾಗುವಂಥ ಸಿಗುತ್ತೆ
1: ಮಾಡ್ತಿದ್ರು. ಈ ಕಣ್ಣಿನ ಶುಷ್ಕತೆ ಇದನ್ನು ನಾವು ಟ್ರೀಟ್ಮೆಂಟೇ ಮಾಡಲಿಲ್ಲ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಮುಂದೆ?
0: ಕ್ರಾನಿಕ್ಲಿ ಪೇನ್ ಇರುತ್ತೆ, ಕಣ್ಣು ಯಾವಾಗಲೂ ಕೆಂಪಾಗಿರುತ್ತೆ, ಪೀಪಲ್ ಆರ್ ನಾಟ್ ಕಂಫರ್ಟೇಬಲ್ ವಿತ್ ದರ್ ವಿಷನ್, ಆಮೇಲೆ ದೇ ಆಲ್ವೇಸ್ ಫೀಲ್ ದಟ್ ದರ್ ಈಸ್ ಸಮಥಿಂಗ್ ನಾಟ್ ರೈಟ್, ಆಮೇಲೆ ಕ್ವಾಲಿಟಿ ಆಫ್ ವರ್ಕ್ ಕಮ್ಮಿ ಆಗುತ್ತೆ.
1: ಯಾವಾದಾದ್ರೂ ಬೇರೆ ರೋಗಕ್ಕೆ ಅದು ಎಡೆ ಮಾಡ್ಕೊಡುತ್ತಾ?
0: ನಾಳೆ ಫ್ಯೂಚರ್ ಅಲ್ಲಿ ಕ್ರಾನಿಕ್ಲಿ ಪೇನ್ ಇದ್ದು ಪ್ರೆಷರ್ ಇದೆಲ್ಲ ಜಾಸ್ತಿ ಆಗಿ ಗ್ಲಾಕೋಮಾ ಮಲ್ಟಿಪಲ್ ಇಶ್ಯೂಸ್ ಬರ್ಬೋದು. ಸೊ ಇಟ್ ಈಸ್ ನಾಟ್ ಅಂದ್ರೆ ನಮ್ದು ಮೋರ್ ದನ್ ಕಾಯಿಲೆ, ನಿಮ್ ಪರ್ಸನಾಲಿಟಿ ಇಟ್ಸೆಲ್ಫ್ ಇಸ್ ಗೋಯಿಂಗ್ ಟು ಬಿ ಇರಿಟೇಟೆಡ್, ತುಂಬಾ ಇರಿಟೇಟೆಡ್
1: ಪರ್ಸನ್.
0: ಆಮೇಲೆ ಮಕ್ಕಳಲ್ಲಿ ತುಂಬಾ ಡ್ರೈನೆಸ್ ಇಂದ ಮಯೋಪಿಯಾ ಪ್ರೋಗ್ರೆಷನ್ ಜಾಸ್ತಿ, ಅಂದ್ರೆ ತುಂಬಾ ಮಕ್ಕಳು ಓದ್ತಾ ಇದ್ದು ಬರೀ ಡ್ರೈ ಇದ್ರೆ ಕಣ್ಣು ಪ್ರೋಗ್ರೆಷನ್ ಮಯೋಪಿಯಾ ಜಾಸ್ತಿ, ಮೈನಸ್ ಪವರ್ ಜಾಸ್ತಿನೇ ಆಗ್ತಾ ಇರುತ್ತೆ, ಮಕ್ಕಳು ಏನಾಗ್ತಾ ಇದೆ ಗೊತ್ತಿರೋದಿಲ್ಲ
1: ಅಲ್ವಾ.
0: ಸೊ ಡ್ರೈನೆಸ್ ಇಸ್ ಆಲ್ಸೋ ಎ ಫ್ಯಾಕ್ಟರ್.
1: ಹೀಗೆ ಕಣ್ಣಿನ ಶುಷ್ಕತೆಯನ್ನ ನಾವು ವೈದ್ಯರಲ್ಲಿ ತೋರಿಸಿ ಆದಷ್ಟು ಬೇಗ ಅದಕ್ಕೆ ಏನು ಮಾರ್ಗೋಪಾಯಗಳಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರು ಮಾಹಿತಿ ಪಡ್ಕೊಂಡಿದ್ದಾರೆ. ಆದರೂ ವೈದ್ಯರ ಬಳಿ ಹೋಗಿ ಸರಿಯಾದ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕಾಗತ್ತೆ. ಆವಾಗ ಮಾತ್ರ ನೀವು ಏನಾದರೂ ನೀವೇ ಟ್ರೀಟ್ಮೆಂಟ್ ತೊಗೋಬಾರ್ದು. ಒಂದೇನೋ ಡ್ರಾಪ್ ಸಿಗುತ್ತೆ, ಡಾಕ್ಟರ್ ಯಾವಾಗೋ ಯಾರಿಗೋ ಬರೆದಿದ್ರು ಅದನ್ನು ತೊಗೊಂಡು ಆಗ್ತಾ ಹೋಗಬೇಡಿ. ಈಗ ನಾವು ಈ ಕಾರ್ಯಕ್ರಮದಲ್ಲಿ ಹೇಳಿದಂಗೆ ಕಣ್ಣು ಯಾವತ್ತೂ ತಂಪಾಗಿ ಇರಬೇಕಂದಾಗ ಈ ದ್ರವವನ್ನು ಕೆಲವು ಸಲ ಬಳಸಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತನ್ನುವಂಥ ಅಂಶ. ಆದರೆ ಯಾವುದನ್ನು ಯಾವ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತ ಅನ್ನೋದನ್ನು ತಿಳ್ಕೊಂಡು ಮುಂದುವರಿಬೇಕು. ತಾವು ಈ ವಿಷಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.
1: ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಡಾಕ್ಟರ್ ರೋಹಿತ್ ಶೆಟ್ಟಿಯವರೊಂದಿಗಿನ ಸಂದರ್ಶನದಲ್ಲಿ ಮಾಹಿತಿ ಪಡೆದರಲ್ಲ. ಬನ್ನಿ ಈಗ ಹಿರಿಯರಲ್ಲಿ ಮೂಳೆ ಸವೆತಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತಾಗಿ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಮಾತುಕತೆ ಕೇಳೋಣ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆಗ್ತಾ ನಡಿಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು, ಅಬ್ಬೆನೋವು ಆಗ್ಬಹುದು, ಮೈಕೈ ನೋವು ಇನ್ನೂ ಇತ್ಯಾದಿ ಅನೇಕ ಸಮಸ್ಯೆಗಳು ಇರ್ತದೆ. ಯಾಕಾಗಿ ಇದು ಆಗತ್ತೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರು, ಮೂಳೆ ತಜ್ಞರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಮೂಳೆ ಸವೆತ ಅಂತ ಅನ್ನೋದು ಸರ್ ಯಾವ ಹಂತದಲ್ಲಿ ಶುರು ಆಗತ್ತೆ?
2: ಮೂಳೆ ಸಮಸ್ಯೆ ನಿಜಕ್ಕೆ ಹೇಳಬೇಕು ಅಂದ್ರೆ ಕಾಣಿಸ್ಕೊಳ್ಳೋದು ಮಾತ್ರ 50 ಮೇಲೆ ಕಾಣಿಸ್ಕೊಳ್ಳುತ್ತೆ. ಮೂಳೆ ಅನ್ನೋದು ಏನಂದ್ರೆ ಅದು ಒಂದು ಹಾರ್ಡ್ ಆಗಿದ್ರು ಕೂಡ ಜೀವ ಉಳ್ಳ ಒಂದು ವಸ್ತು ಅದು, ಒಂದು ಮೂಳೆ ಅನ್ನೋದು. ಸೊ ವಯಸ್ಸಾಗ್ತಿದ್ದಂಗೆ ಏನಾಗುತ್ತಂದ್ರೆ ಈ ಬೋನ್ ರಿಸಾಪ್ಷನ್ ಅಂತೀವಿ, ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಂದ್ರೆ ಅದು ಬೋನ್ ನ ತೆಗೆದುಹಾಕೋದು, ಹಳೆ ಬೋನ್ ತೆಗೆಯೋದು, ಅದೇನಿದೆ ಅದು ಮಾತ್ರ ನಡೀತಾ ಇರುತ್ತೆ ಜಾಸ್ತಿ. ಬೋನ್ ಆಡ್ ಮಾಡೋದು ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿ ಅಂತ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಹಜ ಪ್ರಕ್ರಿಯೆ. ನಮ್ಗೆ ವಯಸ್ಸು ರೀತಿಯ ನಮ್ಗೆ ಜುಟ್ಟು ಕೂದಲು ಬೆಳಗಾದಂಗೆ ಒಂದು ಕಾಯಿಲೆ ಅಲ್ಲ, ಸಹಜ ಪ್ರಕ್ರಿಯೆ.
1: ಮೂಳೆಗಳೆಲ್ಲ ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ತುಂಬಾ ಚಟುವಟಿಕೆಯಲ್ಲಿ ಇದ್ದವರು, ರೈತಾಪಿ ಕೆಲಸ ಮಾಡ್ಲಿ, ಕಾರ್ಖಾನೆಯ ಕೆಲಸ ಮಾಡ್ಲಿ, ಕೆಲಸದಲ್ಲಿ ತೊಡಗೋರಿಗೆ ಈ ಸಮಸ್ಯೆ ಬರುತ್ತಾ ಅಥವಾ ಕೂತ್ಕೊಳ್ಳೋರಿಗೆ ಸಮಸ್ಯೆ ಬರುತ್ತಾ? ಕೂತ್ಕೊಳ್ಳೋರಿಗೆ ಯಾವ ರೀತಿ ಸಮಸ್ಯೆ ಬರುತ್ತೆ?
2: ಇಲ್ಲ ಇಲ್ಲ, ಇದು ಈ ಸಮಸ್ಯೆ ಅನ್ನೋದು ಎಲ್ರಿಗೂ ಬರುತ್ತೆ. ನಾವು ಸುಮ್ನೆ ಕೂತಿದ್ರು ಏನ್ ಮಾಡದೇ ಇದ್ರು ಕೂಡ ಮರಿ ಮಂಚದಲ್ಲೇ ಮಲಗಿದ್ರು ಕೂಡ ಇದು ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ಹೇಳಂಗೆ ವಿಪರೀತ ಚಟುವಟಿಕೆಗಳಲ್ಲಿ ಇದ್ದವರಿಗೆ ಅವರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಅಂತೀವಿ, ಇನ್ಸಲ್ಟ್ಸ್ ಅಂತೀವಿ, ಒಂದ್ ಸ್ವಲ್ಪ ಮುಂಚೆ ಬರೋ ಅವಕಾಶ ಇರುತ್ತೆ. ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರೆ, ಫುಟ್ಬಾಲರ್ಸ್ ಇಂಥವರೆಲ್ಲ ಗೇಮ್ಸ್ ಕ್ರಿಕೆಟ್ ಇರ್ತಾರೆ, ಅವ್ರಿಗೆ ಒಳ್ಳೆ ಒಳ್ಳೆ ಮೈಕ್ರೋ ಇಂಜುರೀಸ್ ಮೈನರ್ ಇಂಜುರೀಸ್ ಆಗ್ತಾ ಇರುತ್ತೆ. ಅದರಿಂದ ಇದೊಂದು ಸ್ವಲ್ಪ ಉಚಿತವಾಗಿ ಕಾಣಿಸ್ಕೊಳ್ಳುತ್ತೆ ಅವರಲ್ಲಿ ಮಾತ್ರ, ಇಲ್ಲ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಕಾಣಿಸ್ಕೊಳ್ತಾ 50 ಮೇಲೆ.
1: ಈಗ ಸಹಜವಾಗಿ ಸರ್ ವಯಸ್ಸಾದವರಲ್ಲೇ ನಾವು ಕೇಂದ್ರೀಕರಿಸಿ ಮಾತನಾಡೋದಾದ್ರೆ 60-70 ಅಂತರ ಇನ್ನೂ ಸ್ವಲ್ಪ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಇತ್ಯಾದಿಗಳನ್ನೆಲ್ಲ ಮಾಡ್ಬೇಕಾಗತ್ತೆ ಅಂತ ತಾವ್ ಹೇಳ್ತೀರಾ?
2: ಹೌದು.
1: ಕಾಲಿನ ಬೋನ್ ಗಳಿಗೆ ಸಂಬಂಧ ಇರುತ್ತಾ ಅಥವಾ ಬೇರೆ ಭಾಗದಲ್ಲಿ ಕೂಡ ಮೂಳೆ ಸವೆತ ಆಗತ್ತಾ?
2: ಒಳ್ಳೆ ಪ್ರಶ್ನೆ. ಇದೇನಂದ್ರೆ ಮೂಳೆ ಸವಿತ ಅನ್ನೋದು ದೇಹದಲ್ಲಿ 206 ಬೋನ್ಸ್ ಅಡಲ್ಟ್ಸ್ ತಗೊಂಡ್ರೆ ಎಲ್ಲ ಕಡೆ ಆಗತ್ತೆ. ಒಂದು ಕಾಲುಗಳಲ್ಲಿರೋ ಮೂಳೆಗಳು, ಜಾಯಿಂಟ್ಸ್, ಹಾಗೆ ಬೆನ್ನು ಮೂಳೆಗಳು, ಸ್ಪೈನಲ್ ಕಾಲು, ಮಲ್ಟಿಪಲ್ ಕಾಲು, ಇವುದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಅಂದ್ರೆ ಅದು ನಮ್ಮ ದೇಹದ ಭಾರವನ್ನು ಹೊರಿತಾ ಇದೆ. ಅದೇ ಹಾಗೆ ಕೈಗಳು ಮೂಳೆಗಳು ಜಾಯಿಂಟ್ಸ್ ತಗೊಂಡ್ರೆ ಅದಕ್ಕೆ ವೆಯ್ಟ್ ಬೇರಿಂಗ್ ಫಂಕ್ಷನ್ ಇಲ್ಲ. ಅದಕ್ಕೆ ಅದಕ್ಕೆ ಕಾಲುಗಳಲ್ಲಿ ನೀವು ಹೇಳ್ದಂಗೆ ಸೊಂಟದಲ್ಲಿ, ಮಂಡಿಯಲ್ಲಿ, ಪಾದದಲ್ಲಿ ಇದೆಲ್ಲ ಈ ಮೂಳೆಗಳು ಬಾಡಿ ವೆಯ್ಟ್ ಬೇರ್ ಮಾಡುತ್ತಾ ಇದೆ. ಅದರಿಂದ ಅದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಮ್ಗೆ.
1: ಈಗ ಮೂಳೆ ಸವೆತ ಅಂತ ಅನ್ನೋದು ಬೇರೆ ಬೇರೆ ಇತ್ಯಾದಿ ವಯಸ್ಸಾದಾಗ ಆಗತ್ತಂತಂದ್ರೆ ಬೇರೆ ಯಾವ ಯಾವ ಅಂಶಗಳು ಕಾರಣ ಆಗ್ತವೆ ಅಂದ್ರೆ ಈಗ ಆಹಾರದ ಪದ್ಧತಿ ಆಗಿರ್ಬಹುದು ಅಥವಾ ಚಟುವಟಿಕೆ ರಹಿತ ಜೀವನ ಶೈಲಿ ಆಗಿರ್ಬಹುದು ಇತ್ಯಾದಿಗಳೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗ್ತವ? ಹೇಗೆ?
2: ಏನು ವಯಸ್ಸಲ್ದಾಗೆ, ವಯಸ್ಸು ಅನ್ನೋದು ಸಾಧಾರಣ ಇದು ಕಾಮನ್.
1: ಸರಿ ಸರಿ. ಹೌದು.
2: ಒಬೆಸಿಟಿ ಅಂತೀವಿ, ಭಾರಿ
1: ಬೊಜ್ಜು, ದೇಹ
2: ಅದು ಮೇಜರ್ ಫ್ಯಾಕ್ಟರ್. ಅದು

0: ಮೇನ್ ಒಂದು
1: ಒಂದು ಬೊಜ್ಜು ಕಾರಣ
0: ಬೊಜ್ಜು ಕಾರಣ ಒಂದು. ಎರಡನೇದು ಈ ಮಿನರಲ್ ಅಂಡ್ ವಿಟಮಿನ್ ಡೆಫಿಷಿಯನ್ಸಿ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ವಿಟಮಿನ್ ಡಿ ಅನ್ನೋದು ತುಂಬಾ ಲೋಪವಾಗಿರ್ತಾ ಇದೆ. ಯಾಕಂದ್ರೆ ನಾವು ಯಾರು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿಲ್ಲ. ಸೊ ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೇನೆ ನಾವು ಸ್ವೀಕರಿಸಿದ್ದ ನಮ್ಮ ಆಹಾರದಲ್ಲಿ ಸೇರಿದ ವಿಟಮಿನ್ ಡಿ ಅನ್ನೋದು ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ ಅದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ದೋಹದ ಮಾಡುತ್ತೆ. ಸೊ ವಿಟಮಿನ್ ಡಿ ಲೋಪ ಇದ್ದಾಗ ನಾವು ಎಷ್ಟು ಕ್ಯಾಲ್ಸಿಯಂ ಸ್ವೀಕಾರ ತಗೊಂಡ್ರು ಕೂಡ ಆಹಾರದಲ್ಲಿ ಅಥವಾ ಹೊರಗಿಂದ ತಗೊಂಡ್ರು ಕೂಡ ಅದು ನಮ್ಮ ಬಾಡಿಗೆ ಸೇರಲ್ಲ, ಹಾಗೆ ಆಚೆ ಔಟ್ ಆಗುತ್ತೆ.
1: ಸರ್, ವಿಟಮಿನ್ ಡಿ ಕೊರತೆ ಲಕ್ಷಣಗಳು ಏನು ಅಂದ್ರೆ ಅದನ್ನ ಸರಿಪಡಿಸ್ಕೋಬೇಕಾಗಿದೆ. ಆಮೇಲೆ ಗುಳಿಗೆಗಳಷ್ಟೇ ಅಲ್ಲ, ಬೇರೆ ಸೂರ್ಯ ಕಿರಣಗಳನ್ನು ಕೂಡ
0: ದೇಹಕ್ಕೆ
1: ತಗ್ಗಿಸ್ಕೋಬೇಕಾಗುತ್ತೆ.
0: ವಿಟಮಿನ್ ಡಿ ಲೋಪದಿಂದ ಮೇನ್ ಆಗಿ ಏನಾಗುತ್ತಂದ್ರೆ ಈ ಮೂಳೆಗಳು ಇದರಲ್ಲಿ ಶಕ್ತಿ ಕುಂಗೋಗುತ್ತೆ, ಅದು ಬೋನ್ ಪೇನ್ಸ್ ಅಂತ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ವಯಸ್ಸಾದವರಲ್ಲಿ ಏನು ನಾವೇನು ಆಕ್ಟಿವಿಟಿ ಮಾಡದೇ ಇದ್ರು ಕೂಡ ಬೆನ್ನುಮೂಳೆಗಳಲ್ಲಿ ಎಲ್ಲೆಲ್ಲ ಕತ್ತಲ್ಲಿ ಬೆನ್ನುಮೂಳೆಗಳಲ್ಲಿ ನೋವು ಬರೋದು, ನಾವೆನ್ನ ಓಡಾಟ ಮಾಡಿದ್ರೆ ಮಸಲ್ಸ್ ಅನ್ನೋದು ಮಸ್ಕ್ಯುಲರ್ ಸ್ಟ್ರೆಂತ್ ಎಫಿಷಿಯನ್ಸಿ ಕೂಡ ಬೇಕಾಗುತ್ತೆ. ವಿಟಮಿನ್ ಸಿ, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಕ್ಯಾಲ್ಸಿಯಂ ಇವೆಲ್ಲ ಇದು ಪೇನ್ಸ್ ಬರುತ್ತೆ, ನೋವುಗಳು ಮೇನ್ ಆಗಿ. ಪ್ಲಸ್ ಲೆಥಾರ್ಜಿ ಅಂತೀವಿ ಅಂದ್ರೆ ಒಂದೊಂದ್ಸರ ಅಲಸತ್ವ, ಬೇಗ ನಮ್ಗೆ ಬೈ ಏನು ಮಾಡೋದ್ ಬೇಡ, ಸುಮ್ನೆ ಇರೋಣ, ಕೆಲಸ ಮಾಡ್ಬೇಕು ಆಮೇಲೆ ಮಾಡೋಣ, ಈ ತರ ಅನ್ಸೋದೆಲ್ಲ ಲೆಥಾರ್ಜಿಕ್ ಫೀಲಿಂಗ್ ಬರುತ್ತೆ
1: ನಮಗೆ. ಆಯಾಸ, ವಿನಾಕಾರಣ ಆಯಾಸ,
0: ಆಯಾಸ ಬರುತ್ತೆ. ಈಗೆಲ್ಲ ವಿಟಮಿನ್ ಡಿ ಇಂದ ಕಾಣಿಸ್ಕೊಳ್ಳುತ್ತೆ.
1: ಯುವಕರಲ್ಲಿನೂ ಈ ಸಮಸ್ಯೆ ಏನಾದ್ರೂ ಇರುತ್ತಾ? ಈಗ ತಾವ್ ಹೇಳ್ತಿದ್ರೆ 20-30 ವಯಸ್ಸಿನಲ್ಲಿ ಇದು ಶುರುವಾಗತ್ತೆ ಅಂತೇಳಿ. ಈ ಆಯಾಸ ಇರೋದು, ಕೆಲಸ ಮಾಡದೇ ಇರೋದು ಅಥವಾ ಚಟುವಟಿಕೆಯಿಂದ ಇರದೇ ಇರೋದು, ಯುವಕರಂದ್ರೆ ತುಂಬಾ ಚಲನಶೀಲರಾಗಿ ತುಂಬಾ ಚೈತನ್ಯದಾಯಕ ಆಗಿರ್ಬೇಕು, ಆದ್ರೆ ಹಂಗ ಇರ್ತಿರಲ್ಲ. ಅವಾಗ ಅದ್ರ ಮುನ್ಸೂಚನೆಗಳು ಅಂತ ಏನಾರ ಅನ್ಸುತ್ತಾ? ಅವ್ರು ಸುಮ್ಮನೆ ಬಿದ್ದಲ್ಲಿ ಬಿದ್ದಿರೋದು
0: ಅವ್ರಿಗೆ. ಇವಾಗ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್ ಆಗ್ತಾ, ಮೆಡಿಕಲ್ ರಿಸರ್ಚ್ ಮುಂದಕ್ಕೆ ವರಿತಾ ವರಿತಾ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್
1: ಆಗುತ್ತೆ. ಮಾನಸಿಕ ಒತ್ತಡ, ಬಹುಶಃ ಡಿಪ್ರೆಷನ್ ಇತ್ಯಾದಿಗಳಿಗೂ ಕೂಡ,
0: ಆಮೇಲೆ ಹಾರ್ಟ್ ಕಾಯಿಲೆಗಳು ಅಂತ ಅದಕ್ಕೆಲ್ಲ ಆಗ್ತಾ ಕಾಣಿಸ್ಕೊಂಡು ಬರ್ತಾ ಇದೆ.
1: ಸರ್, ಈಗ ಮಹಿಳೆಯರಲ್ಲಿ ಅಂದ್ರೆ ವಯಸ್ಸಾದಂತವರಲ್ಲಿ ನಾವು ಮಾತಾಡೋದಾದ್ರೆ ಯಾರಲ್ಲಿ ಈ ಸಮಸ್ಯೆ ಜಾಸ್ತಿ ತಮಗೆ ಬಂದಂತ ಗಮನ ಪ್ರಕಾರ?
0: ಹೆಂಗಸರಲ್ಲಿ, ಅವ್ರಿಗೆ ಮೆನೋಪಾಸ್ ಬರೋವರೆಗೂ ಇಸ್ಟ್ರೋಜನ್ ಅನ್ನೋದು ಏನಿದೆ ಹಾರ್ಮೋನ್, ಅದು ಅವ್ರನ್ನ ಕಾಪಾಡತ್ತೆ, ಅದು ಬೋನ್ಗೆ ಹೆಲ್ಪ್ ಮಾಡುತ್ತೆ. ಅವ್ರಿಗೆ ಒಂದ್ಸತಿ ಮೆನೋಪಾಸ್ ಬಂದು ಮುಟ್ಟು ನಿಂತೋದ್ಮೇಲೆ ಅವ್ರಿಗೆ ಆ ಬೆನಿಫಿಟ್ ಅಡ್ವಾಂಟೇಜ್ ಇರಲ್ಲ ಅದು. ಸೊ ಅವ್ರಿಗೂ ಗಂಡಸರಿಗಿದ್ದಂಗೆ ಆ ಪ್ರಕ್ರಿಯೆ ಅನ್ನೋದು ಮುಂದಕ್ಕೆ ನಡೀತಾ ಹೋಗುತ್ತೆ.
1: ಸರ್, ಈಗ ಮೂಳೆ ಸವೆತ ಅಂತ ಅನ್ನೋದು ಬರೀ ಮೂಳೆ ಸವೆತ ಕಾರಣದಿಂದನೇ ಅವರಿಗೆ ನಡೆದಾಡಕ್ಕೆ ತೊಂದರೆ ಆಗೋದಾಗ್ಲಿ ಅಥವಾ ಬಾಡಿ ಒಂಥರ ಗಟ್ಟಿ ಆಗೋದು, ಸ್ಟಿಫ್ನೆಸ್ ಬರೋದು ಇತ್ಯಾದಿಗಳು, ಕೆಲವೊಬ್ಬರು ನಡೆದಾಗನೆ ಗೊತ್ತಾಗತ್ತೆ ಇವ್ರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತೇಳಿ, ನೋವು ಬರೋದು ಅದಕ್ಕೆ ಅಷ್ಟೇ ಸೀಮಿತನ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗತ್ತಾ ಅಂತ? ಈಗ ಕಾಲು ಅಷ್ಟೇ ಇದೆ, ಉಳಿದಂತೆ ನಾನು ಆರೋಗ್ಯವಾಗಿದ್ದೇನಪ್ಪ ಅಂತ ಹೇಳ್ತಾರ ಹೇಗೆ?
0: ಇಲ್ಲ, ಮೂಳೆ ಸವಿತ ಅನ್ನೋದು ಮೂಳೆಗಳು ನಮ್ಗೆ ಯಾತಕ್ಕೆ ಬೇಕು, ನಮ್ಮನ್ನ ಸಪೋರ್ಟ್ ಮಾಡಕ್ಕೆ, ದೇಹನ ಸಪೋರ್ಟ್ ಮಾಡಕ್ಕೆ, ದೇಹನ ನಡೆಸಕ್ಕೆ ಅದು ನಮ್ಗೆ ಬೇಕು. ಸೊ ಆ ಫಂಕ್ಷನ್ ಬೇಸಿಕ್
1: ಅದು. ಮಾನಸಿಕವಾಗಿ ಅವರಿಗೆ ತೊಂದರೆ ಶುರುವಾಗ್ಬಿಡುತ್ತೆ, ಅಯ್ಯೋ ನನ್ನ ಕಾಲು ನೋವಾಗ್ತಾ ಇರೋದ್ರಿಂದ ನನಗೇನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಆ ಭಾವನೆ ಬಂದ್ಬಿಡುತ್ತೆ. ಅವಾಗ ಇಡೀ ದೇಹನೇ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ ಅಂತಾರಲ್ಲ ಒಂದಕ್ಕೊಂದು.
0: ಮೂಳೆಗಳು ಮೇನ್ ಆಗಿ ನಮ್ಮ ಆಕ್ಟಿವಿಟಿ ಮೋಷನ್, ನಾವು ನಮ್ದ್ರಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಲೈಫ್ ಈಸ್ ಮೂಮೆಂಟ್, ಮೂಮೆಂಟ್ ಈಸ್ ಲೈಫ್. ಕದಲಿಕೆ ಅನ್ನೋದೇ ಜೀವನ.
1: ಜೀವನ ಹೌದು, ಕೂತಲ್ಲಿ ಕದಲಿಕೆ ಅಷ್ಟೇ ಅಷ್ಟೇ. ಅದಕ್ಕಾಗಿ ಹೊಟ್ಟೆ ಉಪಜೀವನಕ್ಕೆ ಮನುಷ್ಯ ಚಲನಶೀಲನಾಗಬೇಕು, ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಹೇಳಿ. ಕೂತಲ್ಲೇ ಕೂತ್ಕೊಳ್ಳಂಗಿಲ್ಲ,
0: ಗಂಟೆಗಳಗಟ್ಟೆ ಕೂತಿದ್ರೆ. ಇವಾಗ ಏನ್ ಕಂಡಿಡಿದಿದ್ದಾರೆ ಅಂದ್ರೆ ಮೆಡಿಕಲ್ ರಿಸರ್ಚ್ ಅಲ್ಲಿ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಅದು ಸ್ಮೋಕಿಂಗ್, ಧೂಮಪಾನಕ್ಕೆ ಈಕ್ವಲ್ ಅಂತ. ಧೂಮಪಾನದಿಂದ ನಮ್ಗೆ ಮೇನ್ ಹೃದಯದಲ್ಲಿ ರಕ್ತನಾಳಗಳು ಹೇಗೆ ಮುಚ್ಕೊಂಡು ಹೋಗುತ್ತೋ ಅಥವಾ ಕಾಲುಗಳಲ್ಲಿ ಮುಚ್ಕೊಂಡು
1: ಹೋಗುತ್ತೆ,
0: ಅದೇ ತರ ಸಿಟ್ಟಿಂಗ್ ಅನ್ನೋದು ಅಷ್ಟು ಬ್ಯಾಡ್ ಆಗಿರುತ್ತೆ.
1: ಅದರ ಕಾನ್ಸಿಕ್ವೆನ್ಸ್ ಬಹಳ. ಒಂದು ಹೊಸ ವಿಷಯನೇ ತಾವು ಹೇಳಿದಿರ ನಮ್ಗೆ, ಬಹಳ ಆಶ್ಚರ್ಯ ಆಯ್ತು. ನಾವು ಅನ್ಕೊಂಡಿದ್ವಿ ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ಪೈಲ್ಸ್ ಇತ್ಯಾದಿಗಳು ಕೆಲವು ಸಮಸ್ಯೆಗಳು ಬರ್ತವೆ ಮತ್ತು ಬೊಜ್ಜು ಬರುತ್ತೆ, ಆದ್ರೆ ಅದು ಧೂಮಪಾನಕ್ಕೆ ಸಮ. ಅಂದ್ರೆ ಎಲ್ಲರೂ ಕೂಡ ಚಟುವಟಿಕೆಯಿಂದ ಇರಲೇಬೇಕು ಅಂತ. ಸಾಕಷ್ಟು ಸಂಪತ್ತಿದೆ, ಕುತ್ಕೊಂಡು ತಿನ್ಬಿಟ್ಟು ಆರಾಮಾಗಿರ್ಬೋದು, ನಾನು ನನಗೇನು ತೊಂದರೆ ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಕಳ್ಸೋಗಿದ್ದಾರೆ ಅಂತ ಹೇಳಂಗಿಲ್ಲ, ನನಗೆ ಸಾಕಷ್ಟು ಆದಾಯ ಬರ್ತಾ ಇದೆ. ಸುಖದ ಸುಪ್ಪತ್ತಿಗೆ ಅಂತ ಅನ್ನೋದು ಭಾರಿ ತಪ್ಪು ಕಲ್ಪನೆ. ಅಂದ್ರೆ ವಿಶ್ರಾಂತಿಗಾಗಿ ಇರಬೇಕು ಹೊರತು
0: ನಾವು ಯಾವಾಗ್ಲೂ ಚಲನದಲ್ಲೇ ಇರಬೇಕು. ಹಾಗಿದ್ರೇನೆ ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿರುತ್ತೆ, ನಮ್ಮ ಮಸಲ್ಸ್ ಏನಿದೆ ನಮ್ಮನ್ನ ಕದಲಿಸೋದು, ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಅದು ಎಫಿಷಿಯಂಟ್ ಆಗಿರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಸೊ ನಾವು ನೀವು ಹೇಳ್ದಂಗೆ ಸುಮ್ನೆ ಹಾಗೆ ಕೂತೇ ಇದ್ರು, ಸುಖ ಸಂಪತ್ತಲ್ಲಿ ಕೂತೇ ಇದ್ವಿ ಅಂದ್ರೆ ನಮ್ಮ ದೇಹ ಡಿಟೀರಿಯೇಟ್, ಅದು ಎಫಿಷಿಯನ್ಸಿ ಕೆಪಾಸಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ.
1: ದೇಹದ ಹೊರಗಡೆ ಕಾಣಿಸುವಾಗ ತುಂಬಾ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಕಾಣ್ತಿರ್ತಾರೆ, ಒಳಗಡೆ ಕೆಲವು ಸಲ ಕೆಲವು ಸಮಸ್ಯೆಗಳು ಇರ್ತವೆ. ಈ ಗುಳಿಗೆಗಳಿಂದ ನೋವು ನಿವಾರಕ ಔಷಧ

0: ಗಳಿಂದ ಕೆಲವು ಸಲ ಇಂತಿಷ್ಟು ಕಾಲ ಅವರು ಸ್ವಲ್ಪ ಆರೋಗ್ಯವಾಗಿ ಒಂದಿಷ್ಟು ದೇಹವನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ತಾವು ಚಿಕಿತ್ಸೆ ಹೇಗೆ ಶುರು ಮಾಡ್ತೀರಾ? ಈಗ ಏನು ಸಮಸ್ಯೆಯಿಂದ ಯಾವ ಚಿಕಿತ್ಸೆ ಅದರಿಂದ ಗುಣ ಆಗ್ತಾರ ಅವರು?
1: ಈ ಮೂಳೆ ಸವೆತದಲ್ಲಿ ಮೇನ್ ಆಗಿ ಏನಂದ್ರೆ ಮೊದಲು ನೋವು ಇರುತ್ತೆ. ಆ ನೋವು ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ನಡೆದಾಗ ಏನನ್ನ ಓಡಾಡಿದಾಗ ಮೆಟ್ಲು ಹತ್ತಿ ಇಳಿಯುವಾಗ ಕೂತ್ಕೊಂಡು ಹೇಳುವಾಗ ಈ ತರ ಸಂದರ್ಭಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅದೇ ಅವರು ಹಾಗಿದ್ದಾಗ ರೆಸ್ಟ್ ತಗೊಂಡ್ರೆ ಕೂತಿದ್ರೆ ಅವರಿಗೆ ಸ್ವಲ್ಪ ಉಪಶಮನ ಆಗತ್ತೆ, ರಿಲೀಫ್ ಬರುತ್ತೆ. ಇದು ಅರ್ಲಿ ಸ್ಟೇಜ್. ಸ್ಟೇಜ್ ಒನ್ ನಮ್ಮ ಮಂಡಿ ಸವ್ಯತ ಅನ್ನೋದು ನಾವು ತಗೊಂಡ್ರೆ ತುಂಬಾ ಕಾಮನ್ ನಮ್ಗೆ ಎಲ್ರಿಗೂ, ಯಾಕಂದ್ರೆ ನಾವು ಕೆಳ ಕೂತ್ಕೊಂಡವರು ಎದ್ದೇಳೋರು. ಆದ್ರೆ ಅದಕ್ಕೂ ಅದು ನಮ್ ಅಲ್ಲಿಗೂ ನಮ್ಮ ಮೂವ್ಮೆಂಟ್ ಲಿಮಿಟ್ ಮಾಡ್ತಾ ಇದೆ, ಅದರಿಂದ ಅದಕ್ಕೂ ಉಪಶಮನವಾಗಿ ಏನನ್ನ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಏನಂದ್ರೆ ಫಸ್ಟ್ ರೆಸ್ಟ್, ತುಂಬಾ ನೋವಿದ್ರೆ ರೆಸ್ಟ್, ದೆನ್ ಆಮೇಲೆ ಐಸ್ ಪ್ಯಾಕ್ ಆಗ್ಲಿ ಅಥವಾ ಹಾಟ್ ಫೋಮೆಂಟೇಷನ್ ಅನ್ನು ಕಾವಿಡೋದಾಗ್ಲಿ ಮಾಡೋದು. ಇನ್ನು ಜಾಸ್ತಿ ನೋವು ಇದೆ ಕಡಿಮೆ ಆಗ್ತಿಲ್ಲ ಅಂದ್ರೆ ಈ ಪೇನ್ ಕಿಲ್ಲರ್ ಅಂತ ಮೆಡಿಕೇಶನ್ಸ್ ಇವೆ, ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ ಅಂತೀವಿ NSAIDs ಅಂತ, ಅದು ಯಾವ್ದಾದ್ರು ಉಪಯೋಗಿಸಬಹುದು. ಆದ್ರೆ ಇಲ್ಲಿ ತೊಂದರೆ ಏನಂದ್ರೆ ಈ ನೋವು ಉಪಶಮನೆ ಮಾಡೋ ಔಷಧಿಗಳು ಯಾವುದು ಕೂಡ ತುಂಬಾ ದಿನ ಬಳಸುವಂಗಿಲ್ಲ.
0: ಹೌದು,
1: ಯಾತಿಕ್ಕಂದ್ರೆ ಅದು ನಮ್ಮ ಮೂತ್ರಪಿಂಡಗಳ ಮೇಲೆ ತುಂಬಾ ದುಷ್ಪ್ರಭಾವ ತೋರಿಸುತ್ತದೆ. ಸೊ ಕಿಡ್ನೀಸ್ ನಾಲ್ಜೆಸಿಕ್ ನೆಫ್ರೋಪತಿ ಅಂತೀವಿ, ಡೈರೆಕ್ಟ್ ಆಗಿ ಹೋಗಿ ಅದು ಕಿಡ್ನೀಸ್ ನ
0: ಘಾಸಿಗೊಳಿಸುತ್ತೆ,
1: ಮೂತ್ರಪಿಂಡ ರೆಡ್ಯೂಸ್ ಆಗೋಗುತ್ತೆ.
0: ಯಾವುದೇ ಸಮಯದಲ್ಲಿ ಯಾವುದೇ ರೋಗಿ ನಿರಂತರವಾಗಿ ದೀರ್ಘಕಾಲ ನೋವು ನಿವಾರಕ ಔಷಧಿಗಳನ್ನ ಬಳಸಬಾರದು.
1: ಇದು ಒಂದು. ಆದ್ರೆ ನಾವು ಯಾವ್ದು ಕೂಡ ಏಜಿಂಗ್ ಅನ್ನೋದು ವಯಸ್ಸಾಗೋದು ಅನ್ನೋದು ಅದು ನಿವಾರಣೆ ಮಾಡಕ್ಕಾಗಲ್ಲ. ಅದರಿಂದ ಎಕ್ಸಸೈಸ್ ಅನ್ನೋದು ಅದು ವ್ಯಾಯಾಮ ಅನ್ನೋದು ತುಂಬಾ ಮುಖ್ಯ. ವ್ಯಾಯಾಮದ ಉದ್ದೇಶವೇನು ಅಂದ್ರೆ ನಮ್ಮ ಕಂಡ್ರಗಳಿಗೆಲ್ಲ ಒಳ್ಳೆ ಶಕ್ತಿ ಬರುತ್ತೆ. ಕಂಡ್ರಗಳು ಶಕ್ತಿ ಬರೋದ್ರಿಂದ ಏನಾಗುತ್ತೆ, ಮೂಳೆ ಸವಿದ್ರೂ ಕೂಡ ಸ್ವಲ್ಪ ಮಟ್ಟಕ್ಕೂ ಅದು ಮೂಳೆಗಳನ್ನ ಜಾಯಿಂಟ್ಸ್ ಗಳನ್ನ ಸ್ಟೆಬಿಲೈಸ್ ಮಾಡುತ್ತದೆ. ಮಂಡಿ ನೋವಿಗೆ ನಾವು ಹೇಳ್ತೀವಿ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್, ಕ್ವಾಡ್ರಿಸೆಪ್ಸ್ ಹ್ಯಾಮ್ಸ್ಟ್ರಿಂಗ್ಸ್ ಅಂತ.
0: ಅಂದ್ರೆ
1: ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂದ್ರೆ ತೊಡೆ ಭಾಗದ ಮುಂದುಗಡೆ ಇರೋ ಕಂಡ್ರಗಳು. ಇದಕ್ಕೆ ನಾವು ತುಂಬಾ ಶಕ್ತಿ ಬಳಸಿದ್ರೆ ವ್ಯಾಯಾಮದಿಂದ ಅದೆಷ್ಟು ಸವಿದ್ರೂ ಕೂಡ ಅದು ಈ ಮಂಡಿ ನಮ್ಗೆ ಉಪಯೋಗ ಏನಾದ್ರೂ ನಮ್ಮ ಮುಂದಕ್ಕೆ ಕದಲಿಸ್ಬೇಕು, ಕೂಡಿಸ್ಬೇಕು, ಎಳಿಸ್ಬೇಕು. ಆ ಫಂಕ್ಷನ್ ಕೆಲಸದಲ್ಲಿ ಅದು ಇನ್ನೂ ಮಾಡಿಸುತ್ತೆ ಸವಿದ್ರೂ ಕೂಡ. ಈ ಅದೇ ಈ ಎಕ್ಸ್ ವ್ಯಾಯಾಮ ಇಲ್ಲದಾಗಿ ಅದು ಸವಿದುಕೊಂಡು ಹೋದ್ಮೇಲೆ ಇದಕ್ಕೆ ಕಟ್ಟರದ ಸಪೋರ್ಟ್ ಎಫಿಷಿಯನ್ಸಿ ಸ್ಟ್ರೆಂತ್ ಶಕ್ತಿ ಇಲ್ಲದೆ ಇದ್ರೆ ಅದು ಇನ್ನಷ್ಟು ಮನುಷ್ಯ ಕುಗ್ಗೋಗ್ತಾನೆ
0: ದೇಹದ.
1: ಇದೇನಾಗುತ್ತೆ, ಇದೊಂದು ಸೈಕಲ್ ತರ ಆಗತ್ತೆ, ಒಂದು ಚಕ್ರ ತರ. ಹೇಗಂದ್ರೆ ನೋವು ಬರುತ್ತೆ, ನೋವು ಬಂದ್ಮೇಲೆ ಕದಲಕ್ಕಾಗಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ರಸ್ತಲ್ಲಿ ನಾವು ವಿರಾಮದಲ್ಲಿ ಕೂತಿರ್ತೀವಿ, ಮಲಗಿರ್ತೀವಿ. ಅದರಿಂದ ಏನಾಗುತ್ತೆ, ಈ ಕಂಡ್ರಗಳ ಶಕ್ತಿ ಇನ್ನಷ್ಟು ಕುಗ್ಗೋಗುತ್ತೆ. ಇನ್ನು ಕುಗ್ಗೋದ್ಮೇಲೆ ಮತ್ತೆ ಇನ್ ಸ್ವಲ್ಪ ಕದಲಬೇಕು ಅಂದ್ರೆ ಇನ್ನು ಹೀಗೆ ಒಂದರಿಂದ ಒಂದು ಹಿಂಗೆ ಜಾಸ್ತಿ ಹಾಕೊಂಡು ಬೆಳ್ಕೊಂಡೋಗುತ್ತೆ.
0: ಸರ್, ಈಗ ತಾವು ನೀರ್ ರೀಪ್ಲೇಸ್ಮೆಂಟ್ ಮಾಡ್ತಿರಲ್ಲ, ಅಂದ್ರೆ ಅದು ತುಂಬಾ ಅನಿವಾರ್ಯನಾ ಅಥವಾ ಆ ಒಂದು ಹಂತಕ್ಕೆ ಹೋದ್ಮೇಲೆ ಮಾಡ್ತೀರಾ ಅಥವಾ ಪೂರ್ತಿ ನಡೆಯಕ್ ಬರದೇ ಇರೋ ಸಮಯದಲ್ಲೇನೆ ಸರ್ಜರಿ ಮಾಡಿಸ್ಬೇಕಂತೇನಿಲ್ಲ, ಅದ್ರ ಮುಂಚೆ ಏನಾದ್ರು ಆರಾಮಾಗಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಹಂಗ್ ಮಾಡ್ಬೇಕಾ? ಹಂಗೆ
1: ಇದು ಹೇಗಂದ್ರೆ ಈ ಮಂಡಿ ನೀರ್ ರಿಪ್ಲೇಸ್ಮೆಂಟ್ ಅನ್ನೋದು ರೇಡಿಯೋಲಾಜಿಕಲ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದು 4 ಸ್ಟೇಜಸ್ ಇರುತ್ತೆ. ಗ್ರೇಡ್ 4 ಅಲ್ಲಿ ಅಂದ್ರೆ ಅದು ಪೂರ್ತಿ ಸೌದೋಗಿದೆ, ಎಲ್ಲ ತರದಲ್ಲೂ ಎಲ್ಲ ಸ್ಟೇಜ್ 4 ಹೋದ್ಮೇಲೆ ರಿಪ್ಲೇಸ್ಮೆಂಟ್ ಮಾಡಬಹುದು.
0: ಅಂದ್ರೆ ಒಂಥರ ಈಗ ವೆಹಿಕಲ್ ಗೆ ರಿಪೇರಿ ಮಾಡುವಾಗ ಇದು ಒಂದು ಸ್ವಲ್ಪ ಪಾರ್ಟ್ ಅಷ್ಟೇ ಚೇಂಜ್ ಮಾಡಿದ್ರೆ ಆಯ್ತು ನಡೀತದೆ ಸರ್, ನಡೆಯುವಷ್ಟು ಓಡಿಸಿ ಸರ್ ಅಂತಾರಲ್ಲ, ಹಂಗೆ
1: ಪೂರ್ತಿ ಆದ್ಮೇಲೆ ಬಂದೇ ರಿಪ್ಲೇಸ್
0: ಆಮೇಲೆ ಪೂರ್ತಿ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ.
1: ಹಾಗೆ ಸ್ಟೇಜ್ 4 ಅಲ್ಲಿ ಮಾಡಲೇಬೇಕಾಗತ್ತೆ.
0: ಬೇರೆ ಬೇರೆ ಸಮಸ್ಯೆಗಳು, ಈಗ ಬೇರೆ ಮಾನಸಿಕವಾಗಿ ತೊಂದರೆ ಆಗುತ್ತೆ, ಚಿಕಿತ್ಸೆ ತಗೊಳ್ಳಬೇಕು, ಇಲ್ಲ ಗುಳಿಗೆ ತಗೊಂಡೇ ನಾನು ಮಲಗಬೇಕು ಅಂತ ಅನ್ನೋ ಹಂತಕ್ಕೆ ಬಂದ್ಬಿಡ್ತಾರೆ. ಮೂಳೆ ಸವೆತ ಅಂತ ಅನ್ನೋದು ಇದನ್ನು ಸರಿಪಡಿಸ್ಕೋಬೇಕು, ಆಹಾರದಿಂದ ಚೆನ್ನಾಗಿರ್ಬೇಕು, ಸತತವಾಗಿ ವ್ಯಾಯಾಮ ಮಾಡಬೇಕು ಇತ್ಯಾದಿ ಎಲ್ಲವನ್ನು ಮಾಡ್ತಿರ್ತೀವಿ ನಾವು. ಈ ಮುಂಜಾಗ್ರತೆ ಅಂತ ಅನ್ನೋದು ಬಹಳ ಮುಖ್ಯ. ಯಾವತ್ತು ವಯಸ್ಸಾದ್ರೂ ಪರವಾಗಿಲ್ಲ, 70-80 ನಡೀತಾರೆ ನೋಡಿ ಅವರು ಅಂತಾರೆ.
1: ಮೊದಲು ಒಳ್ಳೆ ಆಹಾರ ತಗೋಬೇಕು. ಮುಖ್ಯವಾಗಿ ನಮ್ಗೆ ಪ್ರೋಟೀನ್ ಪೋರ್ಷನ್ ತುಂಬಾ ಮುಖ್ಯ. ಪ್ರೋಟೀನ್ ಅನ್ನೋದೇ ಮಸಲ್ ನ ಬೆಳೆಸೋದು, ಅದನ್ನ ಅದಕ್ಕೆ ಸ್ಟ್ರೆಂತ್ ಕೊಡೋದು ಇರುತ್ತೆ. ಪ್ರೋಟೀನ್ ತುಂಬಾ ಮುಖ್ಯ,
0: ಪ್ರೋಟೀನ್ ಯುಕ್ತ ಆಹಾರ ಇರಬೇಕು,
1: ಪ್ರೋಟೀನ್ ಯುಕ್ತ ಆಹಾರ, ಹಾಗೆ ಮಿನರಲ್ಸ್ ಅಂಡ್ ವಿಟಮಿನ್ಸ್.
0: ತಾವು ವೈದ್ಯರು ಸಾಮಾನ್ಯ ನಿಮಗೆ ಸಂಪರ್ಕ ಮಾಡಿದಾಗ ಏನು ಪಥ್ಯ ಅಂತಂದಾಗ ಏನೆಲ್ಲ ಎಲ್ಲ ತಿನ್ನಿ ನೀವು ತಂದಿರ್ತೀರಿ, ಆಹಾರ ಮುಖ್ಯ ಮನುಷ್ಯನಿಗೆ ಅಂತ ಅನ್ನೋದು ಅದರ ಸಂದೇಶ. ತುಂಬಾ ಧನ್ಯವಾದಗಳು,
1: ನಮಸ್ಕಾರ.
0: ಹಿರಿಯರಲ್ಲಿ ಮೂಳೆ ಸಮಸ್ಯೆ ಕುರಿತಾಗಿ ಇದುವರೆಗೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಒಟ್ಟಿನಲ್ಲಿ ಹಿರಿಯರಾಗಿರಲಿ, ಕಿರಿಯರಾಗಿರಲಿ, ಅಥವಾ ನವ ತರುಣರಿರಲಿ, ನಡು ವಯಸ್ಸಿನವರು ಯಾರೇ ಇರಲಿ, ಹೆಣ್ಣಿರಲಿ ಗಂಡಿರಲಿ, ಯಾರೇ ಇರಲಿ, ಆರೋಗ್ಯದ ಕಡೆಗೆ ಗಮನವನ್ನು ಕೊಡಲೇಬೇಕು. ನಿರಂತರ ವ್ಯಾಯಾಮ, ನಡೆದಾಡುವುದು ಮತ್ತು ಉತ್ತಮ ಆಹಾರ, ವಿಶೇಷವಾಗಿ ಮನೆಯಲ್ಲಿಯೇ ತಯಾರಿಸಿದಂಥ ಆಹಾರವನ್ನು ಸೇವನೆ ಮಾಡಬೇಕು. ಆಹಾರವೇ ಆರೋಗ್ಯ ಎಂಬ ಕಲ್ಪನೆ ಇಟ್ಟುಕೊಂಡು ಆರೋಗ್ಯವಂತ ಬದುಕನ್ನು ನಾವು ನಡೆಸಬೇಕು. ಇದು ಇಂದಿನ ಆರೋಗ್ಯ ಸಂಚಿಕೆ.

0: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಮೂಳೆ ಸಮಸ್ಯೆ ಕುರಿತಾಗಿ ಇದುವರೆಗೆ ಡಾಕ್ಟರ್ ಪ್ರಸನ್ನ. ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ.

0: ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ, ದುರಾಭಿಮಾನ

0: ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲು.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
2: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
2: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
2: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
2: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
2: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.
3: ವಾ, ಮಳೆ ಬರಂಗಿದೆ, ನಡೀರಿ ಮನೆಗೆ ಹೋಗೋಣ.
4: ಹೌದೌದು, ಮಳೆ ಜಾಸ್ತಿ ಆಗ್ತಾ ಇದೆ, ಮಿಂಚು ಗುಡುಗು ಕೇಳಿಸ್ತಾ ಇದೆ, ಸಿಡ್ಲು ಹೊಡೆಯೋ ಸಾಧ್ಯತೆ ಕೂಡ ಇದೆ. ನಡೀರಿ ಬೇಗ ಬೇಗ ಮನೆಗೆ ಹೋಗೋಣ.
0: ಸ್ನೇಹಿತರೆ, ಮಳೆ ಬೀಳುವ ಸಮಯದಲ್ಲಿ ಸಿಡಿಲು ಹೊಡೆಯುವುದು ಸಹಜ.
5: ಇಂತಹ ಸಮಯದಲ್ಲಿ ಮರದಡಿಯಲ್ಲಿ ನಿಲ್ಲುವುದು, ಹಳೆ ಕಟ್ಟಡಗಳಲ್ಲಿ ಆಶ್ರಯ ಪಡೆಯುವುದು,
0: ಎತ್ತರದ ಸ್ಥಳಗಳಿಗೆ ಹೋಗುವುದು,
5: ವಿದ್ಯುತ್ ಕಂಬಗಳ ಬಳಿ ನಿಲ್ಲುವುದು
0: ಹಾಗೂ ಪ್ರಾಣಿಗಳನ್ನ ಮೇಯಲು ಬಿಡುವುದು ಅಪಾಯದ ಸಂಗತಿ.
5: ಇಂತಹ ವೇಳೆ ಅನಿವಾರ್ಯವೆನಿಸಿದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ.
0: ಮಕ್ಕಳನ್ನ ಮಳೆಯಲ್ಲಿ ಆಡಲು ಹೆಚ್ಚು ಬಿಡಬೇಡಿ.
6: ಆಕಾಶವಾಣಿ ಹವಾಮಾನ ವರದಿ.
0: ರೇಡಿಯೋದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿಯನ್ನ ತಪ್ಪದೆ ಆಲಿಸಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ.
5: ಸಾವು ನೋವು ಹಾಗೂ ಅಪಾರ ಹಾನಿಯಾಗುವುದನ್ನು ತಪ್ಪಿಸಿ.
7: ದೇವ್ರೇ, ಕಣ್ಣು ಉರಿತಾ ಇದೆ, ವಾಂತಿ ಬಂದ ಹಾಗಾಗ್ತಿದೆ. ಹಲೋ ಸರ್, ಸ್ವಲ್ಪ ಸಿಗರೇಟ್ನ ಹೊರಗೆ ಎಸಿತೀರಾ?
8: ರೀ, ನಾನ್ ಸೇತಿರೋದು ನನ್ ಬಾಯಿಲಿ. ಬೇಕಾದ್ರೆ ಬಸ್ ಹಿಡಿದು ಬೇರೆ ಬಸ್ಸಲ್ಲೋ ಕಾರಲ್ಲೋ ಹೋಗ್ರಿ.
9: ಬಂದ್ಬಿಟ್ರು ಹೇಳಕ್ಕೆ.
10: ಏನ್ರಿ, ಏನ್ ದಬಾಯಿಸ್ತೀರಾ? ಸಿಗರೇಟ್ ಬಿಸಾಡ್ರಿ.
11: ಕಾಣಿಸೋದಿಲ್ವಾ ಅಲ್ಲಿ ಬೋರ್ಡ್ ಸಿಗರೇಟ್ ಸೇದ್ಬಾರ್ದು ಅಂತ?
12: ಬೇಕಾದ್ರೆ ನಿಮ್ ಮನೇಲಿ ಸೇದ್ರಿ.
13: ಕಂಡಕ್ಟ್ರೆ, ಇಳಿಸ್ರಿ ಅವ್ರನ್ನ ಬಸ್ಸಿಂದ.
14: ಮೋಜಿಗಾಗಿ ಆರಂಭಿಸುವ ತಾಂಬೂಲ ಬೀಡಿ ಸಿಗರೇಟುಗಳ ಸೇವನೆಯಿಂದ ಬಾಯಿಯ ನೈರ್ಮಲ್ಯವೂ ಹಾಳು, ಜೊತೆಗೆ ಭೀಕರ ಕ್ಯಾನ್ಸರ್ ರೋಗಕ್ಕೂ ಇದು ಕಾರಣವಾಗಬಹುದು. ಜೋಕೆ
15: ಮಕ್ಕಳಲ್ಲಿ ಪುಸ್ತಕ ಪ್ರೀತಿ ಬೆಳೆಯಬೇಕೆಂಬ ಆಸೆ ನಿಮಗಿದೆ? ಹಾಗಾದರೆ ಮೊದಲು ಅವರ ಅಭಿರುಚಿಗೆ ಹೊಂದುವಂತಹ ಆಯ್ದ ಅಂದ್ರೆ ಸದಾಭಿರುಚಿಯ ಪುಸ್ತಕಗಳನ್ನ ಅವರಿಗೆ ಓದಲು ಕೊಡಿ. ಕ್ರಮೇಣ ಪುಸ್ತಕ ಪ್ರೀತಿ ಅವರಲ್ಲಿ ಚಿಗುರೊಡೆಯುವುದಕ್ಕೆ ಆರಂಭವಾಗುತ್ತದೆ.
16: ಆಕಾಶವಾಣಿ ಸಮಯ 10:30. ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆಯಲಿರುವ ಮಹಿಳಾ ವರ್ಲ್ಡ್ ಕಪ್ T20 ಕ್ರಿಕೆಟ್ ಪಂದ್ಯದ ಎರಡನೇ ಸೆಮಿಫೈನಲ್ನ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ಆಕಾಶವಾಣಿ ಬೆಂಗಳೂರು.

അടുത്ത ചന്ദ്രിക്കേ മെലഡി ടൈം.

ಮೊದಲಿಗೆ ಕೇಳಿ ಮುಯ್ಯಿಗೆ ಮುಯ್ಯಿ. ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಗೆ ವಿಜಯ ನರಸಿಂಹ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

ಕಹೋ ನಾ ಪ್ಯಾರ್ ಹೈ ಚಿತ್ರಕ್ಕಾಗಿ ಕುಮಾರ್ ಸಾನು ಅವರು ಹಾಡಿರುವ ಗೀತೆ. ಸಾವನ್ ಕುಮಾರ್ ತಕ್ ಅವರ ಗೀತ ರಚನೆ, ರಾಜೇಶ್ ರೋಷನ್ ಅವರ ಸಂಗೀತ.

ಚಲಿಸುವ ಮೋಡಗಳು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

0: வந்து
1: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು
2: ಕನಸಲು ನೀನೆ ಮನಸಲು ನೀನೆ ನನ್ನಾನೆ
1: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ
3: किसी शायर की गजल ड्रीम किसी झील का कवल
1: प्रतिदिन रात्रि 10:30 के निम्न नेचिन आकाशवाणी बेंगलुरु केंद्र मुख्य वाहिनी 490.1 मीटर अंदर 612 किलोहर्ट्ज़ ಗಳಲ್ಲಿ

ಯುಗ್ ಪುರುಷ್ ಚಿತ್ರದ ಗೀತೆ ಪ್ರೀತಿ ಉತ್ತಮ್ ಸಿಂಗ್ ಹಾಗೂ ರವೀಂದ್ರ ಸಾತೆ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಮಜ್ರು ಸುಲ್ತಾನ್ ಪುರಿ ಅವರ ಗೀತ ರಚನೆ, ರಾಜೇಶ್ ರೋಷನ್ ಅವರ ಸಂಗೀತ ನಿರ್ದೇಶನ.

ಇನ್ನು ಮುಂದೆ ಕೇಳಿ, ವಿಜಯವಾಣಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ವಾಣಿ ಜೈರಾಮ್ ಅವರು ಹಾಡಿರುವ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.